ಇದು ಆಕಾಶವಾಣಿ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಳು ಮಿತ್ರ ಕೃಷ್ಣಾನಂದ್ ನಾಯಕ್. ಶ್ರೋತೃಗಳೇ, ಇಂದು 2026 ಇಸ್ವಿ ಜುಲೈ ತಿಂಗಳ 14 ತಾರೀಕು ಮಂಗಳವಾರ. ಈಗ ಸಮಯ ಸರಿಯಾಗಿ 5:58 ಸೆಕೆಂಡ್ಗಳು.

ಶ್ರೋತೃಗಳೇ, ನಿಲಯದಿಂದ ಇಂದು ಬಿತ್ತರಲ್ಲಿರುವ ಕಾರ್ಯಕ್ರಮಗಳತ್ತ ಗಮನ ಹರಿಸೋಣ. ಇಂದು ಬೆಳಿಗ್ಗೆ 6:10 ಕರುಣಾಳು ಬಾಬೆಳಕೆ ಭಾಗವಹಿಸಲಿದ್ದಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನ ಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:15 ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ. 7:45 ಚಿತ್ರಗೀತೆಗಳು, 8:30 ಮಂಜುಳಗಾನ, ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳನ್ನು ಕೇಳಿದಿರಿ. 9:15 ದಮಯಂತಿ ನರೇಗಲ್ ಅವರಿಂದ ಸಣ್ಣ ಕತೆ ಸಂಧ್ಯಾಛಾಯ. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನ ಪ್ರಸಾರವಾಗಲಿದೆ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ.

ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ, ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆಯನ್ನು ನಡೆಸಿಕೊಳ್ಳಲಿದ್ದಾರೆ ಸಹನ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಸಂಚಿಕೆಯಲ್ಲಿ ಶೀಳು ತುಟಿ ಅಂಗಾಂಗ ಈ ಕುರಿತು ಡಾಕ್ಟರ್ ಗಿರೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಕುರಿತು ಮಾಹಿತಿ. ಆಕಾಶವಾಣಿ

ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೇಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ನಳಿನಿ ಪೈ ಅವರಿಂದ. 3:00 ಸಖಿ ಸಹೇಲಿ, 4:00 ಸೆಲ್ಯುಲಾಯ್ಡ್ ಕೆ ಸಿತಾರೆ ಪ್ರಸಾರವಾಗಲಿದೆ. ಸಾಯಂಕಾಲ 5:00 ಯುವವಾಣಿ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಪ್ರತಿಭೆ, ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಮೊದಲಿಯ ಅನನ್ಯ ದೀಪಕ ನಾಯ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. 5:30 ಸಂದೇಶ ಸಂಗಮ, ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಇಂದಿನ ವಿಷಯ ನಿಮ್ಮ ಬಾಲ್ಯದ ಬಿಲ್ಲುಬಾಣ. 6:30 ಅವಲೋಕನ. 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿ ಕುರಿತು ಜೊಯಿಡಾ ಗುಂದದ ರಾಧಾ ದಾನಿಗೇರಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ದೇವಕ್ಕ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. 7:45 ಗಜಲ್ಗಳು. 8:00 ಸಿರಿಗಂಧ. 8:30 ಚಿತ್ರಗೀತೆಗಳನ್ನು ಕೇಳಿದಿರಿ. 9:15 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 9:30 ಮನಿ ಟಾಕ್, ನಂತರ ಮಂಥನ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಶ್ವ ವೆಂಕಟೇಶ್ ಅವರ ಮ್ಯಾಂಡೋಲಿನ್ ವಾದನ ಪ್ರಸಾರವಾಗಲಿದೆ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ಸ್ ಕಾರ್ಯಕ್ರಮ ಕೇಳಲಿದ್ದೀರಿ. ಶ್ರೋತೃಗಳು, ಇದಾಗಿತ್ತು ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಆಕಾಶವಾಣಿ ಕಾರವಾರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹಪ್ರಸಾರ.

0: ಕರುಣಾಳು ಬಾ ಬೆಳಕೆ. ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಈ ರೆಸೆಷನ್ ಅಂತ ಆಗುತ್ತಲ್ಲ, ಪ್ರಪಂಚ ಕುಸಿದು ಹೋಗ್ತಿರುವಾಗ ಆಗುವಂಥ ಘಟನೆ ಇದು ಅಂತ ಬರೆದಿದ್ರು. ಹಿಮಾಲಯದ ಪ್ರದೇಶದಲ್ಲಿ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಏನಿಲ್ಲ, ಆ ಹಳ್ಳಿ ಬದುಕಿರೋದೇ ಪ್ರವಾಸಿಗರಿಂದ. ಅಲ್ಲಿ ನಿಂತ್ಕೊಂಡ್ರೆ ಹಿಮಾಲಯದ ಹಿಮಾಚ್ಛಾದಿತ ಶಿಖರಗಳು ಚೆಂದ ಕಾಣಿಸ್ತವೆ ಅಂತ ಜನ ನೋಡೋಕೆ ಬರಬೇಕು. ಸೌಂದರ್ಯ ತುಂಬ ಚೆನ್ನಾಗಿತ್ತು. ಈ ಹಳ್ಳಿಯಲ್ಲಿ ಉಳ್ಕೊಂಡು ಬೇರೆ ಬೇರೆ ಸ್ಥಳ ನೋಡ್ಕೊಂಬರೋರು. ಈಗೇನಾಗಿದೆ, ಆರ್ಥಿಕ ಹಿಂಜರಿಕೆ ಬಂದಿರೋದ್ರಿಂದ ಪ್ರವಾಸಿಗರೇ ಬರ್ತಾ ಇಲ್ಲ. ಇರೋ ಒಂದೆರಡು ಒಳ್ಳೆ ಹೋಟೆಲ್ಗಳು ಖಾಲಿ ಖಾಲಿ ಆಗಿದ್ದಾವೆ. ಕೆಲಸ ಮಾಡೋ ದುಡ್ಡು ಕೊಡಬೇಕಲ್ಲ, ಸಂಬಳ ಕೊಡಬೇಕಲ್ವ, ಕಟ್ಟಡ ಚೆನ್ನಾಗಿ ಇಟ್ಕೋಬೇಕಲ್ಲ, ಸ್ವಚ್ಛ ಮಾಡಬೇಕು, ದುಡ್ಡು ಬೇಕಲ್ಲ. ಪ್ರವಾಸಿಗರೇ ಇಲ್ಲ ಅಂದ ದುಡ್ಡು ಎಲ್ಲಿದ್ದು ಬಂದಿತ್ತು? ಅದು ಅಲ್ಲದೆ ಹೋಟೆಲಿಗೆ ಸಪ್ಲೈ ಮಾಡಿರ್ತಾರಲ್ಲ ಸಾಮಾನ್ಯೆಲ್ಲ ಕೊಟ್ಟಂತ, ಅವ್ರ ಹಣೆ ಬಾರನು ಅಷ್ಟೇ. ಊರದಲ್ಲಿ ಎಲ್ಲರೂ ಮುಳುಗಿದ್ರೆ ಆ ಸಾಲದಲ್ಲಿ. ಒಂದು ದಿನ ಒಬ್ಬ ಶ್ರೀಮಂತನಂತೆ ಕಾಣುವಂಥ ಪರದೇಶಿ ಪ್ರವಾಸಿ ಬಂದ, ಒಂದು ಹೋಟೆಲಿಗೆ ಹೋದ. ಅವನು ಕಂಡಾಗ ಮಾಲೀಕನಿಗೆ ಭಗವಂತನ ಕಂಡಂಗೆ ಆಯಿತು. ಪ್ರವಾಸಿ ಬಂದವನೇ ಮಾಲೀಕನ ಕೇಳ್ದ, ಒಳ್ಳೆ ಕೋಣೆ ಉಂಟೆ, ಒಂದು ವಾರ ಇರಬೇಕಾಗಿದೆ ನನಗಿಲ್ಲಿ ಅಂದ. ಇದೇ ಸ್ವಾಮಿ, ಇಷ್ಟು ಒಳ್ಳೆ ರೂಬಿದ್ದು ಹೋಟೆಲ್ ಊರಲ್ಲೇ ಇಲ್ಲ, ಹೇಳ್ಕೋಬೇಕಲ್ಲ ಅವನು ಹೇಳ್ದ. ಅವನೇನು ಮಾಡ್ದ ಪ್ರವಾಸಿ, ಸರಿ ಈ 5,000 ರೂಪಾಯಿ ಇಟ್ಕೊಳ್ಳಿ ನಿಮ್ಮ ಕಡೆಗೆ, ನಾನು ಕೋಣೆ ನೋಡ್ಕೊಂಬಿಡ್ತೀನಿ, ಕೋಣೆ ಇಷ್ಟ ಆದರೆ ಇರ್ತೀನಿ, ಇದ್ರೆ ಹೋಗ್ಬಿಡ್ತೀನಿ ಅಂದ. ತಕ್ಷಣ ಯಜಮಾನ, ಏ ಬಾರೋ ಇಲ್ಲಿ ಸಾಹೇಬ್ರಿ, ಒಳ್ಳೆ ರೂಮ್ ತೋರಿಸೋ, ಚೆನ್ನಾಗಿರೋ ರೂಮ್, ಅಮೂಲ್ಯ ರೂಮ್ ತೋರಿಸೋ, ಚೆನ್ನಾಗಿ ಕಾಣುತ್ತಲ್ಲ ಗುಡ್ಡ ತೋರಿಸೋ ಅಂಥೇಳಿ ಪ್ರವಾಸಿನ ಕಳಿಸ್ದ. ಮೇಜಿನ ಮೇಲೆ ಇತ್ತಲ್ಲ 5,000 ರೂಪಾಯಿ, ಅಂಡ್ ಟಕ್ ಅಂತ ಜೇಬಲ್ಲಿ ಹಾಕ್ಕೊಂಡು ಸ್ವಯ್ ಅಂತ ಓಡ್ದ. ಎಲ್ಲಿಗೆ ಹೋದ? ತರಕಾರಿ ವ್ಯಾಪಾರ ಹತ್ರ ಹೋದ. ನೋಡೋ ದೊಡ್ಡ ಗಿರಾಕಿ ಬಂದಿದೆ, ನನ್ನ ಸಾಲದ ಬಾಕಿ ಇತ್ತಲ್ಲ 5,000 ರೂಪಾಯಿ, ತಗೋ ಸಾಲ ಚುಕ್ತಿ ಆಯ್ತಲ್ಲ, ಬೇಗ ತರಕಾರಿ ಕಳಿಸ್ಕೊಡು. ಮಳ್ಳಿ ಹೋಟೆಲಿಗೆ ಬಂದ. ಆ ತರಕಾರಿ ಅಂಗಡಿ ಏನು ಮಾಡಿದೆ ಗೊತ್ತಾ? ಆ ನೋಟಿನ ಕಟ್ಟು ಹಿಡ್ಕೊಂಡು ರೈತನ ಮನೆಗೆ ಓಡ್ದ. ನಂದು 5,000 ರೂಪಾಯಿ ಸಾಲ ಇತ್ತಲ್ಲಪ್ಪ ನಿನ್ನ ಕಡೆಗೆ, ತಗೋ ನಾನು ಸಾಲ ಮುಗಿತಾ, ತಕ್ಷಣ ತರಕಾರಿ ಅಂಗಡಿ ಕಳಿಸು, ದೊಡ್ಡ ಗಿರಾಕಿ ಬಂದಿದೆ ಹೋಟೆಲ್ಗೆ. ಆ ರೈತ ಏನು ಮಾಡ್ದೆ, 5,000 ರೂಪಾಯಿ ಇತ್ತಲ್ಲ ತನ್ನ ಹೆಂಡತಿ ಕೊಟ್ಟ, ಅವತ್ತಿಂದ ಕಾಡ್ತಾ ಇದ್ದೆಲ್ಲಮ್ಮ ನಾನು, ನನಗೆ ದುಡ್ಡು ಬೇಕು ದುಡ್ಡು ಬೇಕು, ಸಾಲ ಮಾಡಿದ್ದೀನಿ ಅಂತ. ಅದೇನು ಸಾಲ ಮಾಡಿದ್ವಿ, ತೀರಿಸ್ಬಿಡು, ಮುಗ್ತು. ಆ ಹೆಣ್ಮಗಳೇನು ಮಾಡಿದ್ಲು ಗೊತ್ತಾ? ದುಡ್ಡನ್ನು ಹಿಡ್ಕೊಂಡು ಹೋಟೆಲಿಗೆ ಬಂದು ಓಡಿ, ಇದೇ ಹೋಟೆಲಿಗೆ. ಯಾಕೆಂದರೆ ಆಕೆ ತಮ್ಮ ತಮ್ಮನ ಹೆಂಡತಿ ಕಳೆದ ಬೇಸಿಗೆಯಲ್ಲಿ ಬಂದಾಗ ಅದೇ ಹೋಟೆಲ್ ಇಳ್ಕೊಂಡಿದ್ರು. ಈಕೆ ಜಂಬ ಕೊಚ್ಕೊಂಡಿದ್ದಾಳೆ. ನೀ ಚಿಂತೆ ಮಾಡಬೇಡಯ್ಯ, ನೀನೊಂದಿನ ಹೆಂಡತಿ ಇಳಿರು, ಖರ್ಚಲ್ಲ ನಾನೇ ಕೊಡ್ತೀನಿ ಅಂತ ಹೇಳಿದ್ದಾಳೆ. ಆದರೆ ದುಡ್ಡಿಲ್ಲ, ಆರ್ಥಿಕ ಹಿಂಜರಿಕೆ, ದುಡ್ಡೇ ಕೊಟ್ಟಿರಲಿಲ್ಲ, ಸಾಲ ಆಯಿತು. ಹೋಟೆಲ್ನೋ ಮೇಲೆ ಮೇಲೆ ಕೇಳ್ತಾ ಇದ್ದ, 5,000 ರೂಪಾಯಿ ಕೊಡು ಕೊಡು ಅಂತ. ಈಕೆ ಹೋಟೆಲಿಗೆ ಬಂದು, ನೋಡಯ್ಯ 5,000 ರೂಪಾಯಿ ತಗೋ, ನನ್ನ ಸಾಲ ಮುಗೀತು, ನಾ ಪಾರಾದೇನ್ನ ನಿಟ್ಟುಸಿರ್ಬಿಟ್ಟು ಓಡಿ ಬಂದು. ಅಷ್ಟೊಳಗೆ ಪರದೇಶಿ ಪ್ರವಾಸಿ ಇದ್ದಲ್ಲ ಹೋಟೆಲ್ ಪ್ರದಕ್ಷಿಣೆ ಎಲ್ಲ ಮಾಡಿ ಬಂದವನು, ಏನಪ್ಪ ನನಗೆ ಕೋಣೆ ಸ್ವಚ್ಛತೆ ಊಟದ ಮನೆ ಸರಿ ಅನ್ನಿಸ್ತಿಲ್ಲ, ಬೇಡ ಬಿಡಿ ಅಂತ 5,000 ರೂಪಾಯಿ ಇತ್ತಲ್ಲ ಟೇಬಲ್ ಮೇಲೆ ಅನ್ ಜೇಬಿಗೆ ಹಾಕೊಂಡು ಹೋಗೇಬಿಟ್ಟ. ಮಾಲೀಕ ಬಾಯಿ ತೆಗೆದು ನೋಡ್ತಾನೆ ಇದ್ದ. ಕೆಲವ್ರೆ ಈ ತಮಾಷೆ ನೋಡಿ ಹೇಗಿದೆ, ಯಾರೊಬ್ಬರೂ ಈ ಪ್ರಸಂಗದಿಂದ ಹಣ ಗಳಿಸ್ಲಿಲ್ಲ, ಎಲ್ಲರೂ ಸಾಲದಿಂದ ಪಾರಾಗಿದ್ರು. ಈ ಹಣದ ವ್ಯವಸ್ಥೆನೇ ಹೇಗೆ ನೋಡಿ, ಆ ಹೋಟೆಲ್ನವ ದುಡ್ಡು ಇಸ್ಕೊಂಡು ತರಕಾರಿ ಅಂಗಡಿಯವನು ಕೊಟ್ಟ, ಅವನು ಸಾಲ ಚುಕ್ತಾಯಿತು. ತರಕಾರಿ ಅಂಗಡಿಯವನು ರೈತನ ಕೊಟ್ಟ, ಅವನು ಸಾಲ ಚುಕ್ತಿ ಆಯಿತು. ರೈತ ತನ್ನ ಹೆಂಡತಿ ಕೊಟ್ಟ, ಆಕೆ ತಂದು ಮತ್ತು ಅದೇ ಹೋಟೆಲ್ ಕೊಟ್ಟಲು, ಆಕೆ ಸಾಲ ಚುಕ್ತಾಯಿತು, ಅದು 5,000 ರೂಪಾಯಿ ವಾಪಸ್ ಹೋಯಿತು. ಇದು ಭಾಳ ತಮಾಷೆ ಇದು, ಇದು ನನ್ನ ಹಣಕಾಸಿನ ವ್ಯವಸ್ಥೆನೇ ಹಾಗೆ. ಅದೇ ರೀತಿ ನನಗನ್ನಿಸಿದ್ದು ಪ್ರಪಂಚದಲ್ಲಿ ಕೂಡ ಪ್ರೇಮದ ವ್ಯವಸ್ಥೆನೂ ಹಾಗೇ ಇದೆ. ಮನಸ್ಸು ಬಿಚ್ಚಿ ಒಳ್ಳೆ ಮಾತಾಡದೆ, ನಗುಮುಖ ತೋರಿಸದೆ, ಪ್ರೀತಿ ಗೌರವ ತೋರಿಸದೆ ನಾವು ಒಬ್ಬರಿಗೊಬ್ಬರಿಗೆ ಸಾಲಗಾರರಾಗಿದ್ದೇವೆ. ಆ ಪ್ರೀತಿ ನಿರ್ವಾಜವಾಗಿ ಕೊಡೋಣ. ನಗು ಕೂಡ ಪ್ಲಾಸ್ಟಿಕ್ ಸ್ಮೈಲ್ ಬೇಡ, ನಿಜವಾದ ನಗು ಬರಲಿ, ಎಲ್ಲರ ನೆಮ್ಮದಿ ಹೆಚ್ಚಾಗ್ತದೆ. ಹಣದ ಹಿಂಜರಿಕೆ ಬರ್ತದೋ ಬಿಡ್ತದೋ ಗೊತ್ತಿಲ್ಲ, ಬರಲಿ ತೊಂದರೆ ಇಲ್ಲ, ಆದರೆ ಪ್ರೀತಿ ಗೌರವದ ಹಿಂಜರಿಕೆ ಮಾತ್ರ ಯಾವತ್ತೂ ಆಗಬಾರ್ದು.
0: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿ ಕರೆಸಿ.
0: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.

ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು ಕೇಳಿ. ಅರಿತೆ ಈಗ ಅರಿತೆ ಏಕೆ ನಿನ್ನ ಕರೆವರು ಅಮ್ಮ ಅಮ್ಮ ಎಂದು. ಶಿವದೇಶಂಕರ್ ಅವರ ರಚನೆ, ಹಾಡಿದರೆ ಡಾಕ್ಟರ್ ರಾಜ್ಕುಮಾರ್.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ ಗುಟೂರಿಯವರ ಒಂದು ರಚನೆ, ಪಾಹಿ ಪಾಹಿ ಮಹಾಲಕ್ಷ್ಮಿ. ಹಾಡಿದರೆ ಪಿ ಬಿ ಶ್ರೀನಿವಾಸ್.

ಜಯ ಜಯಶಂಕರಿ ಸರ್ವಜನೀಶ್ವರಿ ಬ್ರಹ್ಮಾನಂದಕರಿ ಅಂಬ ಶ್ರೀ ಸದಾಶಿವಯ್ಯವರ ರಚನೆ ಹಾಡಿದರೆ ಡಾಕ್ಟರ್ ರಾಜ್ಕುಮಾರ್.

0: ಸಭಾಪತಿ ಎನ್ಎಂ ಅವರಿಂದ ಚಿಂತನಾ ಕೇಳುವಿರಿ.
1: ರಾಷ್ಟ್ರೀಯತೆ ವಾಸಸ್ಥಳ, ಲಿಂಗ, ರಾಷ್ಟ್ರೀಯ ಅಥವಾ ಜನಾಂಗೀಯ ಮೂಲ, ಬಣ್ಣ, ಧರ್ಮ, ಭಾಷೆ ಅಥವಾ ಯಾವುದೇ ಇತರ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಎಲ್ಲ ಮಾನವರು ಸ್ವತಂತ್ರವಾಗಿಯೇ ಜನಿಸುತ್ತಾರೆ ಮತ್ತು ಘನತೆ, ಗೌರವ ಹಾಗೂ ಹಕ್ಕುಗಳಲ್ಲಿ ಸಮಾನರು ಎಂದು ವಿಶ್ವಸಂಸ್ಥೆ ಘೋಷಿಸಿದೆ. ಈ ಘೋಷಣೆಯು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನುಗಳ ಅಭಿವೃದ್ಧಿಗೆ ಸ್ಫೂರ್ತಿ ನೀಡಿದ್ದಲ್ಲದೆ ಮಸೂದೆಯ ಮೊದಲ ಹೆಜ್ಜೆಯಾಗಿದೆ. ಜಗತ್ತಿನ ಬಹುತೇಕ ದೇಶ ಭಾಷೆಗಳ ಆಡಳಿತಾತ್ಮಕ ಕಾನೂನುಗಳಲ್ಲಿ ಮಾನವ ಹಕ್ಕುಗಳು ಮತ್ತು ಅವುಗಳ ಸಂರಕ್ಷಣೆಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಹಾಗಾಗಿ ಇಂದು ವಿಶ್ವದಲ್ಲಿ ಮಾನವ, ಮಾನವೀಯತೆ ಅಥವಾ ಮಾನವತೆ, ಮಾನವ ಕಲ್ಯಾಣ, ಮಾನವ ಧರ್ಮ, ಮಾನವತಾವಾದ, ಮಾನವತಾವಾದಿಗಳು, ಮಾನವೀಕರಣ, ಸೈದ್ಧಾಂತಿಕ ಪರಿಕಲ್ಪನೆಗಳು ಇವು ಭಾರತವೂ ಸೇರಿದಂತೆ ಜಗತ್ತಿನ ಮಾನವಿಕ ಶಾಸ್ತ್ರಜ್ಞರಲ್ಲಿ ಮತ್ತು ಜಗತ್ತಿನಾದ್ಯಂತ ಸಂಶೋಧನಾತ್ಮಕ ಅಧ್ಯಯನದ ವಿಷಯಗಳಾಗಿವೆ. ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಪರವಿಚಾರಮಂ ಪರಧರ್ಮಮಂ ಎಂದು ಕನ್ನಡದ ಆದಿಕವಿ ಪಂಪ ಹೇಳಿದ್ದಿದೆ. ಇದರರ್ಥ ಯಾವುದೇ ಮತಧರ್ಮಗಳ ಸಾಂಸ್ಥಿಕ ಹಿತಾಸಕ್ತಿಗಳನ್ನು ಮೀರಿದ ಗುಣಗಳೇ ನಿಜವಾದ ಧರ್ಮ, ಅದುವೇ ಮಾನವ ಧರ್ಮ, ಅದುವೇ ಮಾನವೀಯತೆ ಎಂದರ್ಥ. ಸಾಂಸ್ಥಿಕ ಮತಧರ್ಮಗಳಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಿದೆ. ಮೊದಲನೆಯದು ಆಚರಣೆಗೆ ಸಂಬಂಧಿಸಿದ ವಿಧಿ ವಿಧಾನಗಳು. ಇವು ವ್ಯಕ್ತಿ, ಕುಟುಂಬ ಮತ್ತು ಆಯಾ ಧಾರ್ಮಿಕ ಸಮಾಜಕ್ಕೆ ಸಂಬಂಧಿಸಿರುತ್ತವೆ. ಹಾಗೆಯೇ ಇವು ಧರ್ಮದ ಸಂಕೇತಗಳು ಮಾತ್ರ. ಎರಡನೆಯ ಭಾಗವಾಗಿ ಜೀವನ ಮೌಲ್ಯಗಳಿರುತ್ತವೆ. ಈ ಮೌಲ್ಯಗಳು ಮಾನವ ಲೋಕ, ಜೀವಲೋಕ, ನಿಸರ್ಗ ಹಾಗೂ ಅನಂತ ವಿಶ್ವಕ್ಕೆ, ಆ ಮೂಲಕ ವಿಶ್ವ ಮೌಲ್ಯಗಳನ್ನು ಒಳಗೊಂಡಿರುವ ಮಾನವ ಸಂಬಂಧಗಳನ್ನು ಇಡಿಯಾಗಿ ನೋಡುವ ದೃಷ್ಟಿಕೋನಗಳಿಂದ ಪರಿಪಕ್ವಗೊಂಡಿರುತ್ತವೆ. ಇಲ್ಲಿ ಯಾರಿಗೆ ಯಾರೂ ಅನ್ಯರಲ್ಲ. ಎಲ್ಲರನ್ನೂ ಇವನಮ್ಮವ ಇವನೆಮ್ಮವನೆಂಬ ಪರಿಭಾವನೆಗಳಿಗೆ ಪ್ರಥಮ ಆದ್ಯತೆಗಳಿರುತ್ತವೆ. ಎಲ್ಲರನ್ನೂ ಒಳಗೊಂಡ ಮಾನವೀಯ ಸಂಬಂಧಗಳಿಗೆ ಪ್ರಾಶಸ್ತ್ಯವಿರುತ್ತವೆ. ಮನುಷ್ಯರ ಬದುಕಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅವಶ್ಯಕವಿದೆ. ಹಾಗಾಗಿ ಮತಧರ್ಮಗಳಲ್ಲಿ ಆಯಾ ಕಾಲಮಾನಗಳಿಗೆ ತಕ್ಕಂತೆ ಸಂಕುಚಿತವಾಗಿ ಹೇಳಲಾಗಿರುವ ಧರ್ಮ ವಿಸ್ತರಣೀಕರಣ ಚಿಂತನೆಗಳಿಗಿಂತ ಎಲ್ಲರೊಳಗೆ ಒಂದಾಗಿ ಬಾಳುವ ಮೌಲಿಕ ಚಿಂತನೆಗಳತ್ತ ಗಮನ ಹರಿಸಬೇಕಿದೆ. ವಾಸ್ತವದಲ್ಲಿ ಭಾರತವು ವಿಶ್ವ ಮಾನವ ಧರ್ಮದ ಜನನಿ. ಇಲ್ಲಿನ ಆಧ್ಯಾತ್ಮ ತತ್ವಗಳ ಅನುಸರಣೆಗಳಲ್ಲಿ ಸರ್ವರ ಆತ್ಮೋನ್ನತಿಗೆ ಪ್ರಥಮ ಮತ್ತು ಏಕಮೇವ ಪ್ರಾಶಸ್ತ್ಯಗಳಿವೆ. ಹಾಗಾಗಿ ಭಾರತ ಜನ್ಯ ಮತಧರ್ಮ ಜ್ಞಾನ ಮೀಮಾಂಸೆಗಳಲ್ಲಿ ವಿಶ್ವ ಕಲ್ಯಾಣಕರ ಚಿಂತನೆಗಳಿವೆ. ಅಹಿಂಸಾತ್ಮಕ ವಿಶ್ವಶಾಂತ ಮನೋಧರ್ಮದ ತತ್ವಗಳಿವೆ. ವಿಶ್ವಾತ್ಮಕ ಸತ್ಯ ದರ್ಶನದ ತಾತ್ವಿಕ ಆಯಾಮಗಳಿವೆ, ಸಿದ್ಧಾಂತಗಳಿವೆ. ವೇದೋಪನಿಷತ್ತುಗಳ ಕಾಲದಿಂದಲೂ ಮಾನವತೆಗೆ ಧಕ್ಕೆಯಾದ ಕಾಲಗಳಲ್ಲಿ ಅದನ್ನು ವಿರೋಧಿಸುವ ಮತ್ತು ಸರಿಪಡಿಸಿಕೊಳ್ಳುವ ಅವಕಾಶಗಳು ಭಾರತದಲ್ಲಿ ನಿಚ್ಚಳವಾಗಿ ಬೆಳವಣಿಗೆ ಕಂಡಿವೆ. ಹಾಗಾಗಿ ಕರ್ಮಾಚರಣೆ ಕೇಂದ್ರಿತ ವೈದಿಕ ಪರಿಕಲ್ಪನೆಗಳಿಗಿಂತ ಆಧ್ಯಾತ್ಮ ಕೇಂದ್ರಿತ ಜ್ಞಾನ ಪರಂಪರೆಯ ಉಪನಿಷತ್ತುಗಳಿಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಇದೇ ಕಾರಣಗಳಿಗಾಗಿ ಷಡ್ ದರ್ಶನಗಳು, ಬೌದ್ಧ ಜೈನದಂತಹ ಅಹಿಂಸಾಪರ ಚಿಂತನೆಗಳು, ಶಿವಶರಣರ ಕ್ರಾಂತ ವಿಚಾರಗಳು, ದಾಸವರೆಣ್ಯರ ಭಕ್ತಿ ತತ್ವಗಳು, ತತ್ವಪದಕಾರ

0: ಅವರ ಜೀವನ ಸಮನ್ವಯ ದೃಷ್ಟಿಕೋನಗಳು ಮೇಲ್ಮೆಗೆ ಬಂದಿದ್ದು ಮಾನವೀಯತೆಯ ನಿಲುವುಗಳನ್ನ ಗಟ್ಟಿಗೊಳಿಸಿವೆ.
1: ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಸಮಯಕ್ಕೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರ ಚಿಂತನ ಕೇಳುವಿರಿ.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೀಗ ರೈತರಿಗೆ ಸಲಹೆ.
3: ಪಾರ್ಥೇನಿಯಂ ಎನ್ನುವುದು ಒಂದು ಆಕ್ರಮಣಕಾರಿ ಕಳೆ. ಇದನ್ನು ಗಜ್ಜರಿ ಕಳೆ, ನಕ್ಷತ್ರ ಕಳೆ, ಬಿಳಿ ಟೋಪಿ ಎಂದಲೂ ಕರೆಯುತ್ತಾರೆ. ಈ ಕಳೆಯು ಅಮೆರಿಕದ ಉಷ್ಣವಲಯಕ್ಕೆ ಸ್ಥಳೀಯವಾಗಿದ್ದು 1950ರಲ್ಲಿ ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಪುಣೆಯಲ್ಲಿ ಕಂಡುಬಂತು. ಪ್ರಸ್ತುತ ಈ ಕಳೆಯು ಭಾರತದಲ್ಲಿ 35 ಮಿಲಿಯನ್ ಹೆಕ್ಟೇರ್ ಪ್ರದೇಶಗಳಲ್ಲಿ ಹರಡಿಕೊಂಡಿದೆ. ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡ ಆಹಾರ ಧಾನ್ಯಗಳೊಂದಿಗೆ ಈ ಕಳೆಯ ಬೀಜವು ಬೆರೆತು ಆಕಸ್ಮಿಕವಾಗಿ ನಮ್ಮ ದೇಶಕ್ಕೆ ನುಸುಳಿತು ಎಂದು ಊಹಿಸಲಾಗಿದೆ. ಈ ಕಳೆಯು ಕೃಷಿ ಭೂಮಿ, ಕೃಷಿಯೇತರ ಭೂಮಿ, ರಸ್ತೆ ಬದಿ, ಆಟದ ಮೈದಾನ, ಶಾಲಾ ಕಾಲೇಜು ಆವರಣ, ಹೀಗೆ ಇತರೆ ಖಾಲಿ ಪ್ರದೇಶಗಳಲ್ಲಿ ಬೆಳೆಯುತ್ತೆ. ಈ ಪಾರ್ಥೇನಿಯಂ ಎನ್ನುವುದು ಒಂದು ಅಪಾಯಕಾರಿ ಸಸ್ಯ. ಇದು ಎಲ್ಲಾ ಕ್ಷೇತ್ರ ಬೆಳೆಗಳನ್ನು, ತೋಟಗಾರಿಕಾ ಬೆಳೆಗಳನ್ನು ಮತ್ತು ಅರಣ್ಯಗಳನ್ನು ಆಕ್ರಮಣ ಮಾಡಿ ಅವುಗಳ ಉತ್ಪಾದಕತೆಯನ್ನು ಕಡಿಮೆ ಮಾಡೋದಲ್ಲದೆ ಜೀವ ವೈವಿಧ್ಯಕ್ಕೆ ಹಾಗೂ ಪರಿಸರಕ್ಕೆ ಹಾನಿಯನ್ನುಂಟು ಮಾಡುತ್ತೆ. ಪಾರ್ಥೇನಿಯಂ ಇದು ವಿಷಕಾರಿ, ವಿನಾಶಕಾರಿ, ಸಮಸ್ಯಾತ್ಮಕ, ಅಲರ್ಜಿ ಉಂಟು ಮಾಡುವ ಆಕ್ರಮಣಕಾರಿ ಸಸ್ಯ. ಮಾನವನಿಗೆ ಹಾಗೂ ಜಾನುವಾರುಗಳಿಗೆ ಗಂಭೀರವಾದ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಪಾರ್ಥೇನಿಯಂ ಸಂಪರ್ಕದಿಂದ ಮಾನವರಲ್ಲಿ ಚರ್ಮರೋಗ, ತುರಿಕೆಗಳು ಉಂಟಾಗುತ್ತೆ. ಅಲ್ಲದೆ ಶ್ವಾಸ ಸಂಬಂಧಿ ಕಾಯಿಲೆಗೆ ಕಾರಣವಾಗುತ್ತೆ. ಇದಲ್ಲದೆ ಈ ಕಳೆಯು ರಸ್ತೆ ಮಾರ್ಗವನ್ನು ಕೂಡ ತಡೆಗಟ್ಟುತ್ತೆ. ಈ ಪಾರ್ಥೇನಿಯಂ ಕಳೆಯು ಪ್ರಮುಖವಾಗಿ ಬೀಜಗಳಿಂದ ಹರಡುತ್ತೆ. ಒಂದೇ ಸಸ್ಯ ಸುಮಾರು 5,000 ರಿಂದ 25,000 ಬೀಜಗಳನ್ನು ಉತ್ಪಾದಿಸಬಲ್ಲದು. ಈ ಬೀಜಗಳು ಹಗುರವಾಗಿದ್ದು ಗಾಳಿ, ನೀರು, ವಾಹನಗಳು, ಜಾನುವಾರುಗಳು ಹಾಗೂ ಮನುಷ್ಯರ ವಿವಿಧ ಚಟುವಟಿಕೆಗಳಿಂದ ಇತರೆ ಪ್ರದೇಶಗಳಲ್ಲಿ ಸುಲಭವಾಗಿ ಹರಡುತ್ತೆ. ಅತಿ ಹೆಚ್ಚು ಮಳೆ ಬೀಳುವ ಹಾಗೂ ನಿರಂತರ ಮಳೆ ಬೀಳುವ ಪ್ರದೇಶಗಳಲ್ಲಿ ಪಾರ್ಥೇನಿಯಂ ಅಷ್ಟಾಗಿ ಕಂಡು ಬರೋದಿಲ್ಲ. ಆದರೂ ಇತ್ತೀಚಿನ ಬಿಸಿಲು ಮಳೆ ಈ ವಿಷಕಾರಿ ಸಸ್ಯ ಬೆಳೆಯಲು ಉತ್ತಮ ಪರಿಸರವನ್ನು ಸೃಷ್ಟಿಸಿದೆ. ಈ ಕಳೆ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ತಾಲೂಕುಗಳಲ್ಲಿ ತೀವ್ರಗತಿಯಲ್ಲಿ ಪಸರಿಸ್ತಾ ಇದೆ. ಈ ಪಾರ್ಥೇನಿಯಂ ಕಳೆಯ ಎಲೆಗಳು ಗಜರಿ ಅಥವಾ ಕ್ಯಾರೆಟ್ ಎಲೆಗಳ ತರನಾಗಿ ಇರೋದ್ರಿಂದ ಇದನ್ನ ಗಜರಿ ಅಥವಾ ಕ್ಯಾರೆಟ್ ಕಸ ಅಂತಲೂ ಕರೆಯಲಾಗುತ್ತೆ. ಈ ಸಸ್ಯ 1.5 ರಿಂದ 2 ಮೀಟರ್ ಎತ್ತರ ಬೆಳೆಯುತ್ತೆ. ಕಾಂಡ ಮತ್ತು ಎಲೆಗಳು ಸಣ್ಣ ಸಣ್ಣ ರೋಮಗಳಿಂದ ಕೂಡಿದ್ದು ಬಿಳಿ ಮುತ್ತಿನಂತ ಹೂವುಗಳನ್ನು ಹೊಂದಿರುತ್ತೆ. ಈ ಪಾರ್ಥೇನಿಯಂ ಕಳೆಯನ್ನು ಮುಂಗಾರಿನಲ್ಲಿ ಹೂ ಬಿಡುವ ಮೊದಲು ಕೈಯಿಂದ ಕೀಳಬೇಕು. ಹೀಗೆ ಕಿತ್ತ ಗಿಡಗಳನ್ನು ಕಾಂಪೋಸ್ಟ್ ಮಾಡಲು ಉಪಯೋಗಿಸಬಹುದು. ಕಳೆಯು ಚಿಕ್ಕದಿರುವಾಗ ನಿಯಂತ್ರಣ ಸುಲಭ ಹಾಗೂ ಖರ್ಚು ಕೂಡ ಕಡಿಮೆ. ಇದರಿಂದ ನಮ್ಮ ಪರಿಸರವನ್ನು ಪಾರ್ಥೇನಿಯಂನಂತಹ ವಿನಾಶಕಾರಿ ಕಳೆಗಳಿಂದ ಕಾಪಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ಕಳೆಯನ್ನು ಕೀಳುವಾಗ ಕೈಗಳಿಗೆ ಕೈ ಕವಚಗಳನ್ನು ಧರಿಸಿಕೊಂಡು ಮತ್ತು ದೇಹದ ಇತರೆ ಭಾಗಗಳನ್ನು ಮುಚ್ಚಿಕೊಳ್ಳೋದು ಬಹಳ ಅವಶ್ಯಕ. ಈ ಕಳೆಯನ್ನು ಒಬ್ಬರಿಂದ ನಿರ್ಮೂಲನೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಸಮುದಾಯಕ್ಕೆ ಈ ವಿನಾಶಕಾರಿ ಕಳೆಯ ಬಗ್ಗೆ ಅರಿವು ಮೂಡಿಸಿ ಸಾಮೂಹಿಕವಾಗಿ ನಿರಂತರ ಪ್ರಯತ್ನ ಕೂಡ ಅಗತ್ಯ. ರೈತರು ತಮ್ಮ ಜಮೀನಿನಲ್ಲಿ ಅತಿ ವೇಗವಾಗಿ ಬೆಳೆಯುವ ಬೆಳೆಗಳಾದಂತಹ ಬಿಳಿ ಜೋಳ, ಹಸಿರೆಲೆ ಗೊಬ್ಬರವಾದ ಡಯಂಚವನ್ನು ಬೆಳೆಸೋದ್ರಿಂದ ಪಾರ್ಥೇನಿಯಂ ಕಳೆ ಗಿಡದ ಬೆಳವಣಿಗೆಯನ್ನು ನಿಯಂತ್ರಿಸಬಹುದು. ಇನ್ನು ಪಾರ್ಥೇನಿಯಂ ಕಳೆಗಳು ಖಾಲಿ ಭೂಮಿಯಲ್ಲಿ ಹೆಚ್ಚು ಹರಡಿಕೊಳ್ಳುತ್ತಾ ಹೋಗುತ್ತದೆ. ಇದನ್ನು ತಡೆಗಟ್ಟಲು ಗ್ಲೈಫೋಸೆಟ್ ಅನ್ನು ಬಳಸಬಹುದು. ಹುಲ್ಲುಗಾವಲು ಪ್ರದೇಶಗಳಲ್ಲಿ ಮೆಟ್ರಿಬ್ಯೂಸಿನ್ ಬಳಸಬಹುದು. ಇನ್ನು ಜೈವಿಕವಾಗಿ ನಿಯಂತ್ರಣ ಮಾಡೋದಾಗಿದ್ರೆ ಮೆಕ್ಸಿಕನ್ ದುಂಬಿಗಳನ್ನು ಕಳೆ ಬೆಳೆದಿರುವ ಪ್ರದೇಶಗಳಲ್ಲಿ ಬಿಡೋದ್ರಿಂದ ದುಂಬಿಗಳು ಕಳೆಯ ಎಲೆ ಹಾಗೂ ಗಿಡದ ಇತರೆ ಭಾಗಗಳನ್ನು ತಿಂದು ಅದರ ಬೆಳವಣಿಗೆ ಹಾಗೂ ಬೀಜೋತ್ಪಾದನೆಯನ್ನು ನಿಯಂತ್ರಣ ಮಾಡುತ್ತೆ. ಈ ದುಂಬಿಗಳು ಸ್ವತಃ ತಾವೇ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹರಡಿ ಪಾರ್ಥೇನಿಯಂ ಕಳೆಯನ್ನು ನಿಯಂತ್ರಿಸುತ್ತವೆ. ಪಾರ್ಥೇನಿಯಂ ಕಳೆಯ ಜೊತೆ ಕೆಲವು ಸಸ್ಯಗಳು ಪೈಪೋಟಿ ನೀಡಿ ಈ ಕಳೆ ಹರಡದಂತೆ ಮಾಡುತ್ತವೆ. ಉದಾಹರಣೆಗೆ ತೊಗಚೆ. ಮಳೆಗಾಲದಲ್ಲಿ ಈ ಬೀಜಗಳು ಮೊಳಕೆಯೊಡೆದು ಹೊಲಸಾಗಿ ಬೆಳೆದು ಪಾರ್ಥೇನಿಯಂ ಕಳೆಯೊಂದಿಗೆ ಸ್ಪರ್ಧೆಯನ್ನ ನೀಡಿ ಕ್ರಮೇಣ ಅದನ್ನು ನಿಯಂತ್ರಿಸಲು ಸಹಕಾರಿಯಾಗಿವೆ. ಈ ತೊಗಚೆ ಬೀಜಗಳನ್ನು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಪಾರ್ಥೇನಿಯಂ ಬೆಳೆದಿರುವ ಜಾಗದಲ್ಲಿ ಚೆಲ್ಲೋದ್ರಿಂದ ಪಾರ್ಥೇನಿಯಂ ಕಳೆ ಗಿಡಗಳನ್ನು ನಿಯಂತ್ರಿಸಬಹುದು. ಮತ್ತೆ ಈ ಕ್ರಮ ಅತಿ ಸರಳ ಹಾಗೂ ಕಡಿಮೆ ಖರ್ಚಿನದ್ದು. ಪಾರ್ಥೆನಿಯಂ

0: ಕಾಂಪೋಸ್ಟ್ ಮತ್ತು ಎರೆಹುಳು ಗೊಬ್ಬರದ ತಯಾರಿಕೆಯಲ್ಲಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು. ಕಾಂಪೋಸ್ಟ್ ಅನ್ನು ಗುಂಡಿಗಳಲ್ಲಿ ತಯಾರು ಮಾಡುವುದರಿಂದ ಪಾರ್ಥೆನಿಯಂ ಬೀಜಗಳನ್ನು ನಾಶ ಮಾಡಬಹುದು. ಗುಂಡಿಯಲ್ಲಿ ಒಂದೊಂದು ಹಂತಗಳಲ್ಲೂ 5 ಕೆಜಿ ಸೆಗಣಿ ಮತ್ತು 500 ಗ್ರಾಂ ಯೂರಿಯಾವನ್ನು ಉಪಯೋಗಿಸಬೇಕು. ಗುಂಡಿಯು ತುಂಬಿದ ನಂತರ ಸೆಗಣಿ ಮತ್ತು ಮಣ್ಣಿನ ಮಿಶ್ರಣದಿಂದ ಮುಚ್ಚಬೇಕು. ಸೆಗಣಿಯಿಂದ ಮಾತ್ರ ಕಾಂಪೋಸ್ಟ್ ತಯಾರಿಸುವುದಕ್ಕಿಂತ ಪಾರ್ಥೆನಿಯಂ ಉಪಯೋಗಿಸಿ ಕಾಂಪೋಸ್ಟ್ ತಯಾರಿಸಿದರೆ ಅದರಲ್ಲಿ ಹೆಚ್ಚಿನ ಪೋಷಕಾಂಶಗಳನ್ನು ನಾವು ಕಾಪಾಡಿಕೊಳ್ಳಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ, ಆಕಾಶವಾಣಿ ಕಾರವಾರ. ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿ. ಮುಸುರಿ ತೊಳೆಯಬೇಕು ನೀ ಮನಸ್ಸಿನ ಮುಸುರಿ ತೊಳೆಯಬೇಕು, ಪುರಂದರದಾಸರ ಕೃತಿ, ಹಾಡಿದರೆ ರೇಣುಕಾ ನಾಖೋಡ್.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಮುಂದೆ ಕೇಳಿ ವ್ಯಾಸರಾಯರ ಒಂದು ಕೃತಿ ಅಪರಾಧ ಎನ್ನದಯ್ಯ ಹೀಗೀಯ ಹಾಡಿದರೆ ಜಯದೇವಿ ಮತ್ತು ಸುಮಂಗಲಾ

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಗಾನಸುದಿ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಮುಂದೆ ಕೇಳಿ ಪುರಂದರದಾಸರ ಇನ್ನೊಂದು ರಚನೆ, ನಂಬದಿರು ಈ ದೇಹ ನಿತ್ಯವಲ್ಲ. ಹಾಡಿದರೆ ಡಾಕ್ಟರ್ ರಾಜ್ಕುಮಾರ್.

ಗಾನಸುದಿ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಅಮಿನೋ ಆಮ್ಲಗಳೊಂದಿಗೆ ಹೆಚ್ಚಿನ ನೈಟ್ರೋಜನ್.

ಆಕಾಶವಾಣಿ ಕಾರವಾರ. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು,
1: ಎಲ್ಲೇ ನೋಡು
0: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು, ಅನುಪಯುಕ್ತ ವಸ್ತು, ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟಿ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.
2: ಆಕಾಶವಾಣಿ ಕಾರವಾರ, ಸಮಯ 7:02 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ಆನಂತರ 7:05 ಪ್ರದೇಶ ಸಮಾಚಾರ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
3: ಏಳು ಗಂಟೆ 5 ನಿಮಿಷಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
6: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
7: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
6: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ, ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರ ದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
5: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೂಟೋದು ಬೇಡವೇ ಬೇಡ.
8: ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ,
9: ಯಾರು ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ.
10: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
11: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.

0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಗಸ್ಟ್ 6ರಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ. ಭಾರತ್ ಜೋಡೋ 10,000 ಯುವ ಸಂಘಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಯೋಜನೆ. ರಾಯಚೂರು ಜಿಲ್ಲೆಯ 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಲೋಕಾಯುಕ್ತರಿಂದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲು. ದೇಶಾದ್ಯಂತ 104 ವಿಮಾನ ನಿಲ್ದಾಣಗಳಲ್ಲಿ ಸಂಪೂರ್ಣ ಸ್ವಚ್ಛ ಇಂಧನ ಬಳಕೆ, ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ. ಈಗ ವಾರ್ತೆಗಳ ವಿವರ. ವಿಧಾನಮಂಡಲ ಅಧಿವೇಶನ ಮುಂದಿನ ತಿಂಗಳು ಆಗಸ್ಟ್ 6ರಿಂದ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ್ದಾರೆ. ನಾಳೆ ಕಾವೇರಿ ಮಂಡಳಿ ಸಭೆ ನಡೆಯಲಿದ್ದು ತಮಿಳುನಾಡಿಗೆ ನೀರು ಹರಿಸುವ ಕುರಿತು ನಿರ್ಧರಿಸಲಾಗುವುದು. ರಾಜ್ಯದ ಜಲಾಶಯದ ಪ್ರಸ್ತುತ ಸ್ಥಿತಿಗತಿ ಆಧರಿಸಿ ರಾಜ್ಯದ ನಿಲುವು ಸಭೆಯಲ್ಲಿ ಸ್ಪಷ್ಟಪಡಿಸಲಾಗುವುದು ಎಂದರು. ಪಕ್ಷದ ವರಿಷ್ಠರು ಮುಂಬರುವ 3-4 ದಿನಗಳಲ್ಲಿ ಹೊಸದಿಲ್ಲಿಗೆ ಆಹ್ವಾನಿಸುವ ನಿರೀಕ್ಷೆ ಇದ್ದು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚಿಸುವುದಾಗಿ ನುಡಿದರು. 10,000 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಯುವ ಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸಲು ಗ್ರಾಮ ಪಂಚಾಯಿತಿ ಮತ್ತು ನಗರಗಳ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳು ಸದ್ಯದಲ್ಲೇ ಕಾರ್ಯಾರಂಭಿಸಲಿವೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಪ್ರಕಟಿಸಿದ್ದಾರೆ. ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಅನುಷ್ಠಾನಗೊಳಿಸಲಿದ್ದು ಪ್ರತಿಯೊಂದು ಸಂಘದ ಓರ್ವ ತರಬೇತುದಾರರಿಗೆ ವಾರ್ಷಿಕ ತಲಾ 24,000 ರೂಪಾಯಿ ಗೌರವ ಧನದ ಜೊತೆಗೆ ಪ್ರತಿ ಸಂಘಕ್ಕೆ ವಾರ್ಷಿಕ ತಲಾ 10,00,000 ರೂಪಾಯಿ ಅನುದಾನ ನೀಡಲಾಗುವುದು ಎಂದಿದ್ದಾರೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸಂಘ, ಪ್ರತಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಾಸರಿ 4,000 ಜನಸಂಖ್ಯೆಗೆ ಒಂದು ಸಂಘ ರಚಿಸಲು ಆದೇಶಿಸಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ 319 ಕೆರೆಗಳಿದ್ದು 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಸಾರ್ವಜನಿಕ ಹಿತಾಸಕ್ತಿಯಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಿಳಿಸಿದ್ದಾರೆ. ರಾಯಚೂರಿನ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ದೇವದುರ್ಗ ಹಾಗೂ ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಶುದ್ದ ಕುಡಿಯುವ ನೀರು ದೊರೆಯದ ಹಿನ್ನೆಲೆ ಗ್ರಾಮಸ್ಥರು ಅನಾರೋಗ್ಯದ ಸಮಸ್ಯೆ ಎದುರಿಸುತ್ತಿದ್ದಾರೆ. ಲೋಕಾಯುಕ್ತರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ವಿಚಾರಣೆ ಆರಂಭಿಸಿದ್ದಾರೆ ಎಂದರು. ರಾಯಚೂರು ಜಿಲ್ಲೆಯ 811 ಹಳ್ಳಿಗಳ ಪೈಕಿ 700 ಹಳ್ಳಿಗಳಲ್ಲಿ ಕುಡಿಯುವ ನೀರು ಶುದ್ದೀಕರಣಕ್ಕಾಗಿ ರಿವರ್ಸ್ ಆಸ್ಮೋಸಿಸ್ ಘಟಕಗಳನ್ನು ಸ್ಥಾಪಿಸಲಾಗಿದೆ ಎಂದು ಲೋಕಾಯುಕ್ತರು ಮಾಹಿತಿ ನೀಡಿದರು. ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು 2027 ಜೂನ್ ತಿಂಗಳೊಳಗೆ ಪೂರ್ಣಗೊಳಿಸುವಂತೆ ನಗರಾಭಿವೃದ್ದಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಹಣಕಾಸು ನಿಗಮದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಲಬುರಗಿಯ ಜಲಭವನದಲ್ಲಿ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಕಲಬುರಗಿ ನಗರದ 55 ವಾರ್ಡ್ಗಳಲ್ಲಿ 62,767 ಮನೆಗಳ ಪೈಕಿ 30,907 ಮನೆಗಳಿಗೆ ಮಾತ್ರ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಉಳಿದ 31,860 ಮನೆಗಳಿಗೆ ಕೊಳವೆ ಸಂಪರ್ಕ ನೀಡಬೇಕಿದೆ ಎಂದರು. ಅಧೀಕ್ಷಕ ಅಭಿಯಂತರರು ಮಾಹಿತಿ ನೀಡಿ ಸರಡಗಿ ಬ್ಯಾರೇಜ್ಗೆ ನಾರಾಯಣ್ಪುರ್ ಜಲಾಶಯದಿಂದ 0.5 ಟಿಎಂಸಿ ಅಡಿ ನೀರನ್ನು ಕಾಲುವೆಗೆ ಹರಿಸಲಾಗಿದೆ. ಮುಂದಿನ 45 ದಿನ ಶುದ್ದೀಕರಿಸಿದ ನೀರು ಪೂರೈಸಲಾಗುವುದು ಎಂದು ಹೇಳಿದರು. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿಯ ಆನೆಲಾಯದ ಹಿಂಭಾಗದಲ್ಲಿ ಉತ್ಖನನ ಕೈಗೊಳ್ಳಲಾಗಿದ್ದು ಜೈನ ತ್ರಿಕೂಟ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಭಾರತೀಯ ಪುರಾತತ್ವ

0: ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಹಂಪಿ ವಲಯದ ಉಪ ಅಧೀಕ್ಷಕ ಡಾಕ್ಟರ್ ಎಸ್ಎಂ ದೇವರಾಜು.
1: ಹಂಪಿಯಲ್ಲಿರುವ ಜೈನ ದೇವಾಲಯದ ಬಳಿ ಇರುವ ದಿಬ್ಬದಲ್ಲಿ ಕಳೆದು 3 ತಿಂಗಳಿಂದ ಉತ್ಖನನ ಕಾರ್ಯ ಕೈಗೊಂಡಿದೆ. ಜೈನ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಪ್ರಾಚೀನ ಜೈನ ದೇವಾಲಯದ ಬಹುತೇಕ ಭಾಗಗಳು ಗೋಚರಿಸತೊಡಗಿವೆ. ಪ್ರಸ್ತುತ 1 ಕಡೆಯ ದೇಗುಲದ ಭಾಗವು ಸಂಪೂರ್ಣವಾಗಿ ಕಾಣಿಸುತ್ತಿದೆ. ಇನ್ನುಳಿದ 2 ಕಡೆಯ ದೇಗುಲದ ಭಾಗಗಳನ್ನು ಮುಂದಿನ ಮಾರ್ಚ್ ಒಳಗೆ ಹೊರತೆಗೆಯುವ ಗುರಿಯನ್ನು ಇಲಾಖೆ ಹೊಂದಿದೆ. ವಿಜಯನಗರದ ಅರಸರು ಧಾರ್ಮಿಕ ಸಹಿಷ್ಣುತೆಗೆ ಹೆಸರಾಗಿದ್ದರು. ಶೈವರು, ವೈಷ್ಣವರು ಹಾಗೂ ಜೈನರು ಭೇದ ಭಾವವಿಲ್ಲದೆ ಬದುಕುತ್ತಿದ್ದರು ಎಂಬುದಕ್ಕೆ ಈ ಶೋಧನೆ ಬಲವಾದ ಪುರಾವೆಯಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿ

0: ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸ್ತುತ 104 ವಿಮಾನ ನಿಲ್ದಾಣಗಳು ಪುನರ್ಬಳಕೆ ಇಂಧನ ಬಳಸುತ್ತಿದ್ದು ಸ್ವಚ್ಛ ಇಂಧನ ಬಳಸುವ ಪ್ರತಿ ವಿಮಾನ ನಿಲ್ದಾಣ ಸುಸ್ಥಿರ ಭವಿಷ್ಯದೆಡೆಗೆ ರಾಷ್ಟ್ರದ ಬದ್ಧತೆಯ ಸಂಕೇತವಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಸಿರು ಇಂಧನ ಕ್ರಾಂತಿಯ ಕನಸು ಸಾಕಾರಗೊಂಡಿದ್ದು ಭಾರತ ಸ್ವಚ್ಛ ಇಂಧನ ವಲಯದಲ್ಲಿ ಜಾಗತಿಕ ಮೈಲಿಗಲ್ಲುಗಳನ್ನು ಸಾಧಿಸುತ್ತಿದೆ. 2070 ವೇಳೆಗೆ ಇಂಗಾಲದ ಹೆಜ್ಜೆ ಗುರುತು ಶೂನ್ಯಗೊಳಿಸುವ ಗುರಿ ಸಾಧನೆಯತ್ತ ದೃಢವಾಗಿ ಮುನ್ನಡೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯದಲ್ಲಿ 100% ಪ್ರಗತಿ ಸಾಧಿಸಿದ ಬಾಗಲಕೋಟೆ ಜಿಲ್ಲೆ ಸೀತಿಮನಿ ಹೋಬಳಿಯ ಚಿಟಕನಕೊಪ್ಪ ಗ್ರಾಮದ ಬೂತ್ ಮಟ್ಟದ ಅಧಿಕಾರಿ ಸುನೀಲ್ ಪಾಟೀಲ್ ಅವರನ್ನು ಜಿಲ್ಲಾಧಿಕಾರಿ ಸಂಗಪ್ಪ ಸನ್ಮಾನಿಸಿದರು. ಮಾದರಿ ಕಾರ್ಯಕ್ಕಾಗಿ ಅಭಿನಂದಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ 97.86% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಗಳಖೋಡದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ ಬಳಿಕ 12 ವಿದ್ಯಾರ್ಥಿಗಳಲ್ಲಿ ಅತಿಸಾರದ ಲಕ್ಷಣಗಳು ಕಾಣಿಸಿಕೊಂಡಿದ್ದು 9 ಮಕ್ಕಳನ್ನು ಮುಧೋಳ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರ್ಜಲೀಕರಣ ಸಮಸ್ಯೆಯಿಂದ ಬಳಲಿದ 3 ಮಕ್ಕಳನ್ನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದು ಎಲ್ಲ ಮಕ್ಕಳು ಚೇತರಿಸಿಕೊಂಡಿದ್ದಾರೆ. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತುಗಳನ್ನು ಪೂಜಿಸಿ ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸಿ ಮಣ್ಣು ಪೂಜೆಯ ಈ ಹಬ್ಬವನ್ನು ಗ್ರಾಮೀಣ ಸೊಗಡು ಹಾಗೂ ಪರಂಪರೆಯೊಂದಿಗೆ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆ ಮಹತ್ವ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಅಮರಗೋಳದ ಹಿರಿಯ ಜಾನಪದ ವಿದ್ವಾಂಸ ಡಾಕ್ಟರ್ ರಾಮಣ್ಣ ಮೂಲಗಿ.
4: ಬಸವಕ ಬಸವನಿರಿ ಬಸವನ ಪಾದಕ ಶರಣಿ ನಿರಿ. ಈ ಬಸವಣ್ಣ ಅಂದರೆ ನಮ್ಮ ರೈತರಿಗೆ ಎಲ್ಲಿಲ್ಲದ ಭಕ್ತಿ. ಬಂಟ ಬಸವಣ್ಣ ಮತ್ತು ಭೂಮಿ ತಾಯಿ ಇವರಿಬ್ಬರು ಇದ್ದರೆ ಇಡೀ ದೇಶಕ್ಕೆ ಅನ್ನ ಕೊಡುತ್ತೇನೆ ಎಂದವರು ನಮ್ಮ ರೈತರು. ಬಸವಣ್ಣನಿಗೂ ಮತ್ತು ಭೂಮಿ ತಾಯಿಗೂ ಗೌರವ ಸಲ್ಲಿಸಬೇಕೆಂಬ ಉದ್ದೇಶದಿಂದ ಮಣ್ಣಿನಲ್ಲಿ ಎತ್ತುಗಳನ್ನು ಮಾಡಿ ಪೂಜೆ ಮಾಡಲು ಆರಂಭಿಸಿದ ಈ ಜ್ಯೇಷ್ಠ ಬಹುಳ ಅಮಾವಾಸ್ಯೆಯೇ ಮಣ್ಣೆತ್ತಿನ ಅಮಾವಾಸ್ಯೆ. ನಮ್ಮ ರೈತರು 5 ಮಣ್ಣು ಪೂಜೆಗಳನ್ನು ಪೂಜಿಸುತ್ತಾ ಬಂದಿದ್ದು ಮೊದಲನೇ ಮಣ್ಣು ಪೂಜೆಯೇ ಮಣ್ಣೆತ್ತಿನ ಅಮಾವಾಸ್ಯೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನೂತನ ಮೆಮು ರೈಲಿಗೆ ತುಮಕೂರು ಜಿಲ್ಲೆಯ ತಿಪುಟೂರು ರೈಲು ನಿಲ್ದಾಣದಲ್ಲಿ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ಅಮಾನತುಗೊಳಿಸಿ ಸೂಕ್ತ ಕ್ರಮಕ್ಕಾಗಿ ರಾಷ್ಟ್ರಪತಿಯವರನ್ನು ಕೋರಿದ್ದಾರೆ. ಭಾರತೀಯ ಸಂಚಾರ ನಿಗಮ ನಿಯಮಿತ ದಾವಣಗೆರೆ ಜಿಲ್ಲೆಯ 6 ಗ್ರಾಮಗಳಲ್ಲಿ 4G ಟವರ್ ಸ್ಥಾಪಿಸಿ ಗ್ರಾಹಕರಿಗೆ ಸುಗಮ ಸಂಪರ್ಕ ಕಲ್ಪಿಸಲಿದೆ ಎಂದು ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಅಂತಾರಾಜ್ಯ ಮಟ್ಟದ ಆನ್ಲೈನ್ ಬೆಟ್ಟಿಂಗ್ ಜಾಲವನ್ನು ಭೇದಿಸಿ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಮೇಲ್ಮನೆ ಶಾಸಕ ಸಿಟಿ ರವಿ ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 6 ರಾಜ್ಯ ವಿಧಾನಮಂಡಲ ಅಧಿವೇಶನ. ಭಾರತ್ ಜೋಡೋ 10,000 ಯುವ ಸಂಘಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಯೋಜನೆ. ರಾಯಚೂರು ಜಿಲ್ಲೆಯ 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಲೋಕಾಯುಕ್ತರಿಂದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲು. ದೇಶಾದ್ಯಂತ 104 ವಿಮಾನ ನಿಲ್ದಾಣಗಳಲ್ಲಿ ಸಂಪೂರ್ಣ ಸ್ವಚ್ಛ ಇಂಧನ ಬಳಕೆ, ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 89ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್.
2: ತೇಜಪುರದ ಅರಸನಾಗಿ ಸಿಂಹಾಸನವನ್ನೇರಿದ ಸತ್ಯವಂತ ನಾಮಕನಾದ ರಾಜನು ತಾನು ಕೀರ್ತಿಯನ್ನು ಗೆಲುವನ್ನೂ ಪಡೆದು ವಿಜೃಂಭಿಸುತ್ತಿರುವುದನ್ನು ಇಲ್ಲಿ ಮಂತ್ರಿ ಶತ್ರುಘ್ನನಿಗೆ ವರ್ಣಿಸ್ತಾನೆ.
3: ಇಂತಿರೆ ಸತ್ಯವಂತನ್ ತನ್ನ ಪೆಸರಂ ಪೋಲ್ವಂತು ಸತ್ಯ

ಹೀಗೆ ಪರಾಕ್ರಮದೊಂದಿಗೆ ಕಂಗೊಳಿಸ್ತಾ ಇದ್ದಂತಹ ಸತ್ಯವಂತ ತನ್ನ ಹೆಸರಿಗೆ ತಕ್ಕ ಹಾಗೆಯೇ ಬೆಳೆದ. ಹೇಗೆಂತಂದರೆ ಕವಿ ಹೇಳ್ತಾನೆ, ಸತ್ಯ ಧರ್ಮದ ಆಂಕೆಯೊಳ್ ನಿಂದು, ಆಂಕೆಯೊಳ್ ಅಂದರೆ ಆಂಕೆಯೊಳ್, ಸತ್ಯ ಧರ್ಮವನ್ನು ಆಧರಿಸಿ ನಿಂತ ಸತ್ಯವಂತ. ಅದರ ಪರಿಣಾಮವಾಗಿ ಏನಾಯಿತು ಅಂತಂದರೆ ಒಂದು ಚಮತ್ಕಾರವನ್ನು ಕವಿಯಲ್ಲಿ ತೋರಿಸ್ತಾನೆ. ಭೂಮಿಯನ್ನು ಹೊತ್ತುಕೊಂಡಿರುವವನು ಆದಿಶೇಷ ಅಂತ ಒಂದು ಕಲ್ಪನೆ ಇದೆ, ಕವಿ ಸಮಯ ಇದೆ. ಅಂತಹ ಆದಿಶೇಷನ ತಲೆಯ ಹೊರೆಯ ಭಾರದ ಭೂಮಿಯನ್ನು ಈ ಸತ್ಯವಂತನು ತಾನು ಒಂದೇ ಹೆಗಲಿನಲ್ಲಿ ಹೊತ್ತನಂತೆ. ಅರ್ಥಾತ್ ಭೂಮಿಯ ಪೂರ್ಣ ಹೊಣೆಗಾರಿಕೆಯನ್ನು ತಾನು ಅರಸನಾಗಿ ಹೊತ್ತುಕೊಂಡ. ಮಾತ್ರವಲ್ಲ, ಗೆಲ್ಲವೆಣ್ಣಂ ಅಂದರೆ ಜಯಶ್ರೀ, ಯಾವತ್ತೂ ಗೆಲ್ಲುವ ಆ ಯೋಗ್ಯತೆಯನ್ನು ತನ್ನ ಕತ್ತಿಯ ಮನೆಯಲ್ಲಿ ನಿಲ್ಲಿಸಿ ತನ್ನ ಏರುತ್ತಿರುವ ಯಶಸ್ಸಿನ ಅಥವಾ ಕೀರ್ತಿಯ ಹೆಚ್ಚುಗೆಯ ಬೆಳಗಿನಿಂದ ಅವನು ಆಕಾಶದಲ್ಲಿ ತುಂಬಿ ಶೋಭಿಸುತ್ತಿರುವ ಪೂರ್ಣ ಚಂದ್ರನನ್ನೇ ಕಾಂತಿಹೀನನನ್ನಾಗಿ ಮಾಡಿದ. ಅರ್ಥಾತ್ ಭೂಭಾರದ ಹೊಣೆಯನ್ನು ಯಶಸ್ವಿಯಾಗಿ ಹೊತ್ತ, ಗೆಲುವನ್ನು ಪಡೆದ, ಕೀರ್ತಿಯನ್ನು ಸಂಪಾದನೆ ಮಾಡಿದ. ಈ ಪ್ರಪಂಚದಲ್ಲಿ ಪೂರ್ಣ ಚಂದ್ರನ ತೇಜಸ್ಸು ಸುಳ್ಳು, ಇವನ ತೇಜಸ್ಸೇ ನಿಜ ಅನ್ನುವ ಹಾಗೆ ತಾನು ಬೆಳಗುವುದಕ್ಕೆ ತೊಡಗಿದ.

ಅರಸ ಶತ್ರುಘ್ನ ಈ ರೀತಿಯಾಗಿ ತಾನು ಕೀರ್ತಿ ಗೆಲುವುಗಳನ್ನು ಪಡೆದು ವಿಜೃಂಭಿಸುತ್ತಿರುವಂತಹ ತೇಜಪುರದ ಅರಸನಾದಂತಹ ಸತ್ಯವಂತನು ತಾನು ದೈವವೆಂದು ನಂಬಿರುವುದು ಮತ್ತು ಆರಾಧಿಸುತ್ತಿರುವುದು ಶ್ರೀರಾಮನನ್ನು ಮಾತ್ರ. ಶ್ರೀರಾಮನನ್ನು ಆದಿದೈವವೆಂದೇ ತಿಳಿದು ಸೀತಾನಾಯಕನಾದ ಅವನನ್ನು ಪರಮ ಭಕ್ತಿಯಿಂದ ಭಜಿಸುತ್ತಾ ರಘುವರ ನೆನೆಸಿಕೊಂಡ ರಾಮನ ಲೀಲೆಯನ್ನೇ ಕಥನವಾಗಿ ಕೇಳುತ್ತಾ ರಾವಣಾಂತಕನೆಂದು ಖ್ಯಾತಿವೆತ್ತ ಅವನನ್ನು ಕಣ್ಣಾರೆ ಕಾಣಬೇಕು ಅನ್ನುವಂತಹ ಒಂದು ಅಪೇಕ್ಷೆಯನ್ನು ಮನಸ್ಸಿನೊಳಗೆ ಇಟ್ಟುಕೊಂಡೇ ಇದ್ದನು. ಹೀಗೆ ಇದು ಗೋಪೂಜೆಯ ಮಹಾತ್ಮೆಯ ಪರಿಣಾಮದಿಂದ ಒದಗಿ ಬಂದ ಮಹಾಭಾಗ್ಯವಾಗಿದೆ.

ಇಲ್ಲಿ ಕವಿ ಮುದ್ದಣ ಮತ್ತೊಮ್ಮೆ ಮಧ್ಯಪ್ರವೇಶ ಮಾಡುತ್ತಾನೆ. ತನ್ನ ಪತ್ನಿಯಾದ ಮನೋರಮೆಯನ್ನು ಉದ್ದೇಶಿಸಿ ಕಾಂತೆ ಎಂಬ ಸಂಬೋಧನೆಯೊಂದಿಗೆ ಕಥೆಯನ್ನು ಮುಂದುವರಿಸ್ತಾ ಇದ್ದಾನೆ. ಹೀಗೆ ಮಂತ್ರಿ ಮತ್ತು ಶತ್ರುಘ್ನರು ಪರಸ್ಪರ ಮಾತನಾಡಿಕೊಳ್ಳುತ್ತಿರುವ ಹೊತ್ತಿಗೆ ಮುಂದೆ ಹೋಗುತ್ತಾ ಇದ್ದಂತಹ ಯಜ್ಞಾಶ್ವವು ಅಲ್ಲಿಯ ಕೇರಿಯ ಜನಗಳೆಲ್ಲ ಆಶ್ಚರ್ಯ ಪಡುವಂತೆ, ಅಂದರೆ ಅಲಂಕೃತವಾದಂತಹ ಈ ಕುದುರೆಯನ್ನು ಕಂಡು ಜನರೆಲ್ಲ ಆಶ್ಚರ್ಯದಿಂದ ನೋಡುತ್ತಾ ಇದ್ದಾರೆ. ಇದು ನೇರವಾಗಿ ಆ ತೇಜಪುರ ಎನ್ನುವಂತಹ ಪುರವನ್ನು ಪ್ರವೇಶ ಮಾಡಿತು. ಅಷ್ಟು ಹೊತ್ತಿಗೆ ಅಲ್ಲಿದ್ದಂತಹ ರಾಜಭಟರು, ಕಾವಲಿಗಿದ್ದವರು ಈ ಹೊರಗಿನಿಂದ ಬಂದಂತಹ ಅನ್ಯ ದೇಶದ ಈ ಕುದುರೆಯನ್ನು ಹಿಡಿದು ತಮ್ಮನ್ನಾಳುವಂತಹ ರಾಜನಿಗೆ, ಸತ್ಯವಂತನಿಗೆ ಈ ಕುದುರೆಯನ್ನು ಕೊಂಡೊಯ್ದು ಒಪ್ಪಿಸ್ತಾರೆ. ಆ ಕಾಲಕ್ಕೆ ಸತ್ಯವಂತನಾದವನು ಬಂದು ಹೀಗೆ ಬಂಧಿಸಲ್ಪಟ್ಟಂತಹ ಕುದುರೆಯ ಹಣೆಯಲ್ಲಿ ಬರೆದಂತಹ ಲೇಖನವನ್ನು ಓದುತ್ತಾನೆ. ಅಲ್ಲಿ ರಾಮ ಎಂಬ ಎರಡು ಅಕ್ಷರಗಳನ್ನು ಓದಿದ್ದೇ ತಡ, ಉಳಿದ ಯಾವ ವಿವರವನ್ನೂ ಅವನು ಅಪೇಕ್ಷಿಸಲಿಲ್ಲ. ಅವನಿಗೆ ರೋಮಾಂಚನವಾಗಿ ಹೋಗ್ತದೆ ಮೈಯಲ್ಲಿ. ತಾನು ಇಲ್ಲಿಯವರೆಗೆ ಕಾಣಬೇಕು ಅಂತ ಬಯಸಿದ ರಾಮನನ್ನು ಕಾಣುವ ಸಂದರ್ಭ ಈಗ ತನಗೆ ಬಂತು ಅನ್ನುವ ಸಂತೋಷದಿಂದ ಆ ಕುದುರೆಯ ರಕ್ಷಣಾರ್ಥವಾಗಿ ಬಂದಂತಹ ಶತ್ರುಘ್ನನನ್ನು ನೋಡುವ ಅಪೇಕ್ಷೆಯನ್ನು ಅವನು ಪ್ರಕಟಿಸ್ತಾನೆ. ತನ್ನವರನ್ನೆಲ್ಲ ಕೂಡಿಕೊಂಡು ರಾಜಸಭೆಯಿಂದ ಹೊರಗೆ ಬಂದು ಶತ್ರುಘ್ನನನ್ನು ಎದುರುಗೊಳ್ಳುವುದಕ್ಕಾಗಿ ನಡೆದು ಬರ್ತಾನೆ.

ತನ್ನ ನಗರಕ್ಕೆ ಆಗಮಿಸಿದ ಶತ್ರುಘ್ನನನ್ನು ಸ್ವಾಗತಿಸುವುದಕ್ಕೆ ಬಂದ ಸತ್ಯವಂತನು ಕೇವಲ ತನ್ನವರನ್ನು ಕೂಡಿಕೊಂಡು ಮಾತ್ರ ಬಂದದ್ದಲ್ಲ. ಬಹು ಅಪೂರ್ವದ ಈ ದರ್ಶನವನ್ನು ಕಾಣಿಸುತ್ತಿರುವ ಶತ್ರುಘ್ನನಿಗೆ ತಾನು ಕೊಡಬಹುದಾದ ಪರಮ ಗೌರವವನ್ನು ತೋರಿಸುವುದಕ್ಕಾಗಿ ಅನೇಕ ಬಗೆಯ ಸನ್ನಾಹಗಳೊಂದಿಗೆ ಸಿದ್ಧನಾಗಿ ಬರ್ತಾನೆ. ಕವಿ ಹೇಳ್ತಾನೆ, ಇಂತೂ ಪಗಲ ಕೈದೀವಿಗೆಯ, ಮಕರತೋರಣದ, ಟೆಕ್ಕೆಯದ, ಬೆಳ್ಗೊಡೆಯ, ಪೊಂಗಟ್ಟಿಗೆಯ, ಪುಲಿಮೊಗದ, ಚೌರಿಯ, ಬಿಜ್ಜಣಿಗೆಯ, ಹಡಪದ, ಜವಳಿಮದ್ದಳೆಯ,

0: ಹಿಮಾಲಯ ಪಂಚವಾದ್ಯದ ಬಿರುದಿನ ಬಾವುಲಿಯ ಸಡಗರ ದಿಂ ಅಂದರೆ ಹಗಲು ದೀವಿಗೆ ಬೀಸಣಿಗೆ ಕೊಡೆ ಧ್ವಜ ಹೊನ್ನ ಕಟ್ಟಿಗೆ ಇದೆಲ್ಲವೂ ಗೌರವದ ಪ್ರತೀಕಗಳು. ಇದಷ್ಟನ್ನು ಸಿದ್ಧಗೊಳಿಸಿಕೊಂಡು ಬಂದು ಅತ್ಯಂತ ಸಡಗರದಿಂದ ಶತ್ರುಘ್ನನ ಎದುರಿಗೆ ಕಾಣಿಸಿಕೊಳ್ತಾನೆ. ಮಾತ್ರವಲ್ಲ, ಮೆಲ್ನುಡಿಯಿಂದ ಅತ್ಯಂತ ಆದರದ ಮೃದುವಾದ ಮಾತುಗಳಿಂದ ಅವರನ್ನು ಉಪಚರಿಸ್ತಾನೆ. ಅವರನ್ನು ತನ್ನ ಅರಮನೆಗೆ ಕರೆದೊಯ್ದು ಅವರನ್ನು ಪೂರ್ಣ ಗೌರವದಿಂದ ಕಾಣ್ತಾನೆ ಮತ್ತು ಅಡಿಗಡಿಗೆ ಅವರೊಂದಿಗೆ ಶ್ರೀರಾಮನ ಕಥಾವಿನೋದಗಳನ್ನು ಕೇಳ್ತಾ ತನ್ನ ನಾಡನ್ನಿಡೀ ರಾಘವನಿಗೊಪ್ಪಿಸ್ತಾನೆ. ಈಗ ದೇಶವನ್ನು ರಾಮನಿಗೊಪ್ಪಿಸಿದ್ದಾನೆ. ತನ್ನ ದೇಹವನ್ನು ಇದಕ್ಕೆ ಮೊದಲೇ ಅವನು ರಾಮನಿಗೆ ಒಪ್ಪಿಸಿದವನು. ಹೀಗಾಗಿ ಎಲ್ಲರಿಗೂ ಉಡುಗೊರೆಗಳನ್ನು ಕೊಟ್ಟು ತನ್ನ ಸೇನಾ ಸಮೇತನಾಗಿ ಕುದುರೆಯ ರಕ್ಷಣೆಗೆ ಶತ್ರುಘ್ನನಿಗೆ ಜತೆಯಾಗಿ ಸಹಾಯಕನಾಗಿ ಇವನು ಹೊರಡುತ್ತಾನೆ. ಹೀಗೆ ಲವಣಾಂತಕನಾದ ಅರ್ಥಾತ್ ಲವಣಾಸುರನನ್ನು ಕೊಂದವನಾದ ಶತ್ರುಘ್ನನು ಸತ್ಯವಂತನ ಭಕ್ತಿಯು ಅವನ ಮನಸ್ಸಿಗೂ ಬಹುವಾಗಿ ಮೆಚ್ಚಿಕೊಂಡು ಆ ರಾಜ್ಯದ ಒಡೆತನವನ್ನು ಅವನ ಮಗನಾದ ರುಕ್ಮ ಎನ್ನುವವನಿಗೆ ಕೊಟ್ಟು ಕಾಣಿಕೆಯನ್ನು ಪಡೆದು ಸೈನ್ಯ ಸಮೇತನಾಗಿ ಮುಂದೆ ಮುಂದೆ ವೈಭವದಿಂದ ಸಾಗುತ್ತಾನೆ. ಇಲ್ಲಿಗೆ 12ನೆಯ ತೇಜಪುರ ವರ್ಣನವೆನ್ನುವ ಆಶ್ವಾಸ ಸಂಪೂರ್ಣವಾಗ್ತದೆ. ಅರ್ಥಾತ್ 13ನೆಯ ಆಶ್ವಾಸ ಪ್ರಾರಂಭ ಆಗ್ತದೆ.
1: ಕಾವ್ಯಯಾನ ಕವಿ ಮುದ್ದಡನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್, ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
2: ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

0: ರಾಜ ಶರವೇಗದ ಸರದಾರ. ಇವನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜಿ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
1: ಯಾರು ಯಾರು ನೀ ಯಾರು
0: ಅಂತ ಕೇಳದ ರಾಜ.
2: ನಿನ್ ಹಂಗ ದಿನ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
3: ಇಲ್ಲ ಇಲ್ಲ, ನಾನು ಬದುಕಬೇಕು.
0: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ಉಳಿಸ್ರಿ.
2: ಎಲ್ಲಾಂದ್ರೆ

ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಶ್ರೋತೃಗಳೇ, ಇಂದು ಸಾಯಂಕಾಲ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಪ್ರತಿಭೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅಮದಳ್ಳಿಯ ಅನನ್ಯ ದೀಪಕ್ ನಾಯ್ಕ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಲಿದ್ದಾರೆ ಟಿ ಶ್ಯಾಮ್ ಪ್ರಸಾದ್. ಸಾಯಂಕಾಲ 5:30 ಸಂದೇಶ ಸಂಗಮ, ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ನಿಮ್ಮ ಬಾಲ್ಯದ ಬಿಲ್ಲು ಬಾಣ.

ಸಾಯಂಕಾಲ 6:50 ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ವಣಿಯಲ್ಲಿ ಮಿಶ್ರ ಕೃಷಿ ಕುರಿತು ಜೊಯ್ಡಾ ಗುಂದದ ರಾಧಾ ದಾನಗೇರಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

ಆಕಾಶವಾಣಿ ಕಾರವಾರ ಸಮಯ 7:34 ನಿಮಿಷ ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ಅನಂತರ ಕನ್ನಡದಲ್ಲಿ ವಾರ್ತೆಗಳು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಪರೀಕ್ಷೆಯ ಒಎಂಆರ್ ಶೀಟ್ಗಳ ಬಿಡುಗಡೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ 2026 ಇಂದು ಆರಂಭ. ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸುವ ಸಲುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಇಂದು ನಮಸ್ತೆ ದಿನ ಆಚರಣೆ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಲಾರ್ಡ್ಸ್ನಲ್ಲಿ ಇತಿಹಾಸ ಬರೆದ ಭಾರತದ ವನಿತೆಯರಿಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅಭಿನಂದನೆ. ವಾರ್ತೆಗಳ ವಿವರ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ನೀಟ್ ಯುಜಿ 2026 ಮರುಪರೀಕ್ಷೆಯ ಒಎಂಆರ್ ಶೀಟ್ಗಳನ್ನು ಬಿಡುಗಡೆ ಮಾಡಿದ್ದು, ಅಧಿಕೃತ ವೆಬ್ಸೈಟ್ neet.nta.nic.in ಅಭ್ಯರ್ಥಿಗಳಿಗೆ ಪ್ರತಿಕ್ರಿಯೆಗಳನ್ನು ದಾಖಲಿಸಲು ಸೂಚಿಸಿದೆ. ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆಯನ್ನು ಬಳಸಿಕೊಂಡು ತಿಳಿಸಲಾಗಿರುವ ಜಾಲತಾಣದಲ್ಲಿ ಲಾಗಿನ್ ಆಗಿ ಸ್ಕ್ಯಾನರ್ ಓದುವ ಉತ್ತರಗಳೊಂದಿಗೆ ತಮ್ಮ ಗುರುತಿಸಲಾದ ಉತ್ತರಗಳನ್ನು ಹೋಲಿಸಬಹುದು ಎಂದು ಎನ್ಟಿಎ ತಿಳಿಸಿದೆ. ಒಂದೊಮ್ಮೆ ಉತ್ತರಗಳು ಏನಾದರೂ ಹೊಂದಿಕೆಯಾಗದಿದ್ದರೆ ಅಭ್ಯರ್ಥಿಗಳು ಪ್ರಶ್ನೆಯನ್ನು ಆಯ್ಕೆ ಮಾಡಬಹುದು. ಜೊತೆಗೆ ಅವರು ಕ್ಲೈಮ್ ಮಾಡಿದ ಆಯ್ಕೆಯನ್ನು ಟಿಕ್ ಮಾಡಿ 200 ರೂಪಾಯಿಗಳ ಮರುಪಾವತಿಸಲಾಗದ ಶುಲ್ಕವನ್ನು ಪಾವತಿಸಿದ ಮೇಲೆ ಸವಾಲನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾಡಿರುವ ಸವಾಲು ಸೂಕ್ತವಾಗಿದ್ದರೆ ಶುಲ್ಕವನ್ನು ಮರುಪಾವತಿಸಲಾಗುವುದು ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಒಎಂಆರ್ ಸವಾಲು ಸೌಲಭ್ಯವು ಈ ತಿಂಗಳ 15ರವರೆಗೆ ಲಭ್ಯವಿರುತ್ತದೆ. ಸಹಾಯಕ್ಕಾಗಿ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ ಸಂಖ್ಯೆ 0114075900 ಮತ್ತು 0116922770 ಸಂಪರ್ಕಿಸಬಹುದು ಮತ್ತು ನೀಟ್ ಯುಜಿ 2026@nta.ac.in ಜಾಲತಾಣಕ್ಕೆ ಭೇಟಿ ನೀಡಬಹುದು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟ್ರೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಭಾರತ್ ಟೆಕ್ಸ್ ಟ್ರೇಡ್ ಫೆಡರೇಷನ್ನ ಅಧ್ಯಕ್ಷ ನರೇನ್ ಗೋಯಂಕ, ಭಾರತ್ ಟೆಕ್ಸ್ನ 3ನೇ ಆವೃತ್ತಿಯು 7,000ಕ್ಕೂ ಹೆಚ್ಚು ಖರೀದಿದಾರರು, 1.3 ಲಕ್ಷಕ್ಕೂ ಹೆಚ್ಚು ಸಂದರ್ಶಕರು ಮತ್ತು 20,000ಕ್ಕೂ ಹೆಚ್ಚು ಜವಳಿ ಉತ್ಪನ್ನಗಳನ್ನು ಪ್ರದರ್ಶಿಸುವ ಪ್ರದರ್ಶಕರ ಭಾಗವಹಿಸುವಿಕೆಗೆ ಸಾಕ್ಷಿಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಅಮೆರಿಕ, ಬ್ರಿಟನ್, ಜಪಾನ್, ಪೋರ್ಚುಗಲ್, ಸ್ಪೇನ್, ನ್ಯೂಜಿಲೆಂಡ್, ದಕ್ಷಿಣ ಕೊರಿಯಾ, ದಕ್ಷಿಣ ಆಫ್ರಿಕಾ ಮತ್ತು ನೇಪಾಳ ಸೇರಿದಂತೆ 14 ದೇಶಗಳ ಅಂತಾರಾಷ್ಟ್ರೀಯ ಪ್ರದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಶ್ರೀರಾಮ ಮಂದಿರದ ದೇಣಿಗೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿರುವ 8 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ಅಯೋಧ್ಯೆಯ ನ್ಯಾಯಾಲಯ ಮುಂದಿನ 14 ದಿನಗಳವರೆಗೆ ವಿಸ್ತರಿಸಿದೆ. ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶೆ ಪ್ರತಿಭಾ ನಾರಾಯಣ್ ಆರೋಪಿಗಳನ್ನು ಇದೇ 27ರಂದು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಆದೇಶಿಸಿದ್ದಾರೆ. ಈ ನಡುವೆ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ಧರ್ಮಸೇನಾ ಅಧ್ಯಕ್ಷ ಸಂತೋಷ್ ದುಬೆ ಅವರನ್ನು ಸುಮಾರು 1 ಗಂಟೆಗಳ ಕಾಲ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸುವ ಮೂಲಕ ತನಿಖೆಯನ್ನು ತೀವ್ರಗೊಳಿಸಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಇಂದು 3ನೇ ನಮಸ್ತೆ ದಿನವನ್ನು ಆಚರಿಸಲಿದ್ದು, ರಾಷ್ಟ್ರೀಯ ಯಾಂತ್ರೀಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆ ನಮಸ್ತೆ ಯೋಜನೆಯನ್ನು ಪ್ರಾರಂಭಿಸಿ 3 ವರ್ಷಗಳನ್ನು ಪೂರೈಸಲಿದೆ. ಮುಖ್ಯ ಕಾರ್ಯಕ್ರಮವು ಕೋಲ್ಕತ್ತಾದ ರವೀಂದ್ರ ಸದನದಲ್ಲಿ ನಡೆಯಲಿದ್ದು, ದೇಶಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರ ನೈರ್ಮಲ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ ಕಾರ್ಮಿಕರು ಮತ್ತು ತ್ಯಾಜ್ಯ ತೆಗೆಯುವವರು ಸೇರಿದಂತೆ ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸಲು ನಮಸ್ತೆ ದಿನವನ್ನು ಸಮರ್ಪಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಪ್ರತಿನಿಧಿಗಳು, ಸಂಸತ್ ಸದಸ್ಯರು, ಶಾಸಕರು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ರಾಷ್ಟ್ರೀಯ ಸಫಾಯಿ ಕರ್ಮಚಾರಿಗಳ, ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ಎನ್ಟಿಎಯಿಂದ 2026 ಮರು ನೀಟ್ ಯುಜಿ

0: ಡೋಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಇಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ ನಗರ, ಅಸ್ಸಾಂನ ಬೆಲ್ಟೋಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾಕ್ಟರ್ ಮಾಂಡವಿಯ ಅವರು ಸನಾತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ವಿಯೆಟ್ನಾಂನ ಫೂಕ್ ವಾಕ್ ದ್ವೀಪದ ಬಳಿ ನಡೆದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ 15 ಭಾರತೀಯ ಪ್ರವಾಸಿಗರ ಮೃತದೇಹಗಳನ್ನು ನಿನ್ನೆ ರಾತ್ರಿ ಮುಂಬೈಗೆ ತರಲಾಯಿತು. ಭಾರತೀಯ ರಾಜತಾಂತ್ರಿಕ ಕಾರ್ಯಾಚರಣೆಗಳು ವಿಯೆಟ್ನಾಂ ಅಧಿಕಾರಿಗಳೊಂದಿಗೆ ವಾಪಸಾತಿ ಪ್ರಕ್ರಿಯೆಯನ್ನು ಸಂಯೋಜಿಸಿದ ನಂತರ ಮೃತರನ್ನು ಹೋ ಚಿ ಮಿನ್ ನಗರದಿಂದ ವಿಯೆಟ್ನಾಂ ಏರ್ಲೈನ್ಸ್ನ ವಿಮಾನದಲ್ಲಿ ಕರೆತರಲಾಯಿತು. ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕೇರಳ ರಾಜ್ಯ ಸರ್ಕಾರಗಳು ಮೃತದೇಹಗಳನ್ನು ಅವರ ಊರುಗಳಿಗೆ ಸಾಗಿಸಲು ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಲಾಗಿದೆ. ದುರಂತದ ನಂತರ ರಕ್ಷಣಾ ಕಾರ್ಯ, ಮೃತದೇಹಗಳ ಗುರುತಿಸುವಿಕೆ ಮತ್ತು ವಾಪಸಾತಿ ಪ್ರಕ್ರಿಯೆಯಲ್ಲಿ ಬೆಂಬಲ ನೀಡಿದ್ದಕ್ಕಾಗಿ ವಿಯೆಟ್ನಾಂನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ವಿಯೆಟ್ನಾಂ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿತು. ವಿಯೆಟ್ನಾಂನ ಫೂಕ್ ವಾಕ್ ದ್ವೀಪದಲ್ಲಿ ಶುಕ್ರವಾರ 32 ಭಾರತೀಯ ಪ್ರವಾಸಿಗರು ಮತ್ತು 4 ಸ್ಥಳೀಯ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದು 15 ಪ್ರವಾಸಿಗರು ಸಾವಿಗೀಡಾಗಿದ್ದರು. ಬದುಕುಳಿದ 16 ಜನರು ಭಾರತಕ್ಕೆ ಮರಳಿದ್ದು ಗಾಯಗೊಂಡಿದ್ದ ಓರ್ವ ಪ್ರವಾಸಿ ವಿಯೆಟ್ನಾಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಉದ್ವಿಗ್ನತೆಯ ನಡುವೆಯೇ ಪ್ರಮುಖ ಸಮುದ್ರ ಮಾರ್ಗವಾದ ಹೋರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣ ತಮ್ಮದಾಗಿದೆ ಎಂದು ಹೇಳಿಕೊಂಡಿದ್ದು ಕದನ ವಿರಾಮ ಒಪ್ಪಂದವನ್ನು ಉಲ್ಲಂಘಿಸಿರುವುದಕ್ಕಾಗಿ ಆರೋಪಿಸಿ ಇರಾನ್ಗೆ ತೀವ್ರ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದ ಖಾಸಗಿ ಸುದ್ದಿವಾಹಿನಿಗೆ ನೀಡಿದ ದೂರವಾಣಿ ಸಂದರ್ಶನದಲ್ಲಿ ಮಾತನಾಡಿದ ಟ್ರಂಪ್ ಹಿಂದಿನ ರಾತ್ರಿ ಮಾಡಿಕೊಂಡಿದ್ದ ಕದನ ವಿರಾಮ ಒಪ್ಪಂದವನ್ನು ಇರಾನ್ ಉಲ್ಲಂಘಿಸಿದೆ, ಕದನ ವಿರಾಮದ ಷರತ್ತುಗಳನ್ನು ಗೌರವಿಸಿಲ್ಲ ಎಂದು ಟೀಕಿಸಿದ ಅವರು, ರಾತ್ರಿ ವೇಳೆ ನಡೆದ ದಾಳಿಯಲ್ಲಿ ಅಮೆರಿಕ ಇರಾನ್ನ ಹಲವು ಸೇನಾ ಉಪಕರಣಗಳನ್ನು ಧ್ವಂಸಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಲಾರ್ಡ್ಸ್ನಲ್ಲಿ ನಡೆದ ಏಕೈಕ ವುಮೆನ್ಸ್ ಟೆಸ್ಟ್ ಪಂದ್ಯವನ್ನು ಗೆದ್ದ ಮೊದಲ ಮಹಿಳಾ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಕೇಂದ್ರ ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಅಭಿನಂದಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 270 ರನ್ಗಳ ಅಮೋಘ ಗೆಲುವು ಈ ಸಾಧನೆಯನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ ಮತ್ತು ಲಾರ್ಡ್ಸ್ನಲ್ಲಿ ಆಟಗಾರರು ಇತಿಹಾಸ ಸೃಷ್ಟಿಸಿದ್ದಾರೆ ಎಂದು ಸಚಿವ ಮಾಂಡವಿಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಬರ್ಮಿಂಗ್ಹ್ಯಾಮ್ನಲ್ಲಿ ಇಂದು ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಇಂದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಒಟ್ಟಾಗಿ ಕಣಕ್ಕಿಳಿಯಲಿದ್ದಾರೆ. ಭಾರತದ ಜೂನಿಯರ್ ಮಹಿಳಾ U21 ಹಾಕಿ ತಂಡವು ಇಂದು ಇಂಗ್ಲೆಂಡ್ನ ಲಿಲ್ಲೆ ಶಾಲ್ ರಾಷ್ಟ್ರೀಯ ಕ್ರೀಡಾ ಕೇಂದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಪೋಸರ್ ಪ್ರವಾಸದ ಅಂತಿಮ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ ವಿರುದ್ಧ 2-0 ಅಂತರದ ಅದ್ಭುತ ಜಯದೊಂದಿಗೆ ಭಾರತ ತಂಡವು ಪ್ರವಾಸವನ್ನು ಗೆಲುವಿನೊಂದಿಗೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ. ಅದಕ್ಕೂ ಮೊದಲು ಭಾರತ ಅಮೆರಿಕವನ್ನು 1-1 ಡ್ರಾದಲ್ಲಿ ಕೊನೆಗೊಳಿಸಿ ಶೂಟೌಟ್ನಲ್ಲಿ 3-2 ಅಂತರದಲ್ಲಿ ಪರಾಭವಗೊಳಿಸಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. NTA ಎರಡು ಮರು ನೀಟ್ UG ಪರೀಕ್ಷೆಯ OMR ಶೀಟ್ಗಳ ಬಿಡುಗಡೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ 2026 ಇಂದು ಆರಂಭ. ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸುವ ಸಲುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಇಂದು ನಮಸ್ತೆ ದಿನ ಆಚರಣೆ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಲಾರ್ಡ್ಸ್ನಲ್ಲಿ ಇತಿಹಾಸ ಬರೆದ ಭಾರತದ ವನಿತೆಯರಿಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
2: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 MHz. ಶ್ರೋತೃಗಳೀಗ ಚಿತ್ರಗೀತೆಗಳು.

0: ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹೊಸ ಇತಿಹಾಸ ಚಿತ್ರದ ಗೀತೆಯನ್ನು ಕೇಳಿದಿರಿ. ಜಿ ಉದಯಶಂಕರ್ ಬರೆದಿರುವ ಗೀತೆಗೆ ಶಂಕರ್ ಗಣೇಶ್ ಅವರ ಸಂಗೀತವಿತ್ತು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಯುಗಳಸರುಗಳಲ್ಲಿ ಮಿಡಿದ ಹೃದಯಗಳು ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ರಾಜ್ಕುಮಾರಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಾಡಿರುವ ವಿ ನಾಗೇಂದ್ರ ಪ್ರಸಾದ್ ಅವರ ಒಂದು ರಚನೆ, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ

0: ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಮೊದಲಿಗೆ ಹಿಂದಿಯಲ್ಲಿ, ಆನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರ.
1: ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೇ.
3: ಜಲ್ ಹೈ ತೋ ಹಮ್ ಹೈ, ಆಯೇ ಘರೋ ಆಫೀಸೋ ಮೇ ರೇನ್ ವಾಟರ್ ಹಾರ್ವೆಸ್ಟಿಂಗ್ ತಕ್ನೀಕ್ ಅಪ್ನಾಯೇ, ರೀಚಾರ್ಜ್ ಪಿಟ್ ಆರ್ ಶಾಫ್ಟ್ ಬನ್.

ಕೆಜಿ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರ ಯುಗಳ ಸ್ವರಗಳಲ್ಲಿ ಬಂಧನ ಚಿತ್ರದಗೀತೆ, ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ.

ಹೊಸ ಬೆಳಕು ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರು ಬರೆದಿರುವ ಗೀತೆಯನ್ನು ಕೇಳ್ತಾ ಇದ್ರಿ. ಧ್ವನಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರದು, ಸಂಗೀತ ಸಂಯೋಜನೆ ಎಂ ರಂಗರಾವ್.

ಮಂಜುಳ ಗಾನ ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಯುಗಳ ಸ್ವರಗಳಲ್ಲಿ ಇಬ್ಬನಿ ಕರಗಿತು ಚಿತ್ರದ ಗೀತೆ. ಶ್ರೀ ಉದಯಶಂಕರ್ ಬರೆದಿರುವ ಗೀತೆಗೆ ರಾಜನ್ ನಾಗೇಂದ್ರ ಅವರು ಸಂಗೀತ ಒದಗಿಸಿದ್ದಾರೆ.

ನಾನಿನ ಮರೆಯಲಾರಿ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಶಿವ ಉದಯಶಂಕರ್ ಅವರ ರಚನೆಯನ್ನು ಕೇಳ್ತಾ ಇದ್ರಿ. ಗೀತೆಗೆ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

ಆಕಾಶವಾಣಿ ಕಾರವಾರ. ಸಮಯ 8:50 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪ್ರಸಾರವಾಗಲಿದೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನಿಲುವೆ ನೀನುತ್ಕಟ ಕ್ಷಣಗಳಲ್ಲಿ, ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ. ವರ್ವನೇ ನಿಲುವೆ ನೀನುತ್ಕಟ ಕ್ಷಣಗಳಲ್ಲಿ, ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ. ನಿರ್ವಾಣ ದೀಕ್ಷೆಯಲ್ಲಿ

ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ, ನಿರ್ವಾಣ ದೀಕ್ಷೆಯಲ್ಲಿ ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ.

0: ಗಾಂಧೀಜಿ ಹೇಳ್ತಾರೆ, ಯಾರು ಏಕಾಂಗಿಯಾಗಿರಬಲ್ಲರೋ, ಏಕಾಂತವನ್ನು ಎದುರಿಸೋ ಶಕ್ತಿ ಯಾರಿಗಿದೆಯೋ ಅವ್ರ ಬದುಕಿನಲ್ಲಿ ಏನನ್ನು ಬೇಕಾದರೂ ಸಾಧಿಸಬಲ್ಲರು ಅಂತ. ನಾವೆಲ್ಲ ಸಂಘಜೀವಿಗಳು, ಸಮಾಜ ಜೀವಿಗಳು, ನಾವೆಂದೂ ಏಕಾಂತನ ಬಯಸೋದೇ ಇಲ್ಲ. ಒಬ್ಬ ಸೆನ್ಸಿಟಿವ್ ಆದ ವ್ಯಕ್ತಿಗೆ ನಿಜವಾದ ಶಿಕ್ಷೆ ಕೊಡಬೇಕು ಅಂದರೆ ಆ ಶಿಕ್ಷೆ ಏನು ಅಂತಂದರೆ, ಎಲ್ಲ ಬಗೆಯ ಸಂಪರ್ಕವನ್ನು ತಪ್ಪಿಸಿ ಅವನನ್ನು ಏಕಾಂತದಲ್ಲಿ ತಳ್ಳಿಬಿಟ್ರೆ ಅದಕ್ಕಿಂತ ಶಿಕ್ಷೆ ಮತ್ತೊಂದಿಲ್ಲ. ನಿಜವಾಗಿ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ, ಮೂಲತಃ ನಾವೆಲ್ಲರೂ ಏಕಾಂಗಿಗಳೇ. ಇವತ್ತು ನಾವೇನು ಮಾಡಿದ್ದೀವಿ ಅಂತಂದರೆ ಆ ಏಕಾಂಗಿತನದಿಂದ ತಪ್ಪಿಸ್ಕೊಂಡು ಸಮೂಹ ಸನ್ನಿಗೆ ಗುರಿಯಾಗಿಬಿಟ್ಟಿದ್ದೀವಿ. ಆದರೆ ನಿಜವಾಗಿ ನಮ್ಮ ಶಕ್ತಿ ಪ್ರತಿಭೆ ವ್ಯಕ್ತ ಆಗೋದು ಯಾವಾಗ ಅಂತಂದರೆ, ಅಥವಾ ಸತ್ಯದ ದರ್ಶನ ನಮ್ಗೆ ಯಾವಾಗ ಆಗೋದ ಅಂದರೆ, ನಾವೊಬ್ಬರೇ ಇದ್ದಾಗ. ಅದಕ್ಕೇ ನಮ್ಮ ಋಷಿಗಳೆಲ್ಲ ಏಕಾಂತದಲ್ಲಿ ಧ್ಯಾನಶೀಲರಾಗ್ತಾ ಇದ್ದಂಥದ್ದು. ಗುಂಪಿನಲ್ಲಲ್ಲ, ಗುಂಪಿನಲ್ಲಿ ನಮ್ಮನ್ನು ನಾವು ಕಳ್ಕೊಂಡ್ಬಿಡ್ತೀವಿ, ಏನನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಧರ್ಮ ಸಂಕಟದ ಸಂದರ್ಭದಲ್ಲಿ, ಸಾವು ಬದುಕಿನ ಹೋರಾಟದಲ್ಲಿ, ಮೋಕ್ಷದ ಹಾದಿಯಲ್ಲಿ, ಸಾವಿನ ಇಕ್ಕಟ್ಟಾದ ಸ್ಥಿತಿಯಲ್ಲಿ ನಾವೆಲ್ಲ ಒಬ್ಬರೇ, ಏಕಾಂಗಿಗಳೇನೆ. ಹೀಗಾಗಿ ಈ ಏಕಾಂಗಿತನವನ್ನು ಸಮಚಿತ್ತದಿಂದ ಯಾರು ಸ್ವೀಕರಿಸಬಲ್ಲರೋ ಅಂಥವರು ಬದುಕನ್ನು ದಿಟ್ಟವಾಗಿ ಧೈರ್ಯವಾಗಿ ಎದುರಿಸೋ ಶಕ್ತಿಯನ್ನು ಪಡ್ಕೊಂಡ್ಬಿಡ್ತಾರೆ. ನಿಜವಾಗಿಯೂ ನಾವೇನು ಮಾಡಬೇಕು ಅಂತಂದರೆ, ನಿಸ್ಸಂಗಿಯಾಗಿರೋದನ್ನು ಕಲ್ತ್ಕೋಬೇಕು. ಹಾಗೆ ನಿಸ್ಸಂಗಿಯಾಗಿರೋಕ್ಕೆ ಸಾಧ್ಯ ಆಯಿತು ಅಂತಂದರೆ, ಬಹಿರಂಗದಲ್ಲಿ ನಾವೆಲ್ಲರ ಜೊತೆನೂ ಇರಬೇಕು, ಆದರೆ ಅಂತರಂಗದಲ್ಲಿ ಮಾತ್ರ ನಾವು ಒಬ್ಬರೇ ಇರಬೇಕು, ಏಕಾಂಗಿಯಾಗಿರಬೇಕು. ಆ ಏಕಾಂಗಿತನದಲ್ಲೇ ನಿಜವಾದ ಶಕ್ತಿಯನ್ನು ಪಡ್ಕೊಳ್ತೀವಿ, ನಿಜವಾದ ಸತ್ಯದ ದರ್ಶನ ಆಗುತ್ತೆ, ನಾವೇನು ಅಂತ ನಮಗೆ ಗೊತ್ತಾಗುತ್ತೆ.
1: ಶುನಕ ಬೆಂಬತ್ತಿ ತಲ ಧರ್ಮಜನ ಕಡೆವರಂ, ನಿನಗಂತೂ ಸಂಗಡಿಗ ನೊರ್ವ ನೆಡೆಬಿಡದನ್. ಶುನಕ ಬೆಂಬತ್ತಿ ತಲ ಧರ್ಮಜನ ಕಡೆವರಂ, ನಿನಗಂತೂ ಸಂಗಡಿಗ ನೊರ್ವ ನೆಡೆಬಿಡದನ್. ಇಣಿಕಿ ನೋಡದರಾರು ಮೆನ್ನುವಡೆ ಕಾದಿಹನು, ಅಣಕಿಗ ಮನಸ್ಸಾಕ್ಷಿ ಮಂಕುತಿಮ್ಮ. ಇಣಿಕಿ ನೋಡರದಾರು ಮೆನ್ನುವಡೆ ಕಾದಿಹನು, ಅಣಕಿಗ ಮನಸ್ಸಾಕ್ಷಿ ಮಂಕುತಿಮ್ಮ.

0: ಪಾಂಡವರು ಕಡೇ ಹಂತ ಇದು ಸ್ವರ್ಗಾರೋಹಣ ಸಂದರ್ಭ. ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಿರುವಾಗ ಆ ಸ್ವರ್ಗದ ಹಾದಿಯಲ್ಲಿ ನಡಿಲಾರದೆ ಮಧ್ಯದಲ್ಲಿ ಒಬ್ಬೊಬ್ಬರೇ ಸಾಯ್ತಾ ಹೋಗ್ತಾರೆ. ಮೊದಲಿಗೆ ದ್ರೌಪದಿ ಸಾಯ್ತಾಳೆ, ಆಮೇಲೆ ನಕುಲ, ಸಹದೇವ, ಭೀಮ, ಕಡೆಗೆ ಅರ್ಜುನ. ನಿಜವಾಗಿ ಸ್ವರ್ಗದ ಬಾಗಿಲನ್ನು ತಲುಪವನು ಯಾರು ಅಂತಂದರೆ ಧರ್ಮರಾಯ ಒಬ್ಬನೇ. ಆದರೆ ಅವನ ಜೊತೆಗೆ ಸಹವರ್ತಿಯಾಗಿ ಒಂದು ನಾಯಿ ಬಂದಿರುತ್ತೆ ಸ್ವರ್ಗದ ಬಾಗಿಲವರೆಗೂ. ಸ್ವರ್ಗದ ಬಾಗಿಲಿನಲ್ಲಿ ಧರ್ಮರಾಯನ ಒಳಗೆ ಬಿಡುವಾಗ ನಾಯಿಯನ್ನು ಬಿಡೋದಿಲ್ಲ, ನೀನೊಬ್ಬನನ್ನು ಮಾತ್ರ ಬಿಡ್ತೀವಿ ಅಂತಾರೆ. ಅವನು ಹೇಳ್ತಾನೆ ನಾಯಿ ಇಲ್ಲದ ಸ್ವರ್ಗನೂ ನಂಗೆ ಬೇಡ ಅಂತ. ಅವನು ಸ್ವರ್ಗವನ್ನು ನಿರಾಕರಿಸ್ತಾನೆ. ಆಗ ನಾಯಿ ತನ್ನ ನಿಜಸ್ವರೂಪವನ್ನು ತೋರಿಸುತ್ತೆ. ನಿಜವಾಗ ನಾಯಿ ಯಾರು ಅಂತಂದರೆ ಧರ್ಮ. ಹೀಗೆ ಧರ್ಮನನ್ನು ಕಡೆಯವರೆಗೂ ಹಿಂಬಾಲಿಸಿ ಬಂದಿದ್ದು ಯಾವುದು ಅಂತಂದರೆ ಅವನು ಸಾಕ್ಷಿಯಾಗಿ ಉಳಿಸ್ಕೊಂಡು ಬಂದಂತಹ ಧರ್ಮವೇ. ನಮ್ಮ ಬದುಕಿನಲ್ಲೂ ಹಾಗೆಯೇ. ನಿಜವಾಗಿ ನಮ್ಮ ಜೊತೆಗೆ ಕಡೆಗೂ ಇರುವಂಥದ್ದು ಯಾವುದು ಅಂದರೆ ನಮ್ಮ ಮನಸ್ಸಾಕ್ಷಿ. ನಾವೆಷ್ಟೋ ಸಲ ಹೇಳ್ತೀವಿ ನಾವು ಯಾರಿಗೂ ಏನು ಹೇಳೋದಿಲ್ಲ, ಅಂತರಂಗದ ಬದುಕು ಖಾಸಗಿ ಬದುಕಿನಲ್ಲಿ ಯಾರಿಗೂ ಪ್ರವೇಶ ಕೊಡೋದಿಲ್ಲ ಅಂತ. ಆದರೆ ನಾವೆಷ್ಟೇ ಏನೇ ಕೆಲವು ಸಂಗತಿಗಳನ್ನು ಬಚ್ಚಿಡ್ತೀವಿ ಅಂದ್ರೂ ನಮ್ಮ ಅಂತಃಸಾಕ್ಷಿಯಿಂದ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗೆ ನೋಡಿದರೆ ಬೇರೆಯವ್ರನ್ನ ಮೆಚ್ಚಿಸೋದಾಗಲಿ ಓಲೈಸೋದಾಗಲಿ ಸುಲಭ. ನಾವು ನಿಜವಾಗಿ ನಿಷ್ಠರಾಗಿರ್ಬೇಕಾದ ಯಾರಿಗೆ ಅಂತಂದರೆ ನಮ್ಮ ಅಂತಃಸಾಕ್ಷಿಗೆ. ನಮ್ಮ ಮನಸ್ಸು ಮೆಚ್ಚೋ ಹಾಗೆ, ನಮಗೆ ಇಷ್ಟವಾಗೋ ಹಾಗೆ, ನಮಗೆ ಸರಿ ಅನ್ನೋ ಹಾಗೆ ನಾವು ನಡ್ಕೊಂಡ್ರೆ ಅದೇ ಸಾರ್ಥಕವಾದ ಬದುಕು.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಶ್ರೋತೃಗಳು, ಇಂದು ಸಾಯಂಕಾಲ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಪ್ರತಿಭೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅಮದಳ್ಳಿಯ ಅನನ್ಯ ದೀಪಕ್ ನಾಯ್ಕ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಲಿದ್ದಾರೆ ಟಿ ಶ್ಯಾಮ್ ಪ್ರಸಾದ್.

ಸಾಯಂಕಾಲ 5:30 ಸಂದೇಶ ಸಂಗಮ ವಾಟ್ಸ್ಆ್ಯಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ನಿಮ್ಮ ಬಾಲ್ಯದ ಬಿಲ್ಲುಬಾಣ.

0: పుట్టు. ఏ పుట్టు అలా
1: ఈ నోడి ఏంటుంది నోడు నిన్నగాకి
0: యా పుట్టు నన్ను కూడా మాట్లాడదు అని
2: ಹೊಸ
1: ಫ್ರಾಕು ಕೇಕು ಎಲ್ಲ ತಂದಿ ನೋಡಿಲ್ಲ
2: ನೀ ತಂದು ದೇನು ಬೇಡ
1: ಯಾಕೆ ಅಷ್ಟೊಂದು ಬೇಸರ ನನ್ ಮೇಲೆ
2: ಕೈ ಬಾಯಿ ಎಲ್ಲ ಅಂಗಿ ಸತಕ್ ಚುಟ್ಟ ವಾಸನೆ
1: ಏ ರಾಣಿ
2: ಬಿಡು ನನ್ ಕೈ ಬಿಡು ದೂರ ಸರಿ ಮನೆ ತುಂಬಲ ಚುಟ್ಟ ವಾಸನೆ ಸಾಕಾಗ ಹೋಗು ನೋಡಲ್ಲ ಪಪ್ಪು ಸೈ ತಳಕ ಮದ್ಲೋಗಿ ಕೈಯಾಗಿನ ಚುಟ್ಟನ್ನ
1: ಆಯ್ತು ಆಯ್ತು ಇವತ್ತು ನನ್ ಕಣ್ ತೆರಿತು ಪುಟ್ಟ ಇವತ್ತು ನನ್ ಕಣ್ ತೆರಿತು
2: ನನ್ ಶಾನೇಪ್ಪ ಹಂಗ್ ಭಜನ.

ಆಕಾಶವಾಣಿ ಕಾರವಾರ. ಭಾವಗೀತೆಗಳು, ಪೂತಿ ನರಸಿಂಹಾಚಾರ್ ವಿರಚಿತ ಕೆಲವು ಭಾವಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ವಿ. ಕೇಳಿ, ನನ್ನೊಳು ನ ನಿನ್ನೊಳು ನೀ, ಮೈಸೂರು ಅನಂತಸ್ವಾಮಿ ಹಾಗೂ ಬಿ ಆರ್ ಛಾಯಾ ಅವರು ಹಾಡಿದ್ದಾರೆ.

ಭೂತಿ ನರಸಿಂಹಾಚಾರ್ಯ ಅವರ ವಿರಚಿತ ಭಾವಗೀತೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ, ಒಲಿದಿಹೇನ ಬೆಳುದಿಂಗಳಿಗೆ, ಹಾಡಿದರೆ ಎಂ ಡಿ ಪಲ್ಲವಿ ಮತ್ತು ದಿವ್ಯಾ ರಾಘವನ್.

0: ಆಕಾಶವಾಣಿ ಕಾರವಾರ. ದಮಯಂತಿ ನರಿಗಲ್ ಅವರಿಂದ ಸಣ್ಣ ಕಥೆ ಸಂಧ್ಯಾ ಛಾಯಾ.
1: ಕತೆ ಸಂಧ್ಯಾ ಛಾಯಾ. ನನ್ನ ಪತಿ ತೀರಿ ಹೋಗಿ 5 ವರ್ಷಗಳಾಗಿವೆ. ಅವರು ಹೋದ ನಂತರ ನಾನು ಒಬ್ಬಂಟಿಗಳಾಗಿ ಬದುಕಬೇಕಾಗಿ ಬಂದಿದೆ. ಮಗಳು ಅಳಿಯ ಅಮೆರಿಕೆಯಲ್ಲಿದ್ದಾರೆ, ಮಗ ಸೊಸೆ ಮೊಮ್ಮಗ ಇಲ್ಲಿಯೇ ಇದ್ದಾರೆ. ಈ ದೊಡ್ಡ ಪಟ್ಟಣದಲ್ಲಿ ಇಲ್ಲಿಯೇ ಅಂದರೂ 8 ಮೈಲು ದೂರ. ತಂದೆ ತೀರಿದ ಮೇಲೆ ಮಕ್ಕಳು ನನ್ನನ್ನು ಒಬ್ಬಳೇ ಇರಲು ಬಿಡಲಿಲ್ಲ. 1.5 ತಿಂಗಳು ಮಗಳೊಡನೆ ಅಮೆರಿಕೆಗೆ ಹೋಗಿದ್ದೆ. ಹೊಸ ದೇಶ, ಹೊಸ ವಾತಾವರಣ, ಪತಿಯ ಸಾವಿನ ದುಃಖವನ್ನು ಸ್ವಲ್ಪವಾದರೂ ಮರೆಯಿಸಲು ಸಹಾಯವಾಗಿತ್ತು. ಮಗಳು ಅಳಿಯ ತುಂಬ ಪ್ರೀತಿಯಿಂದಲೇ ಕಂಡರು ನನ್ನನ್ನು. ಅವರು ತಮ್ಮೆಲ್ಲ ಕೆಲಸಗಳಲ್ಲಿಯೂ ವೇಳೆ ಮಾಡಿಕೊಂಡು ನನ್ನನ್ನು ಅಲ್ಲಿಲ್ಲಿ ತಿರುಗಿಸಿದರು. ಆದರೆ ಅಮೆರಿಕೆಯ ಜೀವನ ನನಗೇನೂ ಹಿತವೆನಿಸಲಿಲ್ಲ. 6 ತಿಂಗಳಲ್ಲಿ ತಲೆಚಿಟ್ಟು ಹಿಡಿದು ತಿರುಗಿ ಯಾವಾಗ ನನ್ನ ದೇಶವನ್ನು ಕಂಡೆನೋ ಎನಿಸಿಬಿಟ್ಟಿತ್ತು. ಅಲ್ಲಿಂದ ಬಂದ ಮೇಲೆ 1-2 ತಿಂಗಳು ಮಗನ ಮನೆಯಲ್ಲಿದ್ದೆ. ಅಲ್ಲಿ ಪ್ರೀತಿಯ ಮೊಮ್ಮಗನ ಸಹವಾಸವಿತ್ತು. ಅವನು ಚಿಕ್ಕವನಾಗಿದ್ದಾಗಿನಿಂದಲೂ ನನ್ನನ್ನು ಬಹಳ ಹಚ್ಚಿಕೊಂಡಿದ್ದಾನೆ. ಶಾಲೆಯಿಂದ ಬಂದ ಮೇಲೆ ಇಡೀ ದಿನ ಶಾಲೆಯಲ್ಲಿ ನಡೆದ ಸಂಗತಿಗಳೆಲ್ಲವನ್ನೂ ನನ್ನ ಮುಂದೆ ಕುಣಿದು ಹೇಳಿದ ಮೇಲೆಯೇ ಮುಂದಿನ ಕೆಲಸ ಅವನದು. ಈಗ ಹೈಸ್ಕೂಲಿಗೆ ಬಂದ ಮೇಲೂ ಹೇಳುತ್ತಾನೆ, ಅಜ್ಜಿ ನನ್ನ ಪರೀಕ್ಷಾದ ಹೊತ್ತಿಗೆ ನೀ ಇಲ್ಲೇ ಇರಬೇಕು ನೋಡು. ನೀ ಲಕ್ಕಿ ಇದ್ದಿ ನನ್ನ ಸಲುವಾಗಿ. ನೀ ಇದ್ರೆ ನನ್ನ ಪೇಪರ್ ಚಲೋ ಆಗ್ತಾವ. ಅವನು ಇಷ್ಟು ಹೇಳಿದ ಮೇಲೆ ಇಲ್ಲವೆನ್ನಲಿಕ್ಕಾಗುತ್ತದೆ? ಅವನ ಪರೀಕ್ಷೆಯ ವೇಳೆಗೆ ಹೋಗಿಯೇ ಹೋಗುತ್ತೇನೆ ನಾನು. ನನ್ನ ಸೊಸೆಯೂ ಒಳ್ಳೆಯ ಹುಡುಗಿಯೇ. ಅವಳ ಮನೆಯಲ್ಲಿ ನನಗೆ ಯಾವುದಕ್ಕೂ ನಿರ್ಬಂಧವಿಲ್ಲ. ನನಗೆ ಏನು ಬೇಕೋ ಮಾಡಬಹುದು, ಹೇಗೆ ಬೇಕೋ ಆಗಿರಬಹುದು. ಆದರೆ ನನಗೆ ಅಲ್ಲಿ ಹೊಂದಿಕೊಳ್ಳಲು ಸಾಧ್ಯವಾಗಲಿಲ್ಲ.

ಮಗ ಸೊಸೆಯರ ಜೀವನ ಶೈಲಿಗೆ ಹೊಂದಿಕೊಳ್ಳುವುದು ನನಗೆ ಶಕ್ಯವಾಗಲಿಲ್ಲ. ಒಂದು ಬಗೆಯ ನಿಶ್ಚಿಂತ ನಿರಾತಂಕ ಜೀವನಕ್ಕೆ ಹೊಂದಿಕೊಂಡವಳು ನಾನು ಮೊದಲಿನಿಂದ. ನನ್ನ ಪತಿ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಒಂದೇ ಯೂನಿವರ್ಸಿಟಿಯಲ್ಲಿ ಮೊದಲಿನಿಂದ ಕೊನೆಯವರೆಗೆ ದುಡಿದು ನಿವೃತ್ತರಾಗಿದ್ದರು. ಹೀಗಾಗಿ ಟ್ರಾನ್ಸ್ಫರ್ ಆಗಿ ಊರೂರು ಅಡ್ಡಾಡಿ ಅಲ್ಲಿಯ ಮನೆ ಕಿತ್ತಿ ಇಲ್ಲಿ ಹಚ್ಚಿ, ಇಲ್ಲಿಯ ಮನೆ ಕಿತ್ತಿ ಅಲ್ಲಿ ಹಚ್ಚಿ ಇತ್ಯಾದಿ ಅನುಭವವಿರಲಿಲ್ಲ ನನಗೆ. ಅಲ್ಲದೆ ಯೂನಿವರ್ಸಿಟಿಯ ಕೆಲಸವೆಂದ ಮೇಲೆ ಒಂದು ನಿಯತ ದಿನಚರಿ ರೂಢಿಯಾಗಿ ಹೋಗಿತ್ತು. ಈಗ 65ನೇ ವಯಸ್ಸಿನಲ್ಲಿ ಅದನ್ನೆಲ್ಲ ಬದಲಿಸಿ ಇವರ ದಿನಚರಿಗೆ ಹೊಂದಿಕೊಳ್ಳುವುದು ಬಹಳ ಕಷ್ಟವಾಗುತ್ತಿತ್ತು. ನನ್ನ ದೇಹವೂ ಸಹಕಾರ ನೀಡದಾಗಿತ್ತು. ನನ್ನ ಮಗ ಸೊಸೆ ಇಬ್ಬರಿಗೂ ಯಾವಾಗಲೂ ಸಮಯದ ಅಭಾವ. ಅವರು ಬೆಳಿಗ್ಗೆ ಎದ್ದಾಗಿನಿಂದ ಆಫೀಸಿಗೆ ಹೋಗುವವರೆಗೆ ಮನೆಯಲ್ಲಿ ಸುಂಟರಗಾಳಿ ಎದ್ದಂತಿರುತ್ತಿತ್ತು. ನನಗಂತೂ ಅದರ ಮಧ್ಯೆ ಹೋಗಿ ಸಿಕ್ಕಿಕೊಳ್ಳುವ ಧೈರ್ಯವಾಗುತ್ತಿರಲಿಲ್ಲ. ನಾನು ನನ್ನ ಕೋಣೆಯಲ್ಲಿಯೇ ಪೇಪರ್ ಓದುತ್ತಾ ಕುಳಿತು ಬಿಡುತ್ತಿದ್ದೆ. ಅವರಿಬ್ಬರೂ ಹೋಗುವಾಗ ಕೋಣೆಯ ಬಾಗಿಲಲ್ಲಿ ಹಣಿಕೆಕ್ಕೆ ಕೂಗಿ ಹೋಗುತ್ತಿದ್ದರು. ಅಮ್ಮ ನಾ ಹೋಗ್ತೀನಿ ಎಂದೋ, ಅಮ್ಮ ಬರಲಿಕ್ಕೆ ತಡ ಆಗ್ತದೆ ನೀವು ಊಟ ಮುಗಿಸಿಬಿಡ್ರಿ ಎಂದೋ. ಅಷ್ಟೇ ನಮ್ಮ ಅವರ ಭೇಟಿ. ರಾತ್ರಿ ಅವರು ಬರುವಾಗ 11 or 12 ಹೊಡೆಯುತ್ತಿತ್ತು. ನಾನು ನನ್ನ ಮೊಮ್ಮಗ ನಿತಿನ್ ನಿದ್ದೆ ಮಾಡಿ ಆಗಿರುತ್ತಿತ್ತು ಆಗಲೇ. ಇಂತಹ ಝಂಜಾವಾತದಲ್ಲಿ ಜೀವಿಸುವುದು ನನಗೆ ಅಸಾಧ್ಯವಾಗಿತ್ತು. ನನಗೆ ತುಂಬ ಏಕಾಕಿತನದ ಅನುಭವವಾಗತೊಡಗಿತ್ತು. ಏನೋ ಒಂದು ಬಗೆಯ ನೈರಾಶ್ಯದ ವೈಫಲ್ಯದ ಭಾವ ನನ್ನನ್ನು ಆವರಿಸತೊಡಗಿತ್ತು. ಅಂತೆಯೇ ತಿರುಗಿ ನನ್ನ ಮನೆಗೆ ಬಂದೆ. ಬಂದು ಈಗ 4 ವರ್ಷಗಳ ಕಾಲ ಒಬ್ಬಳೇ ಬದುಕಿದ್ದೇನೆ. ಬದುಕುವ ಒಂದು ದಾರಿಯನ್ನು ಹುಡುಕಿಕೊಂಡಿದ್ದೇನೆ. ಪತಿಯ ಜೊತೆ ಇರುವವರೆಗೆ ನನ್ನ ಹಳೆಯ ಗೆಳೆಯ ಗೆಳತಿಯರನ್ನೆಲ್ಲ ಮರೆತೇ ಬಿಟ್ಟಿದ್ದೆ. ಈಗ ಒಬ್ಬಂಟಿಗಳಾದ ಮೇಲೆ ಅವರೆಲ್ಲರ ವಿಳಾಸವನ್ನು ಹುಡುಕಿ ತೆಗೆದು ಶಕ್ಯವಿದ್ದವರನ್ನೆಲ್ಲ ನಾನೇ ಮೊದಲು ಹೋಗಿ ಭೇಟಿಯಾದೆ. ನನ್ನ ಪ್ರಯತ್ನದಲ್ಲಿ ನನಗೆ ಸಾಕಷ್ಟು ಯಶ ದೊರೆಯಿತು. ಕೆಲವಾದರೂ ಹಳೆಯ ಸಂಬಂಧಗಳನ್ನು ಮತ್ತೆ ತಿರುಗಿ ಜೋಡಿಸಿ ಬಿಟ್ಟಲ್ಲಿಂದಲೇ ತಿರುಗಿ ಪ್ರಾರಂಭಿಸಲು ಶಕ್ಯವಾಯಿತು. ಅಲ್ಲದೆ ಸಮೀಪವಿದ್ದ ಸಾಂಸ್ಕೃತಿಕ ಸಂಘಗಳಿಗೆ ಮಹಿಳಾ ಮಂಡಳವೊಂದಕ್ಕೆ ಸೇರಿಕೊಂಡೆ. ಅವರ ಕಾರ್ಯಕ್ರಮಗಳಲ್ಲಿ ಪ್ರವಾಸಗಳಲ್ಲಿ ಸೇರಿಕೊಳ್ಳತೊಡಗಿದೆ. ಅಂತೂ ಹೇಗೋ ಏಕಾಕಿತನದ ಬವಣೆಯಿಂದ ಹೊರಗೆ ಬಂದೆ. ಈ 4 ವರ್ಷಗಳ ಕಾಲ ಏನೂ ತೊಂದರೆಯಿಲ್ಲದೆ ಕಳೆದು ಹೋಯಿತು. ಆದರೆ ಕಳೆದ ವರ್ಷದಿಂದ ನನ್ನ ಆರೋಗ್ಯದ ಮೇಲೆ ವಯಸ್ಸಿನ ಪರಿಣಾಮ ಕಂಡುಬರತೊಡಗಿದೆ. ಈ ಹಳೆಯ ದೊಡ್ಡ ಮನೆ, ಸುತ್ತಲಿನ ವಿಶಾಲವಾದ ತೋಟ, ಎಲ್ಲವನ್ನೂ ಒಬ್ಬಳೇ ನೋಡಿಕೊಳ್ಳುವುದು ಬಹಳ ಕಷ್ಟವಾಗಿದೆ. ದಿನದಿನವೂ ಏನಾದರೂ ಸಮಸ್ಯೆ ಇರುತ್ತದೆ. ಅದು ರಿಪೇರಿ ಆಗಬೇಕು, ಇದು ಹೊಸದಾಗಬೇಕು, ಇವತ್ತು ಮಾಲಿ ಬರಲಿಲ್ಲ, ಇನ್ನೊಂದು ದಿನ ಕೆಲಸದವಳು ಬರಲಿಲ್ಲ, ಇತ್ಯಾದಿ ಇತ್ಯಾದಿ. ಇಂತಹ ಸಣ್ಣ ಸಣ್ಣ ಸಂಗತಿಗಳು ಸಹ ದೊಡ್ಡ ದೊಡ್ಡ ಸಂಕಟಗಳಾಗಿ ಕಾಣತೊಡಗಿವೆ. ಅದಕ್ಕೆ ಹೋದ ವರ್ಷ ನಿಶ್ಚಯ ಮಾಡಿದೆ, ಯಾಕೆ ಇದೆಲ್ಲ ತಲೆನೋವನ್ನು ಅನುಭವಿಸುತ್ತಾ ಮನೆಯನ್ನು ನೋಡಿಕೊಂಡಿರುವುದು, ಹತ್ತಿರದ ಒಳ್ಳೆಯದೊಂದು ವೃದ್ಧಾಶ್ರಮದಲ್ಲಿ ಹೋಗಿ ಇದ್ದು ಬಿಟ್ಟರಾಯಿತು ಎಂದು. ಮನೆ ತೋಟದ ಬಗ್ಗೆ ವಿಚಾರವನ್ನು ಮಕ್ಕಳಿಗೆ ಬಿಟ್ಟರಾಯಿತು. ಏನಾದರೂ ಮಾಡಿಕೊಳ್ಳಲಿ, ಬೇಕಾದರೆ ಇಟ್ಟುಕೊಳ್ಳಲಿ, ಬೇಡವಾದರೆ ಮಾರಿಕೊಳ್ಳಲಿ ಎಂದುಕೊಂಡು ಆಗಲೇ ಹೋಗಿ ನಮ್ಮ ಉಪನಗರದಲ್ಲಿಯೇ ಇದ್ದ ಸಂಧ್ಯಾಛಾಯ ವೃದ್ಧಾಶ್ರಮದಲ್ಲಿ ಎಲ್ಲ ವಿಚಾರಿಸಿ ಹೆಸರು ಹಾಕಿ ಬಂದಿದ್ದೆ. ಆಗಲೇ ಅಲ್ಲಿ 11 ಜನ ಇದ್ದರು. ನನ್ನ ವಯಸ್ಸಿಗೆ ತಕ್ಕ ಸಂಗತಿ ಸಹವಾಸಕ್ಕೇನೂ ಕಡಿಮೆ ಇರಲಿಲ್ಲ. ಅಲ್ಲದೆ ಅಲ್ಲಿಯ ವ್ಯವಸ್ಥಾಪಕರು ಹೇಳಿದರು, ಕೆಲಸ ಮಾಡಬಯಸುವವರು ನಮ್ಮ ಅನಾಥಾಶ್ರಮದಲ್ಲಿ ತಮಗೆ ಶಕ್ಯವಾದಷ್ಟು ವೇಳೆ ಬೇಕಾದ ಕೆಲಸ ಮಾಡಬಹುದು. ನಮಗೂ ಸುಶಿಕ್ಷಿತ ಸ್ವಯಂ ಸೇವಕರ ಅವಶ್ಯಕತೆ ತುಂಬ ಇದೆ ಎಂದು. ನನಗಂತೂ ಅಲ್ಲಿಗೆ ಹೋಗುವ ಉತ್ಸಾಹ ತುಂಬ ಇತ್ತು. ಆದರೆ ಅಲ್ಲಿ ಆಗ ಕೂಡಲೇ ಜಾಗ ಇರಲಿಲ್ಲ. ಇನ್ನೂ ಕೆಲವು ರೂಮುಗಳನ್ನು ಕಟ್ಟುವ ಕೆಲಸ ನಡೆದಿತ್ತು. ರೂಮುಗಳು ತಯಾರಾದ ಕೂಡಲೇ ತಿಳಿಸುತ್ತೇನೆ ಎಂದು ಹೇಳಿದ್ದರು ಅವರು. ಅವರೆಂದಂತೆಯೇ ಈಗ ಪತ್ರ ಬಂದಿದೆ, ರೂಮುಗಳು ತಯಾರಾಗಿವೆ, ಯಾವಾಗ ಬೇಕಾದಾಗ ಬರಬಹುದು ಎಂದು. ನಾನು ಕೂಡಲೇ ಹೋಗಬೇಕೆಂದು ವಿಚಾರ ಮಾಡುತ್ತಿದ್ದೇನೆ. ಮಗಳು ಅಮೆರಿಕೆಯಿಂದ ಬಂದಿದ್ದಾಳೆ. ಮಕ್ಕಳಿಬ್ಬರೊಡನೆಯೂ ಮಾತನಾಡಿ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಟ್ಟು 1 ತಿಂಗಳ ಒಪ್ಪತ್ತಿನಲ್ಲಿಯೇ ಹೊರಡುವುದು ಎಂದುಕೊಂಡೆ. ಮಗನಿಗೆ ಫೋನ್ ಮಾಡಿ ಆ ರವಿವಾರ ಮನೆಗೆ ಬರುವಂತೆ ಹೇಳಿದ್ದೆ. ಮಗ ಸೊಸೆ ಇಬ್ಬರೂ ಬಂದರು. ಮಗಳು ಅಳಿಯ ಮನೆಯಲ್ಲೇ ಇದ್ದರು. ಊಟವಾದ ಮೇಲೆ ಆರಾಮಾಗಿ ಹರಟೆ ಹೊಡೆಯುತ್ತಾ ಕುಳಿತಾಗ ನಾನು ಮೆಲ್ಲಗೆ ಮಾತು ತೆಗೆದೆ. ನನಗೆ ಈ ಮನೆ ತೋಟ ಎಲ್ಲ ನೋಡ್ಕೊಳ್ಳೋದು ಆಗದಂಗಾಗಿದೆ. ಈಗ ಇದರದೆಲ್ಲ ಏನರ ಒಂದು ವ್ಯವಸ್ಥೆ ಮಾಡಬೇಕು. ಬಾಡಿಗೆ ಬೇಕಾದರೆ ಕೊಡಬೇಕು, ಇಲ್ಲ ಮಾರಿಬಿಡಬೇಕು. ಮಗಳು ತಟ್ಟನೆ ಕೇಳಿದಳು. ಆಮೇಲೆ ನೀನು

ಇದ್ದಲೇ ಇರ್ತಿ. ಅಮೇರಿಕಾದಾಗಿರ್ಲಿಕ್ಕೂ ತಯಾರಿಲ್ಲ, ಅಣ್ಣನ ಮನೆಯಾಗೂ ಬೇಸರ ಬಂತು ಅಂತ ಎದ್ದು ಬಂದು. ಹೌದು, ನಮ್ಮ ಮನೆಯಾಗ ಅವ್ರಿಗೆ ಬೇಸರ ಆದ್ದೇನು ಖರೆ ಇದೆ. ನಾವೆಲ್ಲರೂ 24 ತಾಸು ನಮ್ಮ ಕೆಲಸದಾಗ, ಅವ್ರಿಗೆ ಸ್ವಲ್ಪನೂ ಕಂಪನಿ ಕೊಡಲಿಕ್ಕಾಗಲಿಲ್ಲ. ಭಾಳ ಒಬ್ಬಂಟಿಗರಾಗಿಬಿಟ್ರು, ನನ್ನ ಸೊಸೆ ನುಡಿದಳು. ನಾ ಅದಕ್ಕೆ ವಿಚಾರ ಮಾಡೀನಿ, ವೃದ್ಧಾಶ್ರಮ ಸೇರಿಬಿಡಬೇಕು ಅಂತ. ಇನ್ನೂ ನಾನು ಮಾತು ಮುಗಿಸುವುದರಲ್ಲಿಯೇ ಮೂವರು ಏಕದನಿಯಲ್ಲಿ ಉದ್ಗರಿಸಿದರು. ವೃದ್ಧಾಶ್ರಮ? ಅವರಿಗೆಲ್ಲ ನನ್ನ ಮಾತಿನಿಂದ ಶಾಕ್ ಆದಂತಿತ್ತು. ನಾನು ಅದನ್ನು ನಿರೀಕ್ಷಿಸಿಯೇ ಇದ್ದೆ. ಅದಕ್ಕೆ ಕೂಡಲೇ ಅವರನ್ನು ಸಮಾಧಾನಪಡಿಸುತ್ತೆ ಹೇಳಿದೆ, ಇಲ್ಲಿ ನೋಡ್ರಿ, ನಾ ಏನೂ ಯಾರ ಮೇಲೆ ಸಿಟ್ಟಿನಿಂದ ಈ ನಿರ್ಣಯ ತಗೊಂಡಿಲ್ಲ. ನೀವೆಲ್ಲರೂ ನನ್ನ ಪ್ರೀತಿಯಿಂದನೇ ನೋಡ್ಕೊಳ್ತೀರಿ. ಯಾವಾಗ ನಿಮ್ಮ ಮನೆಗೆ ಬಂದರೂ ಅಪರೂಪನ ಮಾಡ್ತೀರಿ, ಅದು ನನಗೆ ಗೊತ್ತದ. ಆದರೆ ನನಗೆ ಈ ವಯಸ್ಸಿನಾಗ ನನ್ನ ವಯಸ್ಸಿನವರ ಸ್ನೇಹ ಸಹವಾಸ ಬೇಕಾಗ್ತಾವ. ವಯಸ್ಸಾದಂಗೆ ಆದಂಗೆ ನಮಗೆಲ್ಲ ಒಬ್ಬರೊಬ್ಬರು ಭೆಟ್ಟಿಗೆ ಹೋಗೋದು ಬರೋದು ಸಾಧ್ಯ ಆಗುವುದಿಲ್ಲ. ಅಲ್ಲದ ನನಗನ್ನಿಸ್ತದ, ನನ್ನ ಇದ್ದು ಬಿದ್ದ ಶಕ್ತಿ ವೇಳೆಯೆಲ್ಲ ಈ ಮನೆ ಈ ತೋಟ ನೋಡ್ಕೊಳ್ಳೋದ್ರಾಗ ಯಾಕೆ ಹಾಕಬೇಕು? ಅದನ್ನು ನಾಲ್ಕು ಮಂದಿಗೆ ಉಪಯೋಗ ಆಗುವಂಥ ಕೆಲಸ ಮಾಡಲಿಕ್ಕೆ ಹಾಕೋದಾದ್ರೆ ನನಗೆ ಚಲೋ ಅನ್ನಿಸ್ತದ. ಇಷ್ಟು ದಿನ ಅಂತೂ ಮನೆ ಸಂಸಾರ ಅಂತ ಹೊರಗೆ ಯಾತ್ರಾಗೂ ಲಕ್ಷ್ಯ ಹಾಕಿಲ್ಲ, ಮಾಡಬೇಕನ್ನಿಸಿದ್ದೇನೂ ಮಾಡಲಿಕ್ಕಾಗಿಲ್ಲ. ಈಗರ ಮನಸ್ಸಿಗೆ ಸಮಾಧಾನ ಸಿಗೋ ಕೆಲಸ ಏನಾರ ಮಾಡೋಣ ಅನ್ನಿಸ್ತದೆ. ಆದ್ರೆ ಅದಕ್ಕೆ ವೃದ್ಧಾಶ್ರಮದಾಗ ಯಾಕೆ ಹೋಗಿರಬೇಕು? ಅಮ್ಮ, ಮನೆಯಾಗಿದ್ದು ಮಾಡಬಹುದಲ್ಲ ಅದನ್ನೆಲ್ಲ. ಮನೆ ನೋಡ್ಕೊಳ್ಳೋ ತ್ರಾಸಾದ್ರೆ ಕೆಲಸದವ್ರನ್ನ ಇಟ್ಕೋ, ನಾವಿಬ್ಬರೂ ಇದ್ದೀವಿ, ನಾವೆಲ್ಲ ಖರ್ಚು ನೋಡ್ಕೋತೀವಿ, ನೀ ಅದರದ್ದೇನು ಕಾಳಜಿ ಮಾಡಬೇಡ, ಮಗಳು ಹೇಳಿದಳು. ಸೊಸೆಯೂ ದನಿಗೂಡಿಸಿದಳು. ಹೌದು ಅಮ್ಮ, ಸುಷ್ಮಾ ಹೇಳಿದ ಬರೋಬ್ಬರಿ, ಹಿಂಗೆ ಒಮ್ಗಿಲಿ ಏನಾರು ಡಿಸಿಷನ್ ತೊಗೋಬೇಡ್ರಿ. ನಾವೆಲ್ಲ ಇರಲಿಕ್ಕೆ ನೀವು ಅನಾಥರಂಗೆ ವೃದ್ಧಾಶ್ರಮಕ್ಕೆ ಯಾಕೆ ಹೋಗಬೇಕು? ಅಯ್ಯ, ಅನಾಥರಂಗೆ ಯಾಕೆ ಹೋಗಲಿ ನಮ್ಮವ್ವ? ನೀವೆಲ್ಲ ಇದ್ದೀರಿ, ಮುತ್ತಿನಂಥ ಮೊಮ್ಮಗ ಇದ್ದಾನೆ, ಇಷ್ಟು ಅಂದದ್ದೇ ಸಾಕು. ಮೊಮ್ಮಗ ಅಜ್ಜಿ ಎನ್ನುತ್ತ ಹತ್ತಿರ ಬಂದು ಕುಳಿತ. ಬೇಕಾದಾಗ ಬರ್ತೀನಿ, ನಿಮ್ಮ ಜೋಡಿ ಇರ್ತೀನಿ. ಆದರೆ ಇಲ್ಲಿ ಇರೋದಕ್ಕಿಂತ ವೃದ್ಧಾಶ್ರಮದಾಗ ಇದ್ದರೆ ನಾ ಎಷ್ಟು ನಿಶ್ಚಿಂತದಿಂದ ಇರಲಿಕ್ಕೆ ಶಕ್ಯದ? ಅದನ್ನು ನನ್ನ ದೃಷ್ಟಿಯಿಂದ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಏನಿಲ್ಲ, ಅದೆಲ್ಲ ಏನಿಲ್ಲ ಅಮ್ಮ, ನೀ ಇದನ್ನೆಲ್ಲ ತಲೆಯಾಗಿನ ತೆಗೆದು ಹಾಕು. ಸುಷ್ಮಾ ಹೇಳ್ದಂಗೆ ಕೆಲಸದವ್ರನ್ನ ಇಟ್ಕೋ, ಬೇಕಂದ್ರೆ ಒಂದು ಕಾರ್ ಕೊಳ್ಳೋಣ ನಿನ್ನ ಸಲುವಾಗಿ, ಡ್ರೈವರನ್ನು ಇಡೋಣ. ಬೇಕಾದಲ್ಲಿ ಅಡ್ಡಾಡಿಕೊಂಡು ಮಹಾರಾಣಿ ಹಂಗಿರು, ಬೇಸರ ಬಂದಾಗ ನಮ್ಮ ಮನೆಯಾಗ ಬಂದಿರು. ಎಲ್ಲ ಬಿಟ್ಟು ವೃದ್ಧಾಶ್ರಮ ಅಂತ. ವೃದ್ಧಾಶ್ರಮ? ಅಲ್ಲೋ ಸುನಿಲ, ವೃದ್ಧಾಶ್ರಮ ಅಂದ್ರೆ ಇಂಥ ಪರಿ ಯಾಕೆ ಹಾರಿ ಬೀಳ್ತೀರಿ? ನಮ್ಮಂಥ ವಯಸ್ಸಾದವ್ರಿಗೆ ಆರಾಮ ಇರಲಿಕ್ಕೆ ಅಂತ ಶುರು ಮಾಡ್ಯಾರಪ್ಪ ಅವನ್ನೆಲ್ಲ. ಅಲ್ಲ, ಕೆಲಸದವ್ರನ್ನ ಇಟ್ಕೋ, ಕೆಲಸದವ್ರನ್ನ ಇಟ್ಕೋ ಅಂತೀರಿ. ನಾವು ಒಬ್ಬಕ್ಕಿನ ಈಗ ಸದ್ಯ ಏನೇನು ನೋಡ್ಕೋತೀನಿ ನೋಡು, ಅಷ್ಟು ಮಾಡ್ಲಿಕ್ಕೆ ಕನಿಷ್ಠ 4 ಮಂದಿನಾದರೂ ಇಟ್ಕೋಬೇಕಾಗ್ತದೆ. ಮೇಲೆ ಡ್ರೈವರ್ ಒಬ್ಬವ, ಇಷ್ಟೆಲ್ಲರದು ಮರ್ಜಿ ಹಿಡಿದು ಕೆಲಸ ಮಾಡಿಸ್ಕೊಳ್ಳೋದು ಒಂದು, ನಾನು ಕೈಲಿ ಮಾಡ್ಕೊಳ್ಳೋದು ಒಂದು. ಅದೆಲ್ಲ ಏನಿಲ್ಲ, ಹಂಗಿದ್ರೆ ನಮ್ಮ ಹತ್ರ ಬಂದುಬಿಡು, ಇದ್ದುಬಿಡು, ಇದನ್ನೆಲ್ಲ ತಲೆಗಿನ ತೆಗೆದು ಹಾಕೋಮ್ಮ ನೀನು, ಮಗಳು ನಿರ್ಧಾರದ ಧ್ವನಿಯಲ್ಲಿ ಹೇಳಿದಳು. ಹೌದು ಅಮ್ಮ, ನಿನಗೆ ಎಲ್ಲಿ ಆರಾಮ ಅನ್ನಿಸ್ತದೆ ಅಲ್ಲಿರು, ಈ ವೃದ್ಧಾಶ್ರಮದ ವಿಚಾರ ಬಿಟ್ಬಿಡು, ಮಗನು ಹೇಳಿದ. ಅಜ್ಜಿ, ನಮ್ಮ ಮನೆಗೆ ಬಾ, ನೀ ಬೇರೆ ಎಲ್ಲಿನೂ ಹೋಗೋಂಗಿಲ್ಲ. ಅಪ್ಪ ಅಮ್ಮ ಇಬ್ಬರು ರಾತ್ರಿ ಭಾಳ ಹೊತ್ತು ಮಾಡಿ ಮನೆಗೆ ಬರ್ತಾರೆ, ನನಗೆ ಬೇಸರ ಬಂದು ಹೋಗ್ತದೆ. ನೀ ಬಾ, ನಮ್ಮ ಮನೆಗೆ ಬಾ. ಮೊಮ್ಮಗನ ಅಕ್ಕರೆಯ ಒತ್ತಾಯ. ಏನು ಹೇಳಲಿ, ತಿಳಿಯದಾಯಿತು ನನಗೆ. ನಾನು ಏನೂ ಹೇಳದೆ ಸುಮ್ಮನಾಗಿದ್ದೆ. ನನ್ನ ಮಗ ಸೊಸೆ ಸಮಾಧಾನದಿಂದ ರವಿವಾರ ಬರ್ತೀವಿ ಮತ್ತೆ ಎಂದು ಹೇಳಿ ಮಗನೊಂದಿಗೆ ಮನೆಗೆ ಹೋದರು. ಆಮೇಲೆ ಒಂದೇ ಸವನೇ 2 ದಿನ ವಿಚಾರ ಮಾಡಿದೆ. ಇದುವರೆಗಿನ ಅನುಭವವನ್ನು ನೆನೆಸಿದರೆ ಅವರ ಮನೆಗೆಲ್ಲ ಕಾಯಂ ಹೋಗುವುದು ಬೇಡ, ಮತ್ತೆ ಅದೇ ಏಕಾಕಿತನ, ಅದೇ ಬೇಸರವನ್ನು ಎದುರಿಸಬೇಕಾಗುತ್ತದೆ ಎಂದು ಮನಸ್ಸು ಹೇಳುತ್ತಿತ್ತು. ಆದರೆ ಅವರ ಮಾತುಗಳನ್ನು ನೆನೆದಾಗ ಅನಿಸುತ್ತಿತ್ತು, ಇಷ್ಟು ಪ್ರೀತಿಯಿಂದ ಕರೆಯುತ್ತಿದ್ದಾರೆ ಇಬ್ಬರು, ಅವರಿಗೆ ನಾನು ಬೇಕು, ನನಗೆ ನೀವು ಬೇಡ, ನಾನು ವೃದ್ಧಾಶ್ರಮಕ್ಕೆ ಹೋಗುತ್ತೇನೆ ಎನ್ನುವುದು ಸರಿಯಾದೀತೆ ಎಂದು. ಅಲ್ಲದೆ ಮೊಮ್ಮಗನ ಸಹವಾಸಕ್ಕಾಗಿ ಜೀವ ಎಳೆಯುತ್ತಿತ್ತು. ಈ ಅಜ್ಜಿ ಮೊಮ್ಮಕ್ಕಳಂತಹ ಮಧುರ ಸಂಬಂಧ ಮತ್ತೊಂದಿಲ್ಲ ಎನಿಸುತ್ತದೆ. ಯಾವ ಬಗೆಯ ತೊಡಕಿಲ್ಲದ ಸರಳ ಸುಂದರ ನಿರ್ಮಲ ಮಮತೆಯ ಸಂಬಂಧ ಅದು. ಅಂತೂ ನನ್ನ ಮನಸ್ಸು ಡಗಮಗಿಸತೊಡಗಿತ್ತು. ಸುಮ್ಮನೆ ಅವರೆಲ್ಲರ ಮನಸ್ಸು ನೋಯಿಸಿ ಯಾತಕ್ಕೆ ಹೋಗುವುದು? ನೋಡೋಣ, ಅವರೆಂದಂತೆಯೇ ಮಾಡಿ ನೋಡೋಣ ಅಂದುಕೊಂಡೆ. ಹಾಗೆಯೇ ಮಗಳೊಡನೆ ಹೇಳಿಯೂ ಇದ್ದೆ. ರವಿವಾರ ಮಧ್ಯಾಹ್ನ ನಮ್ಮ ಮಹಿಳಾ ಮಂಡಳದಲ್ಲಿ ಮೀಟಿಂಗ್ ಇತ್ತು. ಹೋಗುವಾಗ ಸುಷ್ಮಾಗೆ ಹೇಳಿದೆ, ಮಹಿಳಾ ಮಂಡಳಕ್ಕೆ ಹೋಗಿ ಬರ್ತೀನಿ, ಬರಲಿಕ್ಕೆ 5:30 ಆಗ್ಬೋದು. ಅಣ್ಣ ವೈನಿ ಬರ್ತೀನಿ ಅಂದಾರಲ್ಲ, ಕೂಡಿಸಿರು, ಬರ್ತೀನಿ ಆದಷ್ಟು. ಲಘು ಮಹಿಳಾ ಮಂಡಳದಲ್ಲಿ ಮೀಟಿಂಗ್

0: ಬೇಗನೆ ಮುಗಿಯಿತು. ಹಾಗೆಯೇ ಸ್ವಲ್ಪ ಹೊತ್ತು ಹೊರಟೊತ್ತು ಕುಳಿತಿದ್ದೆವು. ಅಲ್ಲಿ ನನ್ನ ಗೆಳತಿಯರಿಗೂ ಹೇಳಿದೆ, ಮಗನ ಮನೆಗೆ ಇರ್ಲಿಕ್ಕೆ ಹೋಗುವ ವಿಚಾರದ ಇನ್ನೊಂದೆರಡು ತಿಂಗಳದಾಗ. ಹಂಗಾದ್ರೆ ಮಹಿಳಾ ಮಂಡಳಕ್ಕೆ ಬರೋದು ಬಂದಾದಂಗೆ ಅನ್ರಿ ನಿಮ್ಮದು, ಅಷ್ಟು ದೂರದಿಂದ ನಿಮಗೇನು ಬರ್ಲಿಕ್ಕೆ ಆಗ್ತದೆ ಇನ್ನು, ನನ್ನ ಗೆಳತಿ ಹೇಮಾ ಹೇಳಿದರು. ಛೇ, ಬರ್ತೀನಿ, ಮಹಿಳಾ ಮಂಡಳಕ್ಕೆ ಬರುವುದೇನು ಬಿಡುವುದಿಲ್ಲ ನಾನು. ನನಗೆ ವೇಳೆ ಹೆಂಗೆ ಹೋಗಬೇಕು ಇಲ್ಲಾಂದ್ರೆ ಮಗ ಕಾರು ಡ್ರೈವರು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂದಾನೆ. ನಾನು ಸ್ವಲ್ಪ ಹೆಮ್ಮೆಯಿಂದಲೇ ಹೇಳಿಕೊಂಡೆ. ಹಾಂ, ಹಿಂಗೆ ಚಲೋ ಆಯ್ತು ಬಿಡ್ರಿ, ನೀವು ಇಲ್ಲ ಅಂದ್ರೆ ನನಗೂ ಹೋಗ್ಬೇಕು ಅನಿಸೋದಿಲ್ಲ ಮಂಡಳಕ್ಕೆ. ಮೊದಲಿನಿಂದ ಇಬ್ಬರೂ ಕೂಡೇ ಹೋಗಿವು ನೋಡ್ರಿ. ಮಾತಾಡುತ್ತಾ ಮನೆಗೆ ಬಂದೆವು. ನಮ್ಮ ಮನೆಯಿಂದ ನಾಲ್ಕಾರು ಮನೆ ದಾಟಿ ಅವರ ಮನೆ, ಅವರು ಮುಂದೆ ಹೋದರು. ನಮ್ಮ ಗೇಟು ತೆರೆದಿದ್ದೇ ಇತ್ತು. ಮಗನ ಕಾರು ಕಂಡಿತು. ಗಡಿಯಾರ ನೋಡಿಕೊಂಡೆ, ಇದೀಗ 5 ಹೊಡೆದಿತ್ತು. ಅರೆ, ಆಗಲೇ ಬಂದಾರ ಅಂದ್ಕೊಂಡು ಪಾವಟಿಗಳನ್ನು ಇರತೊಡಗಿದೆ. ಒಳಗಿನಿಂದ ಮಾತು ಕೇಳಿ ಬರುತ್ತಿತ್ತು. ಹೊರಪಿನ ಕೋಣೆಯಲ್ಲಿ ಯಾರೂ ಇರಲಿಲ್ಲ. ಒಳಗೆ ಡೈನಿಂಗ್ ಟೇಬಲ್ ಎದುರು ಕುಳಿತು ಹರಟೆ ನಡೆದಿತ್ತು ಎಂದು ಕಾಣುತ್ತದೆ. ನಾನು ಇನ್ನು ಡೈನಿಂಗ್ ರೂಮನ್ನು ಪ್ರವೇಶಿಸುವವಳು ಅಷ್ಟರಲ್ಲಿಯೇ ಮಗಳ ಮಾತನ್ನು ಕೇಳಿ ಅಲ್ಲಿಯೇ ಗಕ್ಕನೆ ನಿಂತೆ. ಅವಳು ಹೇಳುತ್ತಿದ್ದಳು, ಹ್ಞೂ, ಅಮ್ಮನ ತಲೆಯಾಗಿಂದ ಆ ವೃದ್ಧಾಶ್ರಮದ ಹುಚ್ಚು ಇಳಿದಂಗೆ ಕಾಣಿಸ್ತದೆ. ನಾನಂತೂ ಗಾಬರಿಯಾಗಿದ್ದೆ ನೋಡು. ಯಾವಾಗಾರ ಬಂದಾಗಿರ್ಲಿಕ್ಕೆ ಒಂದು ನಮ್ಮದು ಅಂತ ಮನೆನೂ ಇಲ್ಲದಂಗೆ ಆಗ್ತದಲ್ಲ ಅಂತ. ಓಹೋ, ಇವಳಿಗೆ ಆ ಚಿಂತೆ. ಯಾವಾಗಾರ 3-4 ವರ್ಷಕ್ಕೊಮ್ಮೆ ಒಂದು ತಿಂಗಳು ಬಂದಾಗ ಈಕೆಗೆ ಇರಲಿಕ್ಕೆ ಅನುಕೂಲ ಆಗಲಿ ಅಂತ ವರ್ಷಾನು ವರ್ಷ ನಾ ಈ ಮನಿ ಮೇಂಟೈನ್ ಮಾಡಬೇಕು ಎಂದು ನೆನೆಸಿ ಮನಸ್ಸಿಗೆ ಚೇಳು ಕುಟುಕಿದಂತಾಯಿತು. ಯಾಕೆ ನನ್ನ ಮನೆ ಇಲ್ಲೇನೋ ಅವಳ ಅಣ್ಣ ಸ್ವಲ್ಪ ಸಿಟ್ಟಿನಿಂದ ಅಂದದ್ದು ಕೇಳಿಸ್ತು. ಅದನ್ನು ಇಲ್ಲ ಅಂತ ನಾ ಎಲ್ಲಿ ಅಂತೀನಿ, ಬಂದೆ ಅಂದ್ರೆ ನಿಮ್ಮ ಮನೆಗೂ ಇದ್ದೇ ಇರ್ತೀನಲ್ಲ. ಆದರೂ ಅಮ್ಮ ಅಪ್ಪನ ಮನೆ ಅಂದ್ರೆ ನಂದ ಮನೆ ಇದ್ದಂಗೆ ನೋಡು. ಹೌದಲ್ರಿ ವೈನಿ, ನೀವು ಹೇಳ್ರಿ. ಸೊಸೆ ಏನು ಉತ್ತರವಿತ್ತಳೋ ನಾ ಸರಿಯಾಗಿ ಕೇಳಿಸಲಿಲ್ಲ. ಮಗನ ಮಾತು ಕೇಳಿಸ್ತು, ನಿನಗೆ ಅದ್ರ ಚಿಂತೆ, ನನ್ನ ಕಾಳಜಿ ಬೇರೇನ. ಅಲ್ಲ, ಇದ್ದೂರಾಗ ಮಗ ಸೊಸೆ ಇದ್ದು ಅವನ್ನು ವೃದ್ಧಾಶ್ರಮದಾಗ ಇಟ್ಟಾರ ಅಂದ್ರೆ 4 ಮಂದಿ ಏನಂದಾರು, ನನ್ನ ಮಾರಿಗೆ ಸಗಣಿ ಒಗಿಲಿಕ್ಕಿಲ್ಲ. ಅವನ ಮಾತಿನಲ್ಲಿ ಸಿಟ್ಟು ತುಂಬಿತ್ತು. ಏನಾರು ಒಂದು ತಲೆಗ ಹಾಕ್ಕೊಳ್ಳೋದು, ನಮಗೆ ಅದರಿಂದ ಎಷ್ಟು ತ್ರಾಸ ಆದಿತ್ತು ವಿಚಾರನ ಇಲ್ಲ. ನನಗೂ ಅದೇ ಹೆದರಿಕೆ ನೋಡು. ಆದರೆ ಅಕ್ಕಿ ಅನ್ನೋದು ಖರೆ ಅದ, ಅಕ್ಕಿಗೆ ಅಲ್ಲೇ ಖರೆ ಆರಾಮಾಗ್ಬೋದು, ನಮಗೂ ಒಂದು ರೀತಿ ನಿಶ್ಚಿಂತ ಆಗ್ತದೆ. ಅದೆಲ್ಲ ಖರೆ, ಆದರೆ ಮಂದಿ ಕಡೆಯಿಂದ ನಾವು ಅನಿಸ್ಕೋಬೇಕಲ್ಲ. ಅವರ ಮಾತುಗಳನ್ನು ಕೇಳುತ್ತಾ ಒಂದು ಕ್ಷಣ ಅಲ್ಲಿಯೇ ನಿಂತಿದ್ದೆ. ಇವರಿಗೆ 4 ಮಂದಿ ಏನಂದಾರು ಇದ್ರದ ಚಿಂತೆ. ನಾ ತಮ್ಮ ಮನೆಗೆ ಬರಬೇಕು ಅನ್ನುವ ಮಾತಿನ ಬಗ್ಗೆ ಅಲ್ಲ. ಆ ಕ್ಷಣದಲ್ಲಿ ನನ್ನ ನಿರ್ಣಯ ಗಟ್ಟಿಯಾಯಿತು. ವೃದ್ಧಾಶ್ರಮಕ್ಕೆ ಹೋಗುವುದು, ಆದಷ್ಟು ಬೇಗ ಹೋಗುವುದು ಎಂದು. ಅಲ್ಲಿಯೇ ಇದ್ದ ಫೋನ್ ಎತ್ತಿ ವೃದ್ಧಾಶ್ರಮದ ನಂಬರ್ ತಿರುಗಿಸಿದೆ. ಹಲೋ ಹಲೋ, ಯಾರು? ಮಿಸ್ಸೆಸ್ ನಾಯಕ್ ಏನು? ಹಾಂ, ಮಿಸ್ಸೆಸ್ ಜೋಶಿ, ಸರಳಾ ಜೋಶಿ ಮಾತಾಡ್ತಿರೋದು. ಮೊನ್ನೆ ಭೇಟಿಯಾಗಿದ್ನಲ್ಲ. ಹಾಂ ಹಾಂ, ಬರ್ತೀನಿ, ಮುಂದಿನ ತಿಂಗಳಾಗ ಬರ್ತೀನಿ ವೃದ್ಧಾಶ್ರಮಕ್ಕೆ. ಮಕ್ಕಳಿಬ್ಬರು ಎದ್ದು ಬಂದು ನನ್ನ ನಿರ್ಣಯವನ್ನು ಕೇಳುತ್ತ ಮಧ್ಯದ ಬಾಗಿಲಿನಲ್ಲಿ ಬಾಯಿ ತೆರೆದು ನಿಂತಿದ್ದರು.
1: ದಮಯಂತಿ ನರಿಗಳಿವರಿಂದ ಸಣ್ಣ ಕಥೆ ಸಂಧ್ಯಾಛಾಯ ಇದುವರೆಗೆ ಕೇಳಿದಿರಿ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಕಾರವಾರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
3: ಪೊಲೀಸ್?
4: ಮಿಸ್ ಸೀಮಾ?
3: ಹೌದು.
4: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
3: ಯಾಕೆ ಅಂದ್ರೆ ನಾನು
4: ಒಬ್ಬರೇ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
3: ಡಿಜಿಟಲ್ ಅರೆಸ್ಟ್?
4: 1,00,000 ಕೊಡಿ, ಬಚಾವಾಗ್ತೀರಾ.
3: ಅಷ್ಟೊಂದು ಹಣ?
4: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
3: ಜೈಲಿಗೆ ನೀನ್ ಹೋಗ್ತೀಯ, ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗಬೇಡಿ ಪೊಲೀಸ್.

0: ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
1: ಹಲೋ ಮಮ್ಮ.
2: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಶ್ರೋತೃಗಳೇ, ಇಂದಿನ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆಯನ್ನು ಕೇಳ್ತಾ ಇದ್ದೀವಿ. ಕೇಳಿ, ಮೇರು ಸಮಾನ ಮಾಯಾ ಮಾಳವಗೌಡ ರಾಗ, ಆದಿತಾಳ ತ್ಯಾಗರಾಜರ ಕೃತಿ.

ಪವನ ತನೆಯ ರಸಿಕ ಪ್ರಿಯರಾಗ ರೂಪಕತಾಳ

ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆಯನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ. ವೇಗಮೇ ಗಾವ ಅಭೋಗಿರಾಗ ಆದಿತಾಳ.

ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರ ಹಾಡುವಾರಿಕೆಯನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ. ಗಾನ ಸುದರ್ಶನಮಿ ರಾಘವರ್ಧಿನಿ ರಾಗ ರೂಪಕತಾಳ.

ಆಕಾಶವಾಣಿ ಕಾರವಾರ. ಸಮಯ 10:02 ಆಗಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

நமஸ்தே சுபோதயா சிவமுஞ்சானி ஆத்மியா கேளுக்கிறீர்கள. ஓல்ட் இஸ் கோல்ட் கார்யக்ரமக்கு பிரீத்திய ಸ್ವಾಗತ. ಹಳೆಯ ಸುಮಧುರ ಮತ್ತೆ ಅಪರೂಪದ ಗೀತೆಗಳನ್ನ ಕೇಳ್ತಾ ಸಾಗಬಹುದು. ಮೊದಲಿಗೆ ಕೇಳಿ ಭಕ್ತ ಕುಮಾರ ಚಲನಚಿತ್ರದಿಂದ ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತೆಗೆ ಹೊಣೆಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದೆ.

ಭಕ್ತ ಕನಕದಾಸ ಚಲನಚಿತ್ರದಿಂದ ಜಿಕ್ಕಿಯವರ ಗಾಯನದಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ರಚನೆ ಎಂ ವೆಂಕಟರಾಜು ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ, ಹಾಗೆ ಎಸ್ ಪಿ ಶೈಲಜಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ವಿಜಯ ನರಸಿಂಹ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ ಗಂಧರ್ವಗಿರಿ ಚಲನಚಿತ್ರದಿಂದ.

ಗೃಹಲಕ್ಷ್ಮಿ ಚಲನಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಅವರ ಗಾಯನದಲ್ಲಿ ವಿಜಯ ನಾರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಪಿ ಸುಶೀಲ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ

ಎಲ್ಲರ ಈಶ್ವರಿ ಮತ್ತು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಸಿ ವಿ ಶಿವಶಂಕರ್ ಅವರ ಸಾಹಿತ್ಯ, ಆರ್ ರತ್ನ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆಯನ್ನ ನಮ್ಮ ಊರು ಚಿತ್ರದಿಂದ ಕೇಳಿದ್ರಿ. ಈ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಗೀತೆ ರಂಗನಾಯಕಿ ಚಲನಚಿತ್ರದಿಂದ, ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ.

ಓಲ್ಡಿಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಗೀತೆಗಳನ್ನ ಹಾಗೆ ಅಪರೂಪದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಸಮಯ 10:41 ಆಗಿದೆ. ಈಗ ಕೇಳಿ ಭಲೇ ರಾಜ ಚಲನಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ರಚನೆ, ಸತ್ಯಮ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಹೇಳುವರ ದಯ ತೋರುವರ ಮನೆ ಬಾಗಿಲ ಕಾಯುವೆ ನಾಯಂತೆ ಸಟೆ ಆಡುವರ ಮನೆ ಮುರಿಯುವರ ನಡು ಮುರಿಯೇ ನಡವೇ ಹುಲಿಯಂತೆ ನಾಯಕ ನಮಸ್ತೆ

ಫ್ಲೈಯಿಂಗ್ ಮಾಸ್ಟರ್ ನಾನೇ ನಾನೇ ನಾನೇ ಬಾಳಿನ ಜೋಗರ್ ನಾನೇ ಬಡವರ ಮೆಂಬರ್ ಕರೆಯೋ ಹೆಸರು ಬಲಿರಾಜ ನಾಳೆ

ಭಕ್ತ ಸಿರಿಯಾಳ ಚಲನಚಿತ್ರದಿಂದ ಬಿ ವಸಂತ ಮತ್ತು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಲಿ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ಕೆ ಜೆ ಜೇಸುದಾಸ್ ಮತ್ತು ಪಿ ಸುಶೀಲಾ ಅವರ ಧ್ವನಿಯಲ್ಲಿ, ವಿಜಯನಾರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ, ನಾಗ ಕಾಳಭೈರವ ಚಲನಚಿತ್ರದಿಂದ.

ಈಗ ಕೇಳಿ ಬಂಗಾರದ ಪಂಜರ ಚಲನಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ರಘು ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ.

ಈಗ ಕೇಳಿ ಎಸ್ ಜಾನಕಿ ಅವರ ಗಾಯನದಲ್ಲಿ ಎರಡು ಮುಖ ಚಲನಚಿತ್ರದಿಂದ ಚಿ ಉದಯಶಂಕರ್ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಎಲ್ಲವೂ ತುಂಬಿರಲು ಎಲ್ಲರಲ್ಲೂ ಸ್ನೇಹವೇ. ಸಣ್ಣ ಅಂಚಿನಲ್ಲಿ ನಗೆಯು ಮಿಂಚುತ್ತೀರಿ ನೋಟವೆಲ್ಲ.

ಸಮಯ ಆಗಿದೆ 10:54:43. ನಮ್ಮ ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಏನೇನು ಆಗ್ತಾ ಬಂತು. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಪುನರ್ದತ್ತ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಮತ್ತು ವಿ ರಾಮಕೃಷ್ಣ ಅವರ ಧ್ವನಿಯಲ್ಲಿ, ವಿಜಯ ನರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಇದುವರೆಗೂ ನಿಮ್ಮ ಜೊತೆ ಆದದ್ದು ನಿಮ್ಮ ಆರ್ಜಿ ಲತಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಇಂದು 3ನೇ ನಮಸ್ತೆ ದಿನವನ್ನು ಆಚರಿಸಲಿದ್ದು, ರಾಷ್ಟ್ರೀಯ ಯಾಂತ್ರೀಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆ ನಮಸ್ತೆ ಯೋಜನೆಯನ್ನು ಪ್ರಾರಂಭಿಸಿ 3 ವರ್ಷಗಳನ್ನು ಪೂರೈಸಲಿದೆ. ಹೊರ್ಮುಜ್ ಜಲಸಂಧಿ ಮೂಲಕ ಸಾಗುತ್ತಿದ್ದ ಸಂಯುಕ್ತ ಅರಬ್ ಎಮಿರೇಟ್ಸ್ಗೆ ಸೇರಿದ 2 ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ಕ್ರೂಸ್ ಕ್ಷಿಪಣಿಗಳ ಮೂಲಕ ದಾಳಿ ನಡೆಸಿದ ಪರಿಣಾಮ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿದ್ದು, ಇತರ 6 ಭಾರತೀಯರು ಸೇರಿದಂತೆ 8 ಮಂದಿ ಗಾಯಗೊಂಡಿದ್ದಾರೆ. ಸೌದಿ ಅರೇಬಿಯಾದ ಅಬ್ಹಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ನಿನ್ನೆ ಕ್ಷಿಪಣಿಗಳು ಹಾಗೂ ಡ್ರೋನ್ಗಳ ಮೂಲಕ ದಾಳಿ ನಡೆಸಿರುವುದಾಗಿ ಯೆಮನ್ನ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ತಿಳಿಸಿದ್ದಾರೆ. ಆಗಸ್ಟ್ 6ರಂದು ಮಳೆಗಾಲದ ವಿಧಾನಮಂಡಲ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಧಾರ್ಮಿಕ ಪ್ರವಾಸೋದ್ಯಮ ಅಭಿವೃದ್ಧಿಯ ಸಲುವಾಗಿ ದೇವಸ್ಥಾನಗಳಲ್ಲಿ ಭಕ್ತರಿಗೆ ಮೂಲಸೌಕರ್ಯ ಒದಗಿಸುವಂತೆ ಜಿಲ್ಲಾಡಳಿತಕ್ಕೆ ಕಂದಾಯ ಇಲಾಖೆ ಸೂಚನೆ ನೀಡಿದೆ. ಅದರಂತೆ ಭಕ್ತಾದಿಗಳ ಅನುಕೂಲಕ್ಕಾಗಿ ದೇವಾಲಯಗಳಲ್ಲಿ ಸರಿಯಾದ ರಸ್ತೆ ಸಂಪರ್ಕ ಕಲ್ಪಿಸುವುದು, ಶೌಚಗೃಹ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರು, ನೆರಳಿನ ವ್ಯವಸ್ಥೆ ಮತ್ತು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಸುತ್ತೋಲೆಯಲ್ಲಿ ಉಲ್ಲೇಖಿಸಲಾಗಿದೆ. ಬೆಂಗಳೂರು ನಗರದಲ್ಲಿ ಆಗಸ್ಟ್ 15ರಂದು ನಡೆಯುವ ರಾಜ್ಯಮಟ್ಟದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಗಳು ವಿನೂತನ ಹಾಗೂ ವಿಶೇಷವಾಗಿರಲಿ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಿನ್ನೆ ನಡೆದ ರಾಜ್ಯಮಟ್ಟದ ಸ್ವಾತಂತ್ರ್ಯೋತ್ಸವ 2026ರ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಪ್ರಸ್ತಾಪಿಸಲಾಗಿರುವ 13 ರೋಪ್ವೇ ಯೋಜನೆಗಳನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸಲು ಪ್ರವಾಸೋದ್ಯಮ ಇಲಾಖೆ ಮುಂದಾಗಿದೆ. ಈ ಸಂಬಂಧ ನಿನ್ನೆ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ವಿವಿಧ ರೋಪ್ವೇ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಬರ್ಮಿಂಗ್ಹ್ಯಾಮ್ನಲ್ಲಿ ಇಂದು ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ

0: ಸಂದರ್ಭದಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಮಯ ಆಗಿದೆ 11:03. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. ಎಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ RRR ಚಲನಚಿತ್ರದಿಂದ ರಾಹುಲ್ ಸಿಪ್ಲಿಗುಂಜ್ ಮತ್ತು ಕಾಳಭೈರವ ಅವರ ಧ್ವನಿಯಲ್ಲಿ, ಆಜಾದ್ ವರದರಾಜ್ ಅವರ ಸಾಹಿತ್ಯ, MM ಕೀರವಾಣಿ ಅವರ ಸಂಗೀತ ಸಂಯೋಜನೆ ಇದೆ.

ಲ್ಯಾಂಡ್ ಲಾರ್ಡ್ ಚಲನಚಿತ್ರದಿಂದ ವಿಜಯ್ ಪ್ರಕಾಶ್ ಮತ್ತು ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಸೀತಾರಾಮ ಕಲ್ಯಾಣ ಚಲನಚಿತ್ರದಿಂದ ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ ವಿ ಸಾಯಿ ಸುಕನ್ಯಾ ಅವರ ಸಾಹಿತ್ಯ, ಅನೂಪ್ ರುಬಿನ್ಸ್ ಅವರ ಸಂಗೀತ ಸಂಯೋಜನೆ ಇದೆ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ಇದು ಸಿಂಗ ಚಿತ್ರದ್ದು. ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಚೇತನ್ ಕುಮಾರ್ ಅವರು ಬರೆದಂತಹ ಗೀತೆಗೆ ಧರ್ಮ ವಿಶ್ ಅವರ ಸಂಗೀತ ನಿರ್ದೇಶನ. ಜಿಂಗ್ ಕಚ್ ಕಿ ಜಿಂಗ್ ಕಚ್ ಕಿ ಜಿಂಗ್ ಜಿಂಗ್ ಕಚ್ ಕಿ ಜಿಂಗ್.

ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ. ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು. ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ. ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಈ ದಿನ ಭಾರತದ ಅತ್ಯಂತ ಪ್ರತಿಭಾವಂತ ಕಲಾವಿದೆ, ಹಾಗೇನೆ ಕನ್ನಡದಲ್ಲೂ ಅನೇಕ ಚಿತ್ರಗಳಲ್ಲಿ ಜೀವ ತುಂಬಿ ಅಭಿನಯ ಮಾಡಿ ನಮ್ಮೆಲ್ಲರ ಮನಸ್ಸನ್ನ ಗೆದ್ದು, ಆನಂತರ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ವೈಯಕ್ತಿಕ ಜೀವನಕ್ಕಾಗಿ ಅಮೆರಿಕಾಗೆ ಹೋಗಿ ಆನಂತರ ಮತ್ತೆ ಭಾರತಕ್ಕೆ ತನ್ನ ಸ್ವಸ್ಥಾನಕ್ಕೆ ವಾಪಸ್ ಬಂದು ಈಗ ಪೋಷಕ ಕಲಾವಿದರಾಗಿ ಒಳ್ಳೆಯ ಪಾತ್ರಗಳ ನಿರೀಕ್ಷೆಯಲ್ಲಿ ಹಲವಾರು ಚಿತ್ರಗಳಲ್ಲಿ ಅಭಿನಯವನ್ನ ಮಾಡ್ತಾ ಈ ದಿನ ಜನುಮ ದಿನವನ್ನಾಗಿ ಆಚರಿಸಿಕೊಳ್ಳುತ್ತಿರುವಂತಹ ನಟಿಯೊಬ್ಬರ ಕುರಿತಾಗಿ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ. ನಿಮ್ಗೀಗಾಗಲೇ ಗೊತ್ತಾಗಿರುತ್ತೆ ಯಾರು ಆ ನಟಿ ಅಂತ. ಒಂದು ಹಾಡನ್ನ ಕೇಳಿ ಬನ್ನಿ, ಹಾಡಿನ ನಂತರ ಇನ್ನಷ್ಟು ಮತ್ತಷ್ಟು ಮಾತನಾಡೋಣ.

ಹೌದು, ಅನೇಕರು ಸಂದೇಶಗಳನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶ ಹಾಗೂ ಮಾಹಿತಿ ಸರಿಯಾಗಿದೆ. ಚಿತ್ರನಟಿ, ಬಹುಭಾಷಾ ತಾರೆ, ಕನ್ನಡ, ಮಲಯಾಳಂ, ತೆಲುಗು, ತಮಿಳು, ಹಿಂದಿ, ತುಳು ಸೇರಿದಂತೆ ಹಲವಾರು ಭಾಷೆಗಳಲ್ಲಿ, ನೂರಾರು ಚಿತ್ರಗಳಲ್ಲಿ ತುಂಬ ಪ್ರೀತಿಯಿಂದ, ಶಿಸ್ತಿನಿಂದ ಒಬ್ಬ ಅದ್ಭುತ ನಟಿಯಾಗಿ ವಿಶೇಷ ಪಾತ್ರಗಳಲ್ಲಿ ಬೇರೆ ಬೇರೆ ರೀತಿಯ ಆಯಾಮ ಇರುವಂತಹ ನಟನೆಯಲ್ಲಿ ನಮ್ಮ ಮುಂದೆ ಎದುರಾಗಿ ಯಾವುದೇ ಭಯವನ್ನು ಬೀಳದೆ 7ನೇ ತರಗತಿಯಲ್ಲೇ ತಮ್ಮ ಅಭಿನಯದ ಚಾತುರ್ಯವನ್ನು ತೋರಿಸಿದಂತಹ ನಟಿ ಗೀತಾ ಅವರ ಜನ್ಮದಿನ ಇಂದು. ಅವರಿಗೆ ಹುಟ್ಟುಹಬ್ಬದ ತುಂಬ ಪ್ರೀತಿಯ ಶುಭಾಶಯಗಳು. ವಿವಿಧ ಭಾರತೀಯ ಎಲ್ಲ ಕೇಳುಗರ ಪರವಾಗಿ, ವೈಯಕ್ತಿಕವಾಗಿ, ಆಡಳಿತ ವರ್ಗದ ಪರವಾಗಿ ಮತ್ತು

ಅಭಿಮಾನಿಗಳ ಪರವಾಗಿ. ಈ ಹಿಂದೆ ತಿಳಿಸಿದ ಹಾಗೆ ಮಲಯಾಳಂ, ತೆಲುಗು, ಕನ್ನಡ, ಹಿಂದಿ, ತಮಿಳು, ತುಳು ಎಲ್ಲ ಭಾಷೆಗಳಲ್ಲಿ ನೂರಾರು ಚಿತ್ರಗಳಲ್ಲಿ ಇವರ ಅಭಿನಯ. ಹೆಚ್ಚಾಗಿ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಕನ್ನಡದ ಎಲ್ಲ ಪ್ರಮುಖ ನಟರ ಜೊತೆ, ಸೂಪರ್ ಸ್ಟಾರ್ಗಳ ಜೊತೆ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್, ಅನಂತ್ನಾಗ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಷ್, ಹೀಗೆ ಎಲ್ಲರ ಜೊತೆ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಆನಂತರ ಪೋಷಕ ಪಾತ್ರಗಳಲ್ಲೂ ಇವರು ಮಿಂಚ್ತಾರೆ. ಯಾಕೆಂದರೆ ಇವರು ತೆರೆಯ ಮೇಲೆ ಬಂದರೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ ನೋಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ, ಖುಷಿ ತರುತ್ತೆ. ತುಂಬ ಮುದ್ದಾದ ಮುಖದೊಂದಿಗೆ ತುಂಬ ಚಂದ ಕಾಣ್ತಾರೆ, ನಮ್ಮೆಲ್ಲರಿಗೂ ತುಂಬ ಹತ್ತಿರ ಅನ್ನಿಸ್ತಾರೆ. ಇವರ ನಟನೆ, ಶಿಸ್ತು, ಹಾಗೆಯೇ ಜೀವನ ಶೈಲಿ ಎಲ್ಲವೂ ಈಗ ಬರುವಂತಹ ಯುವ ನಟಿಯರಿಗೆ, ಎಲ್ಲ ಕಲಾವಿದರಿಗೆ ಖಂಡಿತ ಒಂದು ರೀತಿಯ ಮಾದರಿ ಅಂತ ಹೇಳಬಹುದು. ಹಾಗಾಗಿ ಈ ಒಂದು ನಟಿಯ ಜನುಮದಿನ ಇಂದು. ಇನ್ನು ಇವರ ಹೆಸರು ಬಂದಾಗ ಈ ಗೀತೆಯನ್ನು ಮರೆಯಲಿಕ್ಕೆ ಸಾಧ್ಯನಾ?

ಸೀತಾ ಕಡಂಬಿ ಇವರ ಪೂರ್ತಿ ಹೆಸರು 14 ಜುಲೈ 1962 ಜನನ ತಮಿಳುನಾಡಿನಲ್ಲಿ. ಇನ್ನು ಪ್ರಾರಂಭದ ದಿನಗಳಲ್ಲಿ ರಜನಿಕಾಂತ್ ಅವರ ತಂಗಿಯ ಪಾತ್ರ, ಸಹೋದರಿ ಪಾತ್ರದಲ್ಲಿ ಅಭಿನಯ ಮಾಡ್ತಾರೆ. ಭೈರವಿ ಚಿತ್ರದ ಮುಖಾಂತರ ಚಿತ್ರರಂಗಕ್ಕೆ ಪದಾರ್ಪಣೆಯನ್ನು ಮಾಡ್ತಾರೆ. ಆನಂತರ ಇವರಿಗೆ ದೊಡ್ಡ ಬ್ರೇಕ್ ಹೆಸರು ತಂದುಕೊಟ್ಟಂತಹ ಚಿತ್ರ ಪಂಚಾಗ್ನಿ ಅನ್ನುವಂತಹ ಮಲಯಾಳಂ ಚಿತ್ರ. ಈ ಚಿತ್ರದ ಇವರ ಇಂದಿರಾ ಅನ್ನುವಂತಹ ಪಾತ್ರ ಪೋಷಣೆ ದೊಡ್ಡ ರೀತಿಯಲ್ಲಿ ಹೆಸರು ಮಾಡುತ್ತೆ, ಮೆಚ್ಚುಗೆಯನ್ನು ತಂದುಕೊಡುತ್ತೆ, ಇವರಿಗೆ ಮುಂದಿನ ದಾರಿಯನ್ನು ಸುಗಮವಾಗಿ ಮಾಡುತ್ತೆ. ಆನಂತರ ಇವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಕನ್ನಡ, ತೆಲುಗು, ತಮಿಳು ಹಾಗೇ ಮಲಯಾಳಂ ಭಾಷೆಯಲ್ಲಿ ಅನೇಕ ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ, ತನ್ನ ಧ್ವನಿಯನ್ನು ನೀಡಿದ್ದಾರೆ. ಹಾಗೆಯೇ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗೆಯೇ ಹಲವಾರು ತಮಿಳು, ಮಲಯಾಳಂ ಮತ್ತು ತೆಲುಗು ಭಾಷೆಯ ಧಾರಾವಾಹಿಗಳಲ್ಲೂ ಸಹ ಇವರು ಅಭಿನಯವನ್ನ ಮಾಡಿದ್ದಾರೆ. ಇನ್ನು ನಮ್ಮ ದೂರದರ್ಶನದ ಧಾರಾವಾಹಿಯಲ್ಲೂ ಇವರ ಅಭಿನಯವನ್ನ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗೇನೆ ಇವರು ಕಾಳಿಂಗ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾ ತಮ್ಮ ಚಿತ್ರ ಪಯಣವನ್ನು ಶುರು ಮಾಡ್ತಾರೆ. ಆನಂತರ ಅನೇಕ ಚಿತ್ರಗಳಲ್ಲಿ ಅಭಿನಯವನ್ನು ಮಾಡ್ತಾರೆ. ಹೆಣ್ಣಿನ ಸೇಡು, ಹಾಗೇ ಆಶಾ ಕಿರಣ, ದೇವತೆ, ಎರಡು ರೇಖೆಗಳು, ರಾಮಪುರದ ರಾವಣ, ಆರಾಧನೆ, ಪ್ರಚಂಡಕುಳ್ಳ, ದೇವರಿದ್ದಾನೆ, ಮಮತೆಯ ಮಡಿಲು, ಗೂಂಡಾ ಗುರು, ಗಿರಿಬಾಲೆ, ಧ್ರುವತಾರೆ, ಮರೆಯದ ಮಾಣಿಕ್ಯ, ವೀರಾದಿ ವೀರ, ಮಧುರ ಬಾಂಧವ್ಯ, ಅರುಣರಾಗ, ಈಗಷ್ಟೇ ನೀವು ಕೇಳಿದಂತಹ ಗೀತೆಯ ಚಿತ್ರದ ಹೆಸರು. ಈ ಒಂದು ಚಿತ್ರದ ಇವರ ಅಭಿನಯಕ್ಕೆ ಕರ್ನಾಟಕ ರಾಜ್ಯ ಅತ್ಯುತ್ತಮ ನಟಿ ಪ್ರಶಸ್ತಿ ಇವರಿಗೆ ಬರುತ್ತೆ. ಹಾಗೇನೆ ಅನೇಕ ಖಾಸಗಿ ವಾಹಿನಿ ಸಂಘ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಅರಸಿ ಬರುತ್ತೆ. ಇನ್ನು ವಿಶ್ವರೂಪ, ಅನುರಾಗ ಅರಳಿತು, ನೆನಪಿನ ದೋಣಿ, ಹೃದಯ ಪಲ್ಲವಿ, ಬಜಾರ್ ಭೀಮಾ, ಹಾಗೇ ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್, ಆಸೆ, ಅಂತಿಮ ತೀರ್ಪು, ಶ್ರುತಿ ಸೇರಿದಾಗ, ಹೀಗೆ 1980-90 ದಶಕದಲ್ಲಿ ಅತ್ಯಂತ ಬ್ಯುಸಿಯೆಸ್ಟ್ ನಟಿಯಾಗಿ ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಎಲ್ಲ ಭಾಷೆಗಳಲ್ಲೂ ತನ್ನ ಧ್ವನಿಯ ಮುಖಾಂತರ, ಯಾವುದೇ ಡಬ್ಬಿಂಗ್ ಇಲ್ಲದೆ ತುಂಬ ಸುಲಲಿತವಾಗಿ ಆ ಭಾಷೆಗೆ ಒಗ್ಗಿಕೊಂಡು ಆ ಮಣ್ಣಿನ ನೆಲದ ಗುಣವನ್ನು ತನ್ನವಳಾಗಿ ಆಗಿಸ್ಕೊಂಡು, ಅಂದರೆ ತನ್ನದಾಗಿ ಆಗಿಸ್ಕೊಂಡು ಅವರ ನಟನೆ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಉದಾಹರಣೆಗೆ ಅವರು ಕನ್ನಡ ಭಾಷೆಯಲ್ಲಿ ಅಭಿನಯ ಮಾಡಿದ್ರೆ ಇವರು ಕನ್ನಡದವರೇನೋ ಅನ್ಸುತ್ತೆ, ತಮಿಳು, ತೆಲುಗು, ಮಲಯಾಳಂ ಭಾಷೆಯಲ್ಲಿ ಅಭಿನಯ ಮಾಡಿದರೆ ನಿಜವಾಗ್ಲೂ ಇವರು ಆ ಭಾಷೆಯವರೇ ಜನ್ಮತಃ ಅಂತ ಅನ್ಸುತ್ತೆ. ಅಷ್ಟು ನೈಜ ಅಭಿನಯ ಗೀತಾ ಅವರದ್ದು.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬಹುಭಾಷಾ ತಾರೆ ಚಿತ್ರನಟಿ ಗೀತಾ ಅವರನ್ನು ಕುರಿತಾದ ಕಲಾಭಾರತಿ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. 1988 ದೇವತಾ ಮನುಷ್ಯ, ದಾದಾ, ಅರ್ಜುನ್, ಮಿಥಿಲೇಯ, ಸೀತೆಯರು, ರಾಮಣ್ಣ ಶಾಮಣ್ಣ, ಗುಡುಗು ಸಿಡಿಲು, ಶಿವಮೆಚ್ಚಿದ ಕಣ್ಣಪ್ಪ, ಆನಂತರ ಮಾಧುರಿ, ಆನಂತರ ಅನ್ನುವಂತಹ ಚಿತ್ರ, ಸಂಸಾರ ನೌಕೆ, ಆವೇಶ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ, ಪ್ರಥಮ ಉಷಾಕಿರಣ, ನಿಗೂಢ ರಹಸ್ಯ, ನಾಗಿಣಿ, ಹರಕೆಯ ಕುರಿ, ಹೀಗೆ ಸಂಘರ್ಷ, ಚಿನ್ನಾನಿ ನಗುತಿರು ಮತ್ತು ಜಿಂದಾಬಾದ್, ವಿಮೋಚನೆ, ಪೂರ್ವಾಪರ, ಓ ಪ್ರಿಯತಮ, ಮಿಸ್ ಕ್ಯಾಲಿಫೋರ್ನಿಯಾ, ಶ್ರೀತೀರ್ಥ, ಬೃಂದಾವನ, ಶಿವಂ, ಹೀಗೆ ಮೀನಾಕ್ಷಿ, ಹಳ್ಳಿ ಪಂಚಾಯತ್, March 22, ವ್ಯಾಘ್ರ, 10th, ಅನೇಕ ಪಾತ್ರಗಳಲ್ಲಿ, ಚಿತ್ರಗಳಲ್ಲಿ ಇವರು ಅಭಿನಯವನ್ನು ಮಾಡಿದ್ದಾರೆ. ಹಾಗೆಯೇ ಇವರ ಅಭಿನಯಕ್ಕೆ ಈಗಾಗಲೇ ತಿಳಿಸಿದ ಹಾಗೆ ಅರುಣರಾಗ ಚಿತ್ರಕ್ಕೆ ಅತ್ಯುತ್ತಮ ನಟಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಹಾಗೆಯೇ ಕೇರಳ ರಾಜ್ಯ ಅತ್ಯುತ್ತಮ ನಟಿ ಪ್ರಶಸ್ತಿ ಇವರಿಗೆ ಎರಡನೇ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಗುತ್ತೆ. ಹಾಗೆಯೇ ಹಲವಾರು ಸಂಘ ಸಂಸ್ಥೆಗಳಿಂದ ಇವರ ಅಭಿನಯಕ್ಕೆ, ಅಂದರೆ ಆಧಾರಂ ಅನ್ನುವಂತಹ ಮಲಯಾಳಂ ಚಿತ್ರಕ್ಕೆ, ಶ್ರುತಿ ಸೇರಿದಾಗ ಕನ್ನಡ ಚಿತ್ರಕ್ಕೆ, ಹಾಗೆಯೇ ಬಹುತೇಕ ಎಲ್ಲ ಚಿತ್ರಗಳು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಅಂದರೆ ಕುಟುಂಬದ ಸದಸ್ಯರೊಂದಿಗೆ ಇವರ ಚಿತ್ರಗಳನ್ನು ತುಂಬ ಆರಾಮಾಗಿ ನಾವು ನೋಡಬಹುದಾದಂತಹ ಚಿತ್ರಗಳು ಇವರ ಅಭಿನಯ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಹಾಗೆಯೇ ಗೀತೆಗಳ ಪ್ರಸಾರ ಮಾಡುವಲ್ಲಿಯೂ ಅನೇಕ ಹಿಟ್ ಗೀತೆಗಳು ಇವರ ಪಾಲಾಗಿವೆ. ಯಾಕೆಂದರೆ ಬಹುತೇಕ ಎಲ್ಲ ಸೂಪರ್ ಸ್ಟಾರ್ ಜೊತೆ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗೋದ್ರಿಂದ ಹಲವಾರು ಚಿತ್ರಗಳು, ಹಲವಾರು ಪಾತ್ರಗಳು, ಗೀತೆಗಳು

ಇವತ್ತಿನ ಕಾರ್ಯಕ್ರಮ ಮತ್ತು ಹಾಡುಗಳನ್ನು ಇಷ್ಟಪಟ್ಟು ಅನೇಕರ ಸಂದೇಶಗಳು ಹರಿದು ಬಂದಿದೆ. ರಾಣಿಯವರು ಹಳೆಬೀಡಿನಿಂದ ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. ಹಾಡುಗಳು, ಮಾಹಿತಿ, ಗೀತ, ಅವರ ಅಭಿನಯ ಎಲ್ಲವೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಣ್ಣಿಗೆ 4379 ಇವರು ಸಹ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಬಹುಭಾಷಾ ತಾರೆ, ಭಾರತೀಯ ಚಿತ್ರರಂಗದ ಅದ್ಭುತ ನಟಿಯರಲ್ಲಿ ಇವರು ಒಬ್ಬರು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮಂಜುಳಾ ಮುನಿಯಪ್ಪ ಪಂತರಪಾಳ್ಯ ಇಲ್ಲಿಂದ ಮೈಸೂರು ರಸ್ತೆಯಿಂದ, ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ, ಹಾಗೆಯೇ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ವಿರೂಪಾಕ್ಷಪ್ಪ, ಕಾವ್ಯ, ರೇಣುಕ, ರುದ್ರಪ್ಪ, ಗೌರಿ, ಮಡಿವಾಳರ ಇಂದರಗಿ ಕೊಪ್ಪಳ ಇಲ್ಲಿಂದ, ಹಲಸೂರಿನಿಂದ ರಾಜೇಶ್ ಅವರ ಸಂದೇಶ ಹರಿದು ಬಂದಿದೆ. ಹಾಗೆಯೇ ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ, ನೇತ್ರ ಅವರು ಕೆಂಗೇರಿಯಿಂದ, ಹಾಗೆಯೇ ಸವಿತಾ ಈಶ್ವರ್ ಮಂಜುನಾಥ್ ನಗರದಿಂದ, ಪ್ರಕಾಶ್ ವಾಧೋನಿ ಇವರ ಸಂದೇಶ ಹಾನಗಲ್ನಿಂದ, ಸುಜಾತ ಆರ್ ಗಣೇಶ್, ಲಿಖಿತಾ, ಯತೀಶ್, ಅಜಯ್, ಲೀಲಾ, ವಿಸ್ಮಯ್, ಪೂಜಾ ಮತ್ತವರ ಕುಟುಂಬದವರು ಹಾಗೆಯೇ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಗೀತಾ ಅಂತ ರಾಘವೇಂದ್ರ ಅವರು, ಲೀಲಾ ಅವರು ಬೇಗೂರಿನಿಂದ, ಆರ್ ಎಂ ನಗರದಿಂದ ಸುಧಾರಾಣಿ ಇರಬಹುದಾ ಅಂತ ಈಗ ಹೇಳ್ತಾ ಇದ್ದಾರೆ, ಇಲ್ಲ, ಸಂಧ್ಯಾ ಮೋಹನ್ ಅವರು, ಹಾಗೆಯೇ ಉಮೇಶ್ ಅವರು ಸಿರಿಗೆರೆಯಿಂದ, ನಿಮ್ಮ ಕಾರ್ಯಕ್ರಮ ನಿರೂಪಣೆ ನನಗೆ ಇಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಗಗನ್ ರಾಜ್ಕುಮಾರ್ ಮಾರಿಕಣವೆ ಹಿರಿಯೂರಿನಿಂದ, ಸೋಮಶೇಖರ್ ಸಂದೇಶ ಕಳಿಸಿರುವ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ನಿಮ್ಮ ಸಂದೇಶಗಳು ಮತ್ತು ಕಾರ್ಯಕ್ರಮದ ಮೇಲಿನ ಪ್ರೀತಿ ಸದಾ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ

0: ಇನ್ನು ಅನೇಕರು ಮಂಜುನಾಥ್ ಇಂದರ್ಗಿಯಿಂದ, ಹಾಗೇನೆ ವಸಂತ್ ಕುಮಾರ್ ಹಾಸನಿಂದ ನೈಸ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಸಂದರ್ಶನದಲ್ಲಿ ಇವರಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಹೇಗೆ ಇಷ್ಟೊಂದು ಭಾಷೆಯಲ್ಲಿ ವೈವಿಧ್ಯಮಯ ರೀತಿಯ ಅಭಿನಯವನ್ನು ನೀವು ನೀಡಲಿಕ್ಕೆ ಸಾಧ್ಯ ಆಗುತ್ತೆ? ಎಲ್ಲ ಸೂಪರ್ ಸ್ಟಾರ್ಗಳು, ಎಲ್ಲ ಭಾಷೆಯ ದಕ್ಷಿಣ ಭಾರತ ಅಷ್ಟೇ ಅಲ್ಲದೆ ಹಿಂದಿಯಲ್ಲೂ ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆ ನೀವು ಅಭಿನಯವನ್ನು ಮಾಡಿದ್ರಿ, ಹೇಗೆ ಸಾಧ್ಯ ಅಂದಾಗ ಅವರ ಉತ್ತರ ತುಂಬ ಸರಳವಾಗಿತ್ತು. ಶಿಸ್ತು, ಆಸಕ್ತಿ, ಜೊತೆಗೆ ನಿಷ್ಠೆ ಮತ್ತು ನಾವು ಮಾಡೋ ಕೆಲಸದ ಮೇಲೆ ಇಷ್ಟ, ಪ್ರೀತಿ ಎಲ್ಲವೂ ಸೇರಿದಾಗ ಒಂದು ಒಳ್ಳೆಯ ಕೆಲಸ ಆಗತ್ತೆ. ಹಾಗಾಗಿ ಆಗ ಯಾವ ಕೆಲಸವನ್ನು ಬೇಕಾದರೂ ಮಾಡಬಹುದು. ಇದೇ ರೀತಿ ಸಾಧ್ಯ ಆಯಿತು ಈ ರೀತಿಯ ಪಾತ್ರಗಳನ್ನು ಮಾಡಲಿಕ್ಕೆ. ಹಾಗೆಯೇ ಅವಕಾಶಗಳು ನನಗಾಗಿ ಅರಸಿ ಬಂತು, ಅದರಿಂದ ಖುಷಿ ಇದೆ. ನಿರ್ದೇಶಕರು, ಪಾತ್ರಗಳು ಎಲ್ಲವೂ ಬಂತು, ತುಂಬ ಖುಷಿ ಇದೆ ಜೀವನದಲ್ಲಿ ಅಂತ ಅವರು ಹೇಳ್ತಾರೆ. ಹಾಗೆಯೇ ಇನ್ನಷ್ಟು ಮತ್ತಷ್ಟು ಪಾತ್ರಗಳಲ್ಲಿ, ಪೋಷಕ ಪಾತ್ರಗಳಲ್ಲಿ ನನಗೆ ಅಭಿನಯ ಮಾಡಲು ಇಷ್ಟ ಇದೆ. ಒಳ್ಳೆಯ ಪಾತ್ರಗಳು ಬಂದರೆ ಖಂಡಿತ ಎಲ್ಲ ಭಾಷೆಯಲ್ಲೂ ಅಭಿನಯ ಮಾಡಲಿಕ್ಕೆ ಸಿದ್ಧರಿದ್ದೇನೆ ಅಂತ ಅವರು ಒಂದು ಸಂದರ್ಶನದಲ್ಲಿ ತಿಳಿಸ್ತಾರೆ. ಹಾಗಾಗಿ ಅವರ ಮುಂಬರುವ ಜೀವನದ ಎಲ್ಲ ಆಸೆ ಆಲೋಚನೆ, ಇಷ್ಟಪಟ್ಟು ಮಾಡುವ ಕೆಲಸ, ವೈಯಕ್ತಿಕ ಬದುಕು, ವೃತ್ತಿ ಬದುಕು, ಹಾಗೆಯೇ ತಮ್ಮ ಇಷ್ಟಪಟ್ಟು ಮಾಡುವಂತಹ ಪಾತ್ರಗಳಿಗೆ ಎಲ್ಲದಕ್ಕೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ತುಂಬು ಪ್ರೀತಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತುಗಳನ್ನು ಪೂಜಿಸಿ ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸಿ ಮಣ್ಣು ಪೂಜೆಯ ಗ್ರಾಮೀಣ ಸೊಗಡಿನ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಆಗಸ್ಟ್ 6ರಿಂದ ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಆರಂಭವಾಗಲಿದೆ. ಮೊದಲ ದಿನ ಹಂಗಾಮಿ ಸಭಾಧ್ಯಕ್ಷರಾಗಿರುವ ವಿಧಾನಸಭೆ ಉಪಸಭಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯಲಿದೆ. ಸಂತಾಪ ಸೂಚಕ ಸಭೆ ನಡೆಯಲಿದ್ದು ಆಗಸ್ಟ್ 10ರಿಂದ ಸಭೆಯ ಕಾರ್ಯಕಲಾಪ ಆರಂಭವಾಗಲಿದೆ. ಆಗಸ್ಟ್ 14 ಅಥವಾ 21ರವರೆಗೆ ಅಧಿವೇಶನ ನಡೆಸುವ ಬಗ್ಗೆ ವಿಧಾನಸಭೆ ಸಚಿವಾಲಯ ತೀರ್ಮಾನಿಸಿ ಶಾಸಕರಿಂದ ಪ್ರಶ್ನೆಗಳನ್ನು ಪಡೆಯಲು ಸೂಚನೆ ಹೊರಡಿಸಲಿದೆ ಎಂದು ಸುದ್ದಿಸಂಸ್ಥೆ ತಿಳಿಸಿದೆ. ಬೆಂಗಳೂರು ವಿಭಾಗ ಮಟ್ಟದ ಬರ ಪರಿಶೀಲನಾ ಸಭೆಯನ್ನು ಈ ತಿಂಗಳ 25ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೆಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ಮುಖ್ಯಮಂತ್ರಿಯವರ ಅಪರ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಇಂದು ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಸಭಾಂಗಣ ಪರಿಶೀಲಿಸಲಿದ್ದಾರೆ. ಹಿರಿಯ ಬಿಜೆಪಿ ನಾಯಕ ಹಾಗೂ ಮಾಜಿ ಸಚಿವ ರಾಮಚಂದ್ರಗೌಡ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಅಗಲಿದ ಹಿರಿಯ ನಾಯಕನಿಗೆ ಅವರ ನಿವಾಸದಲ್ಲಿ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸುತ್ತಿದ್ದಾರೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಲಾ ಹಾಗೂ ಜಾನಪದ ಮಂಟಪ ಇಂದು ಸಂಜೆ 6 ಗಂಟೆಗೆ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಜೋಗಿ ಬುಡಕಟ್ಟು ಸಮುದಾಯದ ಅಸ್ಮಿತೆ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಆಯೋಜಿಸಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಗೊಟಗೋಡಿ ಜಾನಪದ ವಿಶ್ವವಿದ್ಯಾಲಯದ ತಾತ್ಕಾಲಿಕ ಸಹಾಯಕ ಪ್ರಾಧ್ಯಾಪಕ ಡಾ ಬಿಎಚ್ ಆನಂದಪ್ಪ ಜೋಗಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಜೋಗಿ ಸಮುದಾಯದಿಂದ ಪ್ರಥಮ ಪಿಎಚ್ಡಿ ಸಂಪಾದಿಸಿದ ಹೆಗ್ಗಳಿಕೆಯ ವಿದ್ವಾಂಸ ಡಾ ಆನಂದಪ್ಪ ಜೋಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ನಾನು ಜೋಗಿ ಸಮುದಾಯದ ಬಗ್ಗೆ ಕರ್ನಾಟಕದ ಕಿನ್ನೂರು ಜೋಗಿಗಳು ಜಾನಪದ ಅಧ್ಯಯನ ಎಂಬ ವಿಷಯದ ಮೇಲೆ ಸಂಶೋಧನಾ ಮಹಾಪ್ರಬಂಧ ಬರೆದಾಗ ಕಂಡುಕೊಂಡ ಸಂಗತಿ ಏನೆಂದರೆ ಮಹಾರಾಷ್ಟ್ರದ ಮುಖ್ಯನ ಕರ್ನಾಟಕ ಪ್ರವೇಶ ಮಾಡಿದ್ದಾರೆ ಎನ್ನುವುದಕ್ಕೆ ಹೆಚ್ಚಿನ ನಮಗೆ ಆಧಾರಗಳು ಸಿಗುತ್ತವೆ. ಜನಪದ ಆಚರಣೆಗಳು ಅಂತ ಏನು ಇವೆಯಲ್ಲ, ಅದರಲ್ಲಿ ಇವರು ಮರಾಠಿ ಶೈಲಿಯಲ್ಲಿಯೇ ವೇಷಭೂಷಣ ಹಾಡುವುದು ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಶೈಕ್ಷಣಿಕವಾಗಿ ಇವರು ಅಲ್ಪ ಪ್ರಮಾಣದಲ್ಲಿ ಇರಬಹುದು, ಆದರೆ ಸಾಂಸ್ಕೃತಿಕವಾಗಿ ತುಂಬಾ ತುಂಬಾ ಶ್ರೀಮಂತ ಸಮಾಜವಾಗಿದೆ. ಇವರು ಜೋಗಿಗಳು ರಾಜ್ಯ ರಾಷ್ಟ್ರ ವಿದೇಶದಲ್ಲಿ ಇದ್ದಾರೆ, ಆದರೆ ಕೇವಲ ಕಲಾವಿದರನ್ನೇ ನಾವು ಗುರುತಿಸಬೇಕಾದ್ರೆ ರಾಜ್ಯದ 14 ಜಿಲ್ಲೆಗಳಲ್ಲಿ ಒಂದು ವಿಶಾಲ ವ್ಯಾಪ್ತಿಯಲ್ಲಿ ಅರ್ಜುನ ಜೋಗಿ ಕಲೆಯನ್ನು ಪ್ರದರ್ಶಿಸುವಂತ ಕಲಾವಿದರಿದ್ದಾರೆ. 18 ಹಗಲಿರುಳು ಪ್ರದರ್ಶಿಸುವಷ್ಟು ಸಾಹಿತ್ಯ ಇರುವುದರಿಂದ ಇವರಿಗೊಂದು ಪ್ರತ್ಯೇಕ ಕಿನ್ನೂರಿ ಅಕಾಡೆಮಿ ಕೂಡ ಬೇಕಾಗಿದೆ. ನಾಥ ಸಂಪ್ರದಾಯದ ಅನುಯಾಯಿಗಳಾಗಿದ್ದಾರೆ. ಜೋಗಿಗಳಲ್ಲಿ 27 ಪ್ರಭೇದಗಳು ಬರುತ್ತವೆ.
1: ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಪ್ರಮಾಣ ಕುಂಠಿತಗೊಂಡಿದ್ದು ಅಲ್ಪಾವಧಿ ಬೆಳೆಗಳನ್ನು ಆಯ್ದುಕೊಳ್ಳುವಂತೆ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರು ರೈತರಲ್ಲಿ ಮನವಿ ಮಾಡಿದ್ದಾರೆ. ಈ ತಿಂಗಳ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಮಳೆಯಾದರೆ ಕೃಷ್ಣಪ್ರಭಾ ರುದ್ರ ಮೆಣಸಿನಕಾಯಿ ಸಸಿ ತಯಾರಿಸಿ ನಾಟಿ ಮಾಡಬಹುದು. ಈರುಳ್ಳಿಯ ಅಲ್ಪಾವಧಿ ತಳಿ ಭೀಮಾ

0: ಬ್ರೆಡ್ ಸಹ ಬಿತ್ತನೆ ಮಾಡಬಹುದು ಎಂದಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಮತದಾರರ ಅನುಕೂಲಕ್ಕಾಗಿ 452 ಮತದಾರರ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು 1665 ಮತಗಟ್ಟೆಗಳಿದ್ದು 452 ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ತಮ್ಮ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಸ್ವೀಪ್ ಸಮಿತಿ ಮುಂಡಗೋಡದ ವಾರದ ಸಂತೆ ಮಾರುಕಟ್ಟೆ ಹಾಗೂ ಗ್ರಾಮೀಣ ಭಾಗದ ಮಾರುಕಟ್ಟೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಟಿವೈ ದಾಸನಕೊಪ್ಪ ಚಾಲನೆ ನೀಡಿದರು. ಕುರಿಗಾಹಿಗಳು, ಕುರಿ ಮತ್ತು ಮೇಕೆ ತಳಿ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಮೀಸಲಿರಿಸಿದ ಹಾವೇರಿ ತಾಲೂಕು ಗುತ್ತಲದ ಕುರಿ ಸಂವರ್ಧನಾ ಕೇಂದ್ರದ ಜಾಗೆಯನ್ನು ಸೌರಶಕ್ತಿ ಘಟಕಕ್ಕಾಗಿ ಖಾಸಗಿ ಕಂಪನಿಗೆ ನೀಡಬಾರದು ಎಂದು ರಾಜ್ಯಸಭೆ ಸಂಸದ ಪ್ರೊಫೆಸರ್ ಮಾ ನಾಗರಾಜ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವಜನತೆ ಅಭಿಯಾನದ ಸ್ಪರ್ಧೆಗಳಿಗೆ ಇಂದಿನಿಂದ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭಿಸಿದೆ. ಭಾರತದ ಆರೋಗ್ಯ ಸಂಶೋಧನಾ ವ್ಯವಸ್ಥೆಯನ್ನು ಬಲಪಡಿಸಿ ಕಾರ್ಯತಂತ್ರದ ಚೌಕಟ್ಟನ್ನು ರೂಪಿಸಲು ಕೇಂದ್ರ ಆರೋಗ್ಯ ಸಚಿವಾಲಯ ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿಯ ಕರಡನ್ನು ಪ್ರಕಟಿಸಿದೆ. ಸಾರ್ವಜನಿಕರು ಹಾಗೂ ತಜ್ಞರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ಈ ತಿಂಗಳ 27ನೇ ತಾರೀಖಿನೊಳಗೆ ಸಲಹೆಗಳನ್ನು ಸಲ್ಲಿಸಬಹುದು. ಶಿವಮೊಗ್ಗದ ನವುಲೆಯ ಕೃಷಿ ಮಹಾವಿದ್ಯಾಲಯದ ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ರೀತಿಯ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು ಈ ತಿಂಗಳ 20ರಿಂದ ಒಂದು ತಿಂಗಳ ಕೌಶಲ್ಯಾಭಿವೃದ್ಧಿ ತರಬೇತಿ ನಡೆಯಲಿದೆ. 4,500 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ಎಂದು ಕೃಷಿ ಮಹಾವಿದ್ಯಾಲಯ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಸಹನಾ.
3: ಕೇಳುವರೆಲ್ಲರಿಗೂ ನಮಸ್ಕಾರ. ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುವರೆ, ಈಗ ಈ ಮಹಿಳಾ ಜಾಗೃತಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಾನೂನುಗಳು ಇದೆ, ಆದ್ರೂ ಕೂಡ ಆ ಕಾನೂನುಗಳಿದ್ದೂ ಕೆಲವು ಪ್ರಕರಣಗಳಲ್ಲಿ ವಿಭಿನ್ನವಾಗಿ ನ್ಯಾಯಾಲಯಗಳಿಂದ ತೀರ್ಪು ಬಂದಿರುತ್ತೆ. ಅಂದ್ರೆ ಸಾಂವಿಧಾನಿಕವಾಗಿ ಪರಿಗಣನೆಗೆ ತಗೊಂಡು ತೀರ್ಪನ್ನ ಕೊಟ್ಟಿರ್ತಾರೆ. ಆ ರೀತಿ ಕೆಲವು ವಿಭಿನ್ನವಾದಂತಹ ಪ್ರಕರಣಗಳನ್ನ ನೀವು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀರಾ. ಈ ಒಂದು ಕೇಸ್ನಲ್ಲಿ ಈ ರೀತಿಯ ಜಡ್ಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟ್ ಇಂದ ಅಥವಾ ಹೈಕೋರ್ಟ್ ಇಂದ ಅಥವಾ ಬೇರೆ ಯಾವುದೋ ನ್ಯಾಯಾಲಯದಿಂದ ಅಂತ ಬಹಳಷ್ಟು ಇವತ್ತು ನಾವು ಈ ಕಾನೂನಿನ ಕುರಿತಾಗಿ ಪೋಸ್ಟ್ಗಳನ್ನ, ರೀಲ್ಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಇದೇ ರೀತಿ ಒಂದಷ್ಟು ವಿಭಿನ್ನವಾದಂತಹ ತೀರ್ಪುಗಳು ಕೊಟ್ಟಿರುವಂತಹ ಪ್ರಕರಣಗಳ ಕುರಿತಾಗಿ ತಿಳಿಸ್ಕೊಡೋದಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋನಲ್ಲಿದ್ದಾರೆ ಕಾಮಾಕ್ಷಿ ಬಿಕೆ ಅಂತ ಹೇಳಿ. ಇವರು ನಿವೃತ್ತ ಸರ್ಕಾರಿ ಅಭಿಯೋಜಕರು ಅಂತ ಹೇಳಿದ್ರೆ ರಿಟೈರ್ಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಹಾಗೆ ಉಚ್ಚ ನ್ಯಾಯಾಲಯದ ವಕೀಲರು. ಕಾಮಾಕ್ಷಿ ಮೇಡಮ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ.
4: ನಮಸ್ತೆ ಮೇಡಮ್.
3: ಈಗ ಮಾತೃತ್ವ ಉದ್ಯೋಗಕ್ಕೆ ಅಡ್ಡಿ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಈಗ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಕೂಡ ಇದೆ ನಮ್ಮಲ್ಲಿ ಅಲ್ವಾ. ಆದ್ರೂ ಈ ಕೆಲವು ಐಟಿ ಸೆಕ್ಟರ್ಗಳಲ್ಲಿ ಅಥವಾ ಈಗ ಕೂಲಿ ಕಾರ್ಮಿಕರಾಗಿರ್ಬೋದು ಕೆಲವು ಕೆಲಸದಲ್ಲಿ ಇದು ಅಪ್ಲೈ ಆಗ್ತಾ ಇಲ್ಲ ಅಥವಾ ಅದನ್ನ ಪರಿಗಣಿಸ್ತಾ ಇಲ್ಲ. ಅದರಿಂದ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆ, ಅಂದ್ರೆ ಮಾತೃತ್ವ ರಜೆಯನ್ನ ಪಡ್ಕೊಳ್ಳೋದಿಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್?
4: ಇಲ್ಲಿವರೆಗೆ ಇರುವ ಮಾತೃತ್ವ ರಜೆಗೆ ಸಂಬಂಧಿಸಿದ ಕಾನೂನುಗಳಲ್ಲಿ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ 1961 ಹೆಚ್ಚಾಗಿ ಸರ್ಕಾರ ಹಾಗೂ ಸರ್ಕಾರೇತರ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಮಹಿಳೆಯರಿಗೆ ಅನ್ವಯ ಆಗ್ತಿತ್ತು. ಆದ್ರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡೋಂತ ಮಹಿಳಾ ಉದ್ಯೋಗಿಗಳು, ಕೂಲಿ ಕಾರ್ಮಿಕರು ಹಾಗೂ ಐಟಿ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋಂಥವ್ರು ಇತರೆ ಸರ್ಕಾರದ ಅನುದಾನ ಪಡೆದ

0: ಒಪ್ಪಿಕೊಳ್ಳದೇ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಗಳಲ್ಲಿನ ಮಹಿಳಾ ಉದ್ಯೋಗಿಗಳಿಗೆ ವೇತನ ಸಹಿತ ರಜೆಯ ಬಗ್ಗೆ ಯಾವುದೇ ಪ್ರಾವಿಷನ್ ಇರಲಿಲ್ಲ. ಹಾಗಾಗಿ 2020ರಲ್ಲಿ ದಿ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020 ಇದನ್ನು ಜಾರಿಗೆ ತರಲಾಯಿತು. ಇದರ ಪ್ರಕಾರ ಯಾವುದೆಲ್ಲ ಮಹಿಳಾ ಉದ್ಯೋಗಿಗಳಿಗೆ ಮಾತೃತ್ವ ರಜೆಯನ್ನು ಕೊಡಬಹುದು ಎಂಬ ಬಗ್ಗೆ ಅದರಲ್ಲಿ ಉಲ್ಲೇಖಿಸಲಾಗಿದೆ. ಅದರಂತೆ ಎರಡು ಮಕ್ಕಳುಗಳಿಗೆ ಸಂಬಂಧಿಸಿದಂತೆ ಮಾತೃತ್ವ ರಜೆಯನ್ನು 26 ವಾರಗಳ ಕಾಲ ಅದರ ಮಾಲೀಕರು ನೀಡಬೇಕಾಗುತ್ತದೆ, ಅಂದರೆ ವೇತನ ಸಹಿತ ರಜೆಯನ್ನು ನೀಡಬೇಕಾಗುತ್ತದೆ. ಮಾತೃತ್ವ ರಜೆಯನ್ನು ಪಡ್ಕೊಳ್ಬೇಕಾದ್ರೆ ಆಕೆಯು ಅಂದ್ರೆ ಮಹಿಳಾ ಉದ್ಯೋಗಿ ತಾನು ಕೆಲಸ ಮಾಡುವ ಸಂಸ್ಥೆಯಲ್ಲಿ ಹಿಂದಿನ 12 ತಿಂಗಳುಗಳ ಅವಧಿಯಲ್ಲಿ 80 ದಿನಗಳ ಕಾಲ ಕೆಲಸ ಮಾಡಿರ್ಬೇಕಾಗತ್ತೆ, ಕಡ್ಡಾಯವಾಗಿ ಕೆಲಸ ಮಾಡಿರ್ಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಆಕೆ ಮಾತೃತ್ವ ರಜೆಯನ್ನ ವೇತನ ಸಹಿತವಾಗಿ ಪಡ್ಕೊಳ್ಳೋದಕ್ಕೆ ಅರ್ಹಳಾಗಿರ್ತಾಳೆ. ಇಲ್ಲದೆ ಇದ್ರೆ ಜೊತೆಗೆ ಆಕೆ ಮಸ್ಟರ್ ರೋಲ್ ಅಲ್ಲಿ ಎಂಟರ್ ಆಗಿರ್ಬೇಕು. ಆಕೆ ನೇಮ್ ಅಂದ್ರೆ ಎವ್ರಿ ಡೇ ಆಕೆ ಹಾಜರಾತಿ ಅಲ್ಲಿ ನಮೂದಾಗ್ತಾ ಇರ್ಬೇಕು. ಅದ್ರ ಪ್ರಕಾರ 80 ದಿನ ಕೆಲಸ ಮಾಡಿರ್ಬೇಕಾಗತ್ತೆ.
1: ಸರಿ ಸರಿ.
0: ಎರಡು ಮಕ್ಕಳುಗಳಿಗೆ ಆ ವೇತನ ಸಹಿತ ರಜೆನ ಆ ಸಂಸ್ಥೆಯ ಮಾಲೀಕರು ಕಡ್ಡಾಯವಾಗಿ ನೀಡಬೇಕಾಗಿರುತ್ತದೆ. ನಂತರ ಎರಡು ಮಕ್ಕಳಿಗಿಂತ ಹೆಚ್ಚು ಮಕ್ಕಳುಗಳು ಏನಾದ್ರು ಮಾಡಿಕೊಂಡಿದ್ದ ಪಕ್ಷದಲ್ಲಿ 12 ವಾರಗಳ ಕಾಲ ರಜೆಯನ್ನ ನೀಡಬೇಕಾಗತ್ತೆ. ವೇತನ ಸಹಿತ ರಜೆಯನ್ನು ನೀಡುವುದು ಸಹ ಕಡ್ಡಾಯ ಆಗಿದೆ. ಅದಲ್ಲದೆ ದತ್ತು ತಗೊಂಡ ತಾಯಿಗೆ ಸಹ, ಮಗುನ ದತ್ತು ತಗೊಂಡ ತಾಯಿನೂ ಸಹ, ಆಕೆ ಅವ್ರ ಪಾಲಕರಿಂದ ಅವಳ ಮಗುನ ಪಡ್ಕೊಳ್ತಾಳಲ್ಲ, ಅಲ್ಲಿಂದ 12 ವಾರಗಳ ಕಾಲ ವೇತನ ಸಹಿತ ರಜೆನ ಮಾಲೀಕರು ಕಡ್ಡಾಯವಾಗಿ ಕೊಡ್ಬೇಕಾಗಿ ಬರುತ್ತೆ. ಅದು ಅಲ್ಲದೆ ಈಗ ಸರೋಗೇಸಿ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ, ಸರೋಗೇಟ್ ಮದರ್ಗೆ ಸಹ ಆಕೆ ತಾನ್ ಹೆತ್ತ ಮಗುನ ಅದರ ಪಾಲಕರು ಯಾರಿದ್ದಾರೆ ಅವ್ರಿಗೆ ಒಪ್ಪಿಸುವ ದಿನದಿಂದ ಪ್ರಾರಂಭಿಸಿ 12 ವಾರಗಳ ಕಾಲ ವೇತನ ಸಹಿತ ರಜೆನ ನೀಡೋದು ಸಹ ಮಾಲೀಕರಿಗೆ ಕಡ್ಡಾಯ ಆಗಿರುತ್ತೆ. ಅವರು ಅದನ್ನು ಸಹ ಪಾಲಿಸಲೇಬೇಕಾಗಿರುತ್ತೆ.
1: ಓಕೆ, ಸೊ ಇದಿಷ್ಟು ಈ ಮಾತೃತ್ವಕ್ಕೆ ಸಂಬಂಧಪಟ್ಟ ಹಾಗೆ ದಿ ಕೋಡ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ 2020 ಇದರ ಅನ್ವಯ ಈಗ ನೀವು ಹೇಳಿದ ಅಷ್ಟು ರಜೆಯ ನಿಯಮಗಳನ್ನ, ಮಾತೃತ್ವ ರಜೆಯ ನಿಯಮಗಳನ್ನ,
0: ಹೌದು,
1: ಯಾವುದೇ ಕಂಪನಿಯ ಮಾಲೀಕರು ಸರ್ಕಾರಿ ಅಥವಾ ಖಾಸಗಿ ಯಾವುದೇ ಆಗಿರಬಹುದು, ಎಲ್ಲೇ ಆಗಿರಬಹುದು, ಅವರು ಅದನ್ನ ಪಾಲಿಸಲೇಬೇಕಾಗತ್ತೆ.
0: ನಿರಾಕರಿಸ ಹಾಗಿಲ್ಲ.
1: ಹೌದು, ಪ್ರೊವೈಡೆಡ್ ಅವರು 3 ತಿಂಗಳುಗಳ ಕಾಲ ಅಂದ್ರೆ 80 ದಿನಗಳ ಕಾಲ ಆಕೆ
0: ರಜೆ ಪಡೆದುಕೊಳ್ಳುವ ಹಿಂದಿನ 12 ತಿಂಗಳುಗಳಲ್ಲಿ 80 ದಿನಗಳ ಕಾಲ ಕಡ್ಡಾಯವಾಗಿ ಕೆಲಸ ಮಾಡಿರ್ಬೇಕಾಗತ್ತೆ. ಆ ಸಂದರ್ಭಗಳಲ್ಲಿ ಮಾತ್ರ ಆಕೆ ರಜೆ ಪಡ್ಕೊಳ್ಳಕ್ಕೆ ಅರ್ಹಳಾಗಿರ್ತಾಳೆ.
1: ಹಾ ಹೌದು, ಖಂಡಿತವಾಗ್ಲೂ. ಓಕೆ, ಸೊ ಇವಾಗ ಈ ಮಾತೃತ್ವ ರಜೆಯ ಕುರಿತಾದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಈಗ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈಗ ತಂದೆಯ ಹೆಸರು ಬದಲಾವಣೆ ಆಯ್ತು ಅಂತ ಹೇಳಿದ್ರೆ ಆತನ ಮಗುವಿಗೆ ಸಿಗ್ಬೇಕಾಗಿರುವಂತಹ ಹಕ್ಕುಗಳಲ್ಲಿ ಏನಾದ್ರೂ ಬದಲಾವಣೆ ಆಗತ್ತಾ ಅಂತ ಹೇಳಿ.
0: ಇದು ಒಂದು ಒಳ್ಳೆ ಪ್ರಶ್ನೆ. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ವೈವಾಹಿಕ ಸಂಬಂಧಗಳು ಹದಗೆಡ್ತಾ ಇರೋದ್ರಿಂದ ಮದುವೆ ಅನ್ನೋ ಏನು ಸಾಂಸ್ಥಿಕ ಜವಾಬ್ದಾರಿಗಳಿತ್ತು ಅದನ್ನ ಗಂಡು ಹೆಣ್ಣು ಇಬ್ರೂ ಸಹ ಪಾಲನೆ ಮಾಡೋ ಇದು ಕಡಿಮೆ ಆಗ್ತಾ ಇರೋದ್ರಿಂದ, ಅದು ಬೇರೆ ಬೇರೆ ವಿವಿಧ ಕಾರಣಗಳಿಗಾಗಿ ಇರ್ಬೋದು, ಇಬ್ರು ಮಧ್ಯೆ ಹೊಂದಾಣಿಕೆ ಇಲ್ಲದೆ ಇರೋದು, ಅಥವಾ ಬಲವಂತದ ಮದುವೆಗಳು, ಅಥವಾ ಅತ್ಯಾಚಾರ ಬಲತ್ಕಾರಗಳಿಂದ ಹುಟ್ಟಿದ ಮಕ್ಕಳುಗಳು, ಹಂಗಿದ್ದಾಗ ಬದಲಾವಣೆಗೆ ಸಂಬಂಧಿಸಿದಂತೆ ಅಂದ್ರೆ ಹೆಣ್ಮಕ್ಳು ಬಯಲಾಜಿಕಲ್ ಫಾದರ್ ಏನಿದ್ದಾರೆ ಅವ್ರ ಹೆಸರನ್ನ ಬದಲಾಯಿಸಿ ಆಕೆನವರು ಮತ್ತೆ ಮರು ವಿವಾಹ ಆದಲ್ಲಿ ಮಲತಂದೆಯ ಹೆಸರನ್ನ ಮಗುವಿನ ಹೆಸರು ಜೊತೆಗೆ ಸೇರಿಸೋದಿಕ್ಕಾಗ್ಲಿ, ಸರ್ನೇಮ್ ಅಥವಾ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ತಂದೆ ಹೆಸರು ಸೇರಿಸೋದಿಕ್ಕಾಗ್ಲಿ ಅವಕಾಶ ಇದೆಯಾ ಅಂತ ಬಹಳಷ್ಟು ಜನ ನನಗೆ ಅಂದ್ರೆ ಮಹಿಳಾ ಕಕ್ಷಿದಾರರು ಕೇಳ್ತಾ ಇದ್ರು. ಜೈವಿಕ ತಂದೆ ಅಂದ್ರೆ ಬಯೋಲಾಜಿಕಲ್ ಫಾದರ್ ಹೆಸರು ಬರ್ತ್ ಸರ್ಟಿಫಿಕೇಟ್ ನಲ್ಲಿ ಮೊದಲು ಇರುತ್ತೆ.
1: ಹೌದು.
0: ಆದ್ರೆ ಆಕೆ ಮರು ಮದುವೆ ಆದ ನಂತರ ಎರಡನೇ ಗಂಡ ಅಂದರೆ ಮಗುವಿನ ಮಲತಂದೆ ಹೆಸರು, ಆ ಮಗುವಿನ ಹೆಸರಿನ ಜೊತೆಗೆ ಮಲತಂದೆಯ ಸರ್ನೇಮ್ ಆಗ್ಲಿ ಪೂರ್ತಿ ಹೆಸರು ಮಗುವಿನ ಹೆಸರು ಜೊತೆಗೆ ಸೇರ್ಬೇಕಾ? ಸೇರಿದ್ರೆ ಭವಿಷ್ಯದಲ್ಲಿ ಆಕೆ ಮುಜುಗರಗೊಳಗಾಗದ ತಪ್ಪುತ್ತೆ, ಅವಳಲ್ದೆ ಆಕೆಯ ಮಗು ಸಹ ಸಮಾಜದಲ್ಲಿ ಮುಜುಗರ ಅನುಭವಿಸೋದು ತಪ್ಪಿಸೋ ಕಾರಣಕ್ಕೋಸ್ಕರ ನ್ಯಾಯಾಲಯಗಳು ಇತ್ತೀಚೆಗೆ ಹಲವಾರು ಪ್ರಕರಣಗಳಲ್ಲಿ ಯಾವುದೇ ಮಹಿಳೆ ತಾನು ಒಬ್ಬಳೆ ಪಾಲನೆ ಪೋಷಣೆ ಮಾಡಿ ಗಂಡನ ಸಪೋರ್ಟ್ ಇಲ್ಲದೆ ಮಾಡಿದ ಪಕ್ಷದಲ್ಲಿ, ಅಥವಾ ಆಕೆ ಡಿವೋರ್ಸ್ ಮಾಡಿ ನಂತರ ಮರು ಮದುವೆ ಆದ ನಂತರ ತನ್ನ ಎರಡನೇ ಗಂಡ ಏನಿದ್ದಾರೆ ಮಗುವಿನ ಪಾಲನೆ ಪೋಷಣೆ ಮಾಡ್ತಿದ್ದಾಗ ಮಗು ಸಹ ಆತನ್ನ ತನ್ನ ತಂದೆ ಎಂದು ಭಾವಿಸಿ ಅದೇ ರೀತಿ ಆತನು ಜವಾಬ್ದಾರಿಯುತವಾಗಿ ಪ್ರೀತಿಯಿಂದ ಮಾಡ್ತಿದ್ದ ಪಕ್ಷದಲ್ಲಿ ಅಂತಹ ಸಂದರ್ಭಗಳಲ್ಲಿ ಆ ಮಲತಂದೆ ಹೆಸರನ್ನ ಸೇರಿಸೋದಿಕ್ಕೋಸ್ಕರ ಹಲವಾರು ಅಡೆತಡೆಗಳು ಇತ್ತು. ಇಲ್ಲಿವರೆಗೆ ಕಾನೂನಿನ ತೊಡಕುಗಳಿತ್ತು,
1: ಬಹಳ ಇತ್ತು.
0: ಹಾಗಾಗಿ ಈ ಸಂದರ್ಭಗಳಲ್ಲಿ ಯಾರು ಕೋರ್ಟ್ನ ಅಪ್ರೋಚ್ ಮಾಡ್ತಾರೆ ಅವರುಗಳಿಗೆ ಇತ್ತೀಚಿನ ನ್ಯಾಯಾಲಯಗಳು ಒಳ್ಳೆಯ ತೀರ್ಪುಗಳನ್ನ ನೀಡ್ತಾ ಬಂದಿದೆ. ಮೊದಲಿಗೆ ಅವರು ರಿಜಿಸ್ಟರ್

ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಅವ್ರನ್ನ ಅಪ್ರೋಚ್ ಮಾಡಿ ಕೇಳ್ಕೋಬೇಕು, ಈ ತರ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕು ಅಂದ್ರೆ ಲೋಕಲ್ ಮುನ್ಸಿಪಾಲಿಟಿಯಲ್ಲಿ. ಅಲ್ಲಿ ನನ್ನ ಮಗುವಿನ ತಂದೆ ಹೆಸರು ಚೇಂಜ್ ಆಗಬೇಕು, ಯಾವ್ಯಾವ ಕಾರಣಗಳಿಗಾಗಿ, ಡಿವೋರ್ಸ್ ಆಗಿದ್ಯಾ ಅಥವಾ ಮಗು ಚಿಕ್ಕ ವಯಸ್ಸಿನಲ್ಲಿದ್ದಾಳೆ ಗಂಡ ಬಿಟ್ಟು ಹೋಗಿ, ಈಕೆನೆ ಮಗುನ ನೋಡ್ಕೊಂಡಿದ್ದ ಪಕ್ಷದಲ್ಲಿ, ಆತಂದು ಏನೂ ಜವಾಬ್ದಾರಿ ಇಲ್ಲದ ಪಕ್ಷದಲ್ಲಿ ಆ ಮಗುವಿನ ಹೆಸರನ್ನ ಚೇಂಜ್ ಮಾಡ್ಕೊಡಿ ಅಂತ ಕೇಳಿದಾಗ ಮುನ್ಸಿಪಾಲಿಟಿ ಅಂದ್ರೆ ಲೋಕಲ್ ಮುನ್ಸಿಪಾಲಿಟಿ ಏನಿದ್ದಾರೆ ರಿಜಿಸ್ಟ್ರಾರ್ ಅವರು ನಿರಾಕರಿಸಿರ್ತಾರೆ. ಯಾಕೆ ಅಂದ್ರೆ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಆಕ್ಟ್ 1969 ಪ್ರಕಾರ ಸೆಕ್ಷನ್ 15 ಕೇವಲ ತಪ್ಪಾದ ನಮೂದುಗಳನ್ನ, ಅಂದ್ರೆ ಹೆಸರು ಮಿಸ್ಟೇಕ್ ಆಗಿದ್ದಾಗ ಅಥವಾ ಇನಿಷಿಯಲ್ಸ್ ಸರಿ ಇಲ್ದಿದ್ದಾಗ, ಹೆಸರು ಬದಲಾವಣೆ ಆಗಿದ್ದಾಗ, ಆ ಹೆಸರುಗಳನ್ನ ಮಗುವಿನ ಹೆಸರನ್ನ ಅಥವಾ ತಂದೆ ಹೆಸರನ್ನ ಬದಲಾಯಿಸೋ ಪ್ರಾವಿಷನ್ ಮಾಡಿದ್ರು. ಆದ್ರೆ ಈ ಮಗುವಿನ ತಂದೆ ಹೆಸರೇನೆ ಬದಲಾಯಿಸಿ ಮತ್ತೊಬ್ಬ ವ್ಯಕ್ತಿಯ ಹೆಸರನ್ನ ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ ಅಂತ ನಿರಾಕರಿಸ್ತಾ ಇದ್ದರು. ಯಾಕೆಂದ್ರೆ ಇನ್ನೂ ಆ ಸೆಕ್ಷನ್ ಅಮೆಂಡ್ ಆಗಿಲ್ಲ, ಹಾಗಾಗಿ ಅದನ್ನ ನಿರಾಕರಿಸ್ತಾ ಇದ್ದಿದ್ರಿಂದ ಬಹಳಷ್ಟು ಮಹಿಳೆಯರು ಮತ್ತೆ ಮಕ್ಕಳು ತೊಂದರೆ ಅನುಭವಿಸ್ತಾ ಇದ್ರು. ಯಾಕೆಂದ್ರೆ ಈಗಾಗಲೇ ಬಿಟ್ಟು ಹೋಗಿರೋ ಗಂಡನ ಹೆಸರನ್ನ ತನ್ನ ಮಗುಗೆ

0: ಬದಲಾಯಿಸೋ ಪ್ರಾವಿಷನ್ ಮಾಡಿದ್ರು. ಆದ್ರೆ ಈ ಮಗುವಿನ ತಂದೆ ಹೆಸರೇನೆ ಬದಲಾಯಿಸಿ ಮತ್ತೊಬ್ಬ ವ್ಯಕ್ತಿಯ ಹೆಸರನ್ನ ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ ಅಂತ ನಿರಾಕರಿಸ್ತಾ ಇದ್ದರು. ಯಾಕೆಂದ್ರೆ ಇನ್ನೂ ಆ ಸೆಕ್ಷನ್ ಅಮೆಂಡ್ ಆಗಿಲ್ಲ, ಹಾಗಾಗಿ ಅದನ್ನ ನಿರಾಕರಿಸ್ತಾ ಇದ್ದಿದ್ರಿಂದ ಬಹಳಷ್ಟು ಮಹಿಳೆಯರು ಮತ್ತೆ ಮಕ್ಕಳು ತೊಂದರೆ ಅನುಭವಿಸ್ತಾ ಇದ್ರು. ಯಾಕೆಂದ್ರೆ ಈಗಾಗಲೇ ಬಿಟ್ಟು ಹೋಗಿರೋ ಗಂಡನ ಹೆಸರನ್ನ ತನ್ನ ಮಗುಗೆ ಮುಂದೆ ಅದೇ ಹೆಸರಿನ ಮೂಲಕ ಗುರುತಿಸಲ್ಪಡೋದು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ತಾಯಿಗೂ ಇಷ್ಟ ಆಗ್ತಿರ್ಲಿಲ್ಲ, ಮಗುಗೂ ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ಆತ್ರೇಯಿ ಭಟ್ಟಾಚಾರ್ಯ ವಿರುದ್ಧ ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಕಲ್ಕಟ್ಟಾ ಹೈಕೋರ್ಟ್ ಒಂದು ಪ್ರಕರಣದಲ್ಲಿ ಮಗುವಿನ ಮೂಲ ತಂದೆಯ ಅಂದರೆ ಬಯೋಲಾಜಿಕಲ್ ಫಾದರ್ ತಂದೆಯ ಸರ್ನೇಮ್ ನ ಬದಲಾಯಿಸಿ ನಂತರ ಮಗುವಿನ ತಾಯಿಯ ತಂದೆಯ ಅಂದ್ರೆ ತಾತನ ಗ್ರ್ಯಾಂಡ್ ಫಾದರ್ ಅವ್ರದ್ದು ಸರ್ನೇಮ್ ನ ಬಳಸ್ಕೊಳ್ಳೋದಕ್ಕೆ ಕೋರ್ಟ್ ಅನುಮತಿ ಕೊಡ್ತು. ಯಾಕೆಂತಂದ್ರೆ ಆ ಹಿಂದೆ ಬಯೋಲಾಜಿಕಲ್ ಫಾದರ್ ಡಿವೋರ್ಸ್ ಕೊಟ್ಟಿದ್ರಿಂದ ತನ್ನ ತಾಯಿಗೆ ಮಗುವಿನ ಹೆಸರು ಸರ್ನೇಮ್ ನ ತಾತನ ಸರ್ನೇಮ್ ಇಂದ ಉಪಯೋಗಿಸ್ಕೊಳಕ್ ಶುರು ಮಾಡಿದ್ರು. ಯಾಕೆ ಅಂತಂದ್ರೆ ಅವಕ್ಕೆ ಇನ್ನು ಮರು ಮದುವೆ ಆಗಿರ್ಲಿಲ್ಲ, ಏನಾದ್ರೂ ಮರು ಮದುವೆ ಆಗಿದ್ದ ಪಕ್ಷದಲ್ಲಿ ಆ ಪ್ರಕರಣದಲ್ಲಿ ಡೈರೆಕ್ಷನ್ ಕೊಡ್ತು ಕೋರ್ಟ್ ಈ ರೀತಿ ಆಕೆಯ ತಾತನ ಸರ್ನೇಮ್ ನ ಉಪಯೋಗಿಸ್ಕೊಳ್ಳಕ್ಕೆ ಅನುಮತಿ ಕೊಡಬೇಕು ಅಂತ. ಹಾಗಾಗಿ ಆ ಆರ್ಟಿಕಲ್ 226 ಕೆಳಗಡೆ ರಿಟ್ ಪಿಟಿಷನ್ ಏನ್ ಹಾಕೊಂಡಿದ್ರು ಅದನ್ನ ಕೋರ್ಟ್ ಮಾನ್ಯ ಮಾಡ್ತು ಮತ್ತೆ ಅವ್ರಿಗೆ ಡೈರೆಕ್ಷನ್ ಕೊಡ್ತು ಚೇಂಜ್ ಮಾಡಿ ಅಂತ. ಯಾಕೆಂದ್ರೆ ಸಿವಿಲ್ ಕೋರ್ಟ್ ಅಲ್ಲಿ ಅದನ್ನ ಮಾಡಕ್ಕಾಗಲ್ಲ, ಅದು ಪ್ರಾವಿಷನ್ ಇನ್ನು ಅಮೆಂಡ್ ಆಗಿಲ್ದಿರೋದ್ರಿಂದ. ಹಾಗಾಗಿ ಬರ್ತ್ಸ್ ಅಂಡ್ ಡೆತ್ಸ್ ಇದರಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಮಾಡಕ್ಕಾಗದೇ ಇರೋದ್ರಿಂದ ರಿಟ್ ಪಿಟಿಷನ್ ಹೋದ್ರು ಅಲ್ಲಿ ಚೇಂಜ್ ಆಯ್ತು, ಆಕೆಗೆ ನ್ಯಾಯ ಸಿಕ್ತು.
1: ಸೊ ಇಲ್ಲಿ ಸರ್ನೇಮ್ ಅಂತ ನೀವು ಹೇಳಿದಾಗ ಒಂದು ವಿಷಯ ನೆನಪಾಯ್ತು. ಇಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ಅಂತ ತಗೊಂಡಾಗ ಸರ್ನೇಮು ಬಳಕೆ ಸ್ವಲ್ಪ ಕಡಿಮೆ, ಆದರೆ ಈ ಉತ್ತರ ಭಾರತದಲ್ಲಿ ಅದರಲ್ಲೂ ಈ ಬೆಂಗಾಲ್ ಉತ್ತರ ಪ್ರದೇಶ ಆ ಕಡೆ ಸೈಡ್ ಎಲ್ಲ ರಾಜಸ್ಥಾನ ಈ ತರ ರಾಜ್ಯಗಳನ್ನ ನಾವು ತೆಗೆದುಕೊಂಡ್ರೆ ಅಲ್ಲಿ ಈ ಸರ್ನೇಮ್ ಬಳಕೆ ತುಂಬಾ ಇದೆ, ಅವರು ಗುರುತಿಸಲ್ಪಡೋದೇ ಆ ಸರ್ನೇಮ್ ಇಂದ. ಸೊ ಅಲ್ಲಿ ಈ ಸರ್ನೇಮ್ ಅನ್ನುವಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ, ಹಾಗಾಗಿ ಅವ್ರಿಗೆ ಅದು ಒಂದ್ ರೀತಿ ಗೌರವದ ಪ್ರಶ್ನೆ ಕೂಡ. ಆದ್ರೆ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ಆ ಸರ್ನೇಮು ಕೆಲವರು ತುಂಬಾ ಅಂದ್ರೆ ಇಂಪಾರ್ಟೆಂಟ್ ಅಥವಾ ಮುಖ್ಯವಾಗಿ ಪರಿಗಣಿಸ್ತಾರೆ, ಕೆಲವರು ಅದು ಏನು ತೊಂದರೆ ಇಲ್ಲ ಅಂತ ಹೇಳಿ ಬಿಟ್ಟು ಹಾಕ್ಬಿಡ್ತಾರೆ. ನಮ್ಮಲ್ಲಿ ಏನಂತಂದ್ರೆ ಈಗ ತಂದೆ ಹೆಸರನ್ನ ಸೇರಿಸ್ತಾರೆ ಅಥವಾ ಊರಿನ ಹೆಸರನ್ನ ಸೇರಿಸಿಡ್ತಾರೆ, ಅಂದ್ರೆ ಒಂದೇ ಸರ್ನೇಮ್ ಅಂತ ಇರೋದಿಲ್ಲ. ಹೌದು,
0: ಉತ್ತರ ಕರ್ನಾಟಕದಲ್ಲಿ ಈಗಲೂ ಇದೆ.
1: ಅಂದ್ರೆ ಈ ಪ್ರಕರಣ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ್ಲೂ ಕೂಡ ಅನ್ವಯ ಆಗುತ್ತಾ ಈ ಒಂದು?
0: ಆಗುತ್ತೆ. ಯಾಕೆ ಅಂತಂದ್ರೆ ಈವನ್ ಕೊಡಗಿನಲ್ಲಿ ಕುಟುಂಬಗಳ ಹೆಸರುಗಳಿದೆ.
1: ಹೌದು,
0: ನಾಪಂದ ಆ ತರದ್ದೆಲ್ಲ ಹೆಸರುಗಳಿದೆ. ಅವ್ರ ಕುಟುಂಬದ ಹೆಸರಲ್ಲೇನೆ ಆ ವ್ಯಕ್ತಿಗಳನ್ನ ಗುರುತಿಸ್ತಾ ಇರ್ತಾರೆ, ಹಾಗಾಗಿ ಅಂತ ಸಂದರ್ಭಗಳಲ್ಲಿ ಈ ತೀರ್ಪು ಅನ್ವಯ ಆಗತ್ತೆ.
1: ಹೌದು, ಹಾಗೇನೆ ಈಗ ಈ ಒಂದು ಪ್ರಕರಣವನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಕೂಡ ನಾವು ಈ ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪಿಗೆ ಸೂಚಿಸಬಹುದು ಅಂತ. ಇದು ಒಂಥರ ಒಂದು ಸಕಾರಾತ್ಮಕವಾಗಿ ಒಂದು ಹೆಜ್ಜೆ ಮುಂದೆ ಬಂದಿದೆ ಅಂತ ಹೇಳ್ಬೋದು.
0: ನ್ಯಾಯಾಲಯಗಳು ಈ ಬಗ್ಗೆ ಏನು ಸಾಮಾಜಿಕ ನ್ಯಾಯನ ಮಹಿಳೆಯರಿಗೆ ದೊರಕಿಸ್ಕೊಟ್ಟಂಗಾಗಿದೆ ಇದು.
1: ಹೌದು,
0: ಈ ಮೂಲಕ ಈ ತೀರ್ಪಿನ ಮೂಲಕ ಸಾಮಾಜಿಕ ನ್ಯಾಯ ಸಿಕ್ಕಿದೆ.
1: ಹೌದು,
0: ಯಾಕೆಂದ್ರೆ ಇದು ನ್ಯಾಚುರಲ್ ಜಸ್ಟಿಸ್.
1: ಹೌದು ಹೌದು. ಓಕೆ, ಸೊ ಮ್ಯಾಮ್, ಇವಾಗ ಈ ಒಂದು ಪ್ರಕರಣದ ಕುರಿತಾಗಿ ಒಂದು ಕೊನೆಯ ಪ್ರಶ್ನೆ ಏನಂತ ಹೇಳಿದ್ರೆ ಅದೇ ನಾವು ಆಸ್ತಿ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಸೊ ಈಗ ಬಯಾಲಜಿಕಲ್ ಫಾದರ್ ಅವರ ಆಸ್ತಿ ಹಕ್ಕು ಆ ಮಗುವಿಗೆ ಸಿಗುತ್ತಾ?
0: ಹಾ, ಇದ್ರ ಬಗ್ಗೆ ಹೇಳೋದಾದ್ರೆ ಮಗುವಿನ ತಾಯಿ ಡಿವೋರ್ಸ್ ನಂತರ ಮರು ಮದುವೆ ಆದ ಪಕ್ಷದಲ್ಲಿ ಸ್ಟೆಪ್ ಫಾದರ್ ಹೆಸರನ್ನ ಚೇಂಜ್ ಮಾಡ್ಕೊಳ್ಬಹುದು ಅಂತ ಹೇಳಿದೆ ನಾನು.
1: ಹೌದು,
0: ಸ್ಟೆಪ್ ಫಾದರ್ ಹೆಸರನ್ನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಅಲ್ಲಿ ಅರ್ಜಿ ಸಲ್ಲಿಸಿ ಬದಲಾವಣೆಗೆ ಕೇಳ್ಕೋಬಹುದು. ಆಗದಿದ್ದ ಪಕ್ಷದಲ್ಲಿ ನ್ಯಾಯಾಲಯನ ಅಪ್ರೋಚ್ ಮಾಡಿ ಆ ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಏನಿದ್ದಾರೆ ಅವ್ರಿಗೆ ಡೈರೆಕ್ಷನ್ ಕೊಡಿಸಬಹುದು.
1: ಹೌದು,
0: ಅವಾಗ ಅದು ಬದಲಾವಣೆ ಆಗುತ್ತೆ. ಅದಕ್ಕೆ ಪ್ರೊಸೀಜರ್ಸ್ ಇದೆ. ಮಾಮೂಲಿ ಮಗುವಿನ ಹೆಸರು ಬದಲಾವಣೆ ಏನಾದ್ರು ಇದ್ದಾಗ ಏನ್ ಪ್ರೊಸೀಜರ್ಸ್ ಇರುತ್ತೆ ಅದ್ರ ಜೊತೆಗೆ ನ್ಯಾಯಾಲಯದಿಂದ ಸಹ ಡೈರೆಕ್ಷನ್ ರಿಜಿಸ್ಟ್ರಾರ್ ಅವರಿಗೆ ಕೊಡಿಸಿ ಹೆಸರು ಬದಲಾವಣೆ ಮಾಡಬಹುದು. ಅಂತಹ ಸಂದರ್ಭಗಳಲ್ಲಿ ಮಲತಂದೆಯ ಹೆಸರು ಅಲ್ಲಿ ಇನ್ಕ್ಲೂಡ್ ಆದ ನಂತರ, ಏನು ಮಗುವಿನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಇನ್ಕ್ಲೂಡ್ ಆದ ನಂತರ ಆಕೆ ಆ ಬಯಾಲಜಿಕಲ್ ಫಾದರ್ದು ಏನ್ ಆಸ್ತಿ ಪಾಸ್ತಿಗಳಿರುತ್ತೆ ಅದ್ರ ಮೇಲಿನ ಹಕ್ಕನ ಕಳ್ಕೊಳ್ತಾರಾ ಮಕ್ಕಳು ಅನ್ನೋದ್ರ ಬಗ್ಗೆ. ಆದ್ರೆ ಸುಪ್ರೀಂ ಕೋರ್ಟ್ ಅದಕ್ಕೂ ಸಹ ಪರಿಹಾರ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಹೆಸರು ಬದಲಾವಣೆ ಆಗಿದ್ರೂ ಸಹ, ಮಲತಂದೆ ಹೆಸರು ಬಂದಿದ್ರೂ ಸಹ, ಈ ಮೂಲ ತಂದೆ ಯಾರು ಬಯಾಲಜಿಕಲ್ ಫಾದರ್ ಇದಾರೆ ಅವ್ರದ್ದೇನ್ ಆಸ್ತಿ ಪಾಸ್ತಿಗಳಿದೆ ಅದ್ರ ಹಕ್ಕನ ಮಕ್ಕಳು ಕಳ್ಕೊಳ್ಳೋದಿಲ್ಲ. ಆ ಹಕ್ಕು ಇದ್ದೇ ಇರುತ್ತೆ
1: ಖಂಡಿತವಾಗ್ಲೂ. ಸೊ ಕಾರಣಾಂತರಗಳಿಂದ ಮಲತಂದೆಯ ಹೆಸರು ಅಥವಾ ತಾಯಿಯ ಹೆಸರು ಅಥವಾ ಸರ್ನೇಮ್ ಬದಲಾವಣೆ ಆದ್ರೂ, ಮಗುವಿನ ಸರ್ನೇಮ್ ಬದಲಾವಣೆ ಆದ್ರೂ ಕೂಡ ಆಸ್ತಿ ಹಕ್ಕಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಬಯಾಲಜಿಕಲ್ ಫಾದರ್ ಏನು ಆಸ್ತಿ ಹಕ್ಕು ಮಗುವಿಗೆ ಸಲ್ಲಬೇಕು ಅದು ಸಲ್ಲೇ ಸಲ್ಲತ್ತೆ, ಹಾಗೆ ಹೆಸರು ಬದಲಾವಣೆನೂ

0: ಕೂಡ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳಿ ಈ ಪ್ರಕರಣ ಹೇಳ್ತಾ ಇದೆ.
1: ಹೌದು
0: ಸರಿ. ಇವಾಗ ಮುಂದಿನ ಪ್ರಕರಣಕ್ಕೆ ಅಥವಾ ಪ್ರಶ್ನೆಗೆ ಹೋಗೋಣ.
1: ಖಂಡಿತ ಖಂಡಿತ.
0: ಇದು ಒಂದು ಭಿನ್ನವಾದಂತಹ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಇದು ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ ಹೌದು, ಆದ್ರೆ ಜೊತೆಗೆ ಜವಾಬ್ದಾರಿನೂ ಕೂಡ ಇರಬೇಕು ಅಲ್ವಾ? ಮಹಿಳೆಯರಿಗೆ ಕಾನೂನುಗಳ ಬಗ್ಗೆ ಹೇಗೆ ಗೊತ್ತಿರಬೇಕು ಅಷ್ಟೇ ಅವರಿಗೆ ಅವರ ಜವಾಬ್ದಾರಿನೂ ಕೂಡ ತಿಳಿದಿರಬೇಕು. ಕಾನೂನು ಅವರ ಪರ ಇದೆ ಅಥವಾ ಅವರ ಪರವಾಗಿ ಕಾಯ್ದೆಗಳು ಇದೆ ಅಂತ ಹೇಳಿ ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅಲ್ವಾ? ಆದರೆ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇರುವಂತಹ ಹೆಣ್ಮಕ್ಕಳ ಬಗ್ಗೆ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಒಂದೇ ಪ್ರಶ್ನೆಯಲ್ಲಿ ಈಗ ಗಂಡು ಮಕ್ಕಳಿಂದ ದೌರ್ಜನ್ಯ ಆದ್ರೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಪರಿಗಣನೆಗೆ ಬರುತ್ತೆ, ಆದ್ರೆ ಅದೇ ಹೆಣ್ಣು ಮಕ್ಕಳಿಂದ ಗಂಡು ಮಕ್ಕಳಿಗೆ ಏನಾದ್ರೂ ಈ ರೀತಿಯ ದೌರ್ಜನ್ಯ ಆಗ್ತಾ ಇತ್ತು ಅಂತಂದ್ರೆ ಅವರಿಂದ ಅವರಿಗೆ ಮೋಸ ಆಗಿರ್ಬೋದು ಅಥವಾ ಅದೇ ನೀವು ಹೇಳಿದ ಹಾಗೆ ಸಾಮಾಜಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಈ ರೀತಿಯಲ್ಲೆಲ್ಲ ಗಂಡು ಮಕ್ಕಳಿಗೆ ಏನಾದ್ರೂ ತೊಂದರೆ ಆಗ್ತಾ ಇತ್ತು ಹೆಣ್ಮಕ್ಳಿಂದ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣ ಈಗ ನೀವು ಹೇಳಕ್ ಹೊರಟಿರುವಂತಹ ಪ್ರಕರಣ ಏನ್ ಹೇಳುತ್ತೆ, ಏನು ಆ ಪ್ರಕರಣ ಅಂತ?
1: ಈ ಪ್ರಕರಣದ ಮೂಲಕ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದ ಪುರುಷರಿಗೆ ಪರವಾದ ಒಂದು ತೀರ್ಪು ನೀಡಿದೆ ಅಂತ ಹೇಳ್ಬಹುದು. ಇತ್ತೀಚಿನ ಒಂದು ತೀರ್ಪು, ಅದರಲ್ಲಿ ಹೆಸರನ್ನ ಡಿಸ್ಕ್ಲೋಸ್ ಮಾಡಿಲ್ಲ. ಅವರು ಐಪಿಎಸ್ ಆಫೀಸರ್ ಒಬ್ರು ಲೇಡಿ, ಅವರು ಅವರ ಗಂಡನ ಕುಟುಂಬದವ್ರನ್ನ ಅಂದ್ರೆ ಗಂಡ ಮತ್ತೆ ಮಾವ ಅತ್ತೆ ಎಲ್ಲರ ಮೇಲೆ ಒಂದು ದೌರ್ಜನ್ಯ ಪ್ರಕರಣಗಳನ್ನ ಡೊಮೆಸ್ಟಿಕ್ ವೈಲೆನ್ಸ್ 498A, 307 ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಇವುಗಳೆಲ್ಲಾದು ಆರೋಪಣೆ ಮಾಡಿ ಕೇಸ್ ಹಾಕಿದ್ರು.
0: ಓಕೆ, ಅಂದ್ರೆ ಈ ಲೇಡಿ ತನ್ನ ಗಂಡನ ಮತ್ತೆ ಅವರ
1: ಕುಟುಂಬದ
0: ಪರಿವಾರದಿಂದ ನನಗೆ ಈ ಎಲ್ಲಾ ಸಮಸ್ಯೆಗಳು
1: ಆಗ್ತಾ ಇದೆ ಅಂತ ದೂರು ಕೊಟ್ಟಿದ್ರು. ಪ್ರಕರಣ ನಡೀತಾ ಇತ್ತು, ಅದು ಸುಪ್ರೀಂ ಕೋರ್ಟ್ ವರ್ಗೂ ಹೋಯ್ತು.
0: ಓಕೆ,
1: ಆ ಪ್ರಕರಣದಲ್ಲಿ 102 ದಿನ ಮಾವ ಅಂದ್ರೆ ಗಂಡನ ತಂದೆ, 109 ದಿನ ಗಂಡ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನದಲ್ಲಿ ಇದ್ರು.
0: ಅಂದ್ರೆ 3-4
1: ಇದ್ರು. ಈ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂದಾಗ ನ್ಯಾಯಾಲಯ ಅಲ್ಲಿದ್ದ ಸಾಕ್ಷ್ಯಗಳನ್ನ ಎಲ್ಲದನ್ನು ಕ್ರೋಡೀಕರಿಸ್ ನೋಡಿದಾಗ ಅದಕ್ಕೆ ಪ್ರೈಮಾಫೇಸಿ ಏನು ಆಧಾರಗಳಿಲ್ಲ, ಗ್ರೌಂಡ್ಸ್ ಇಲ್ಲ ಅನ್ನೋದನ್ನ ಕೋರ್ಟ್ ಗಮನಿಸ್ತು. ನಿರಾಧಾರವಾಗಿ ಆರೋಪ ಮಾಡ್ತಾ ಅವರು ಅದನ್ನ ಪ್ರೂವ್ ಮಾಡಕ್ ಆಗದಿರೋ ಅಂತ ಆರೋಪಗಳಿದ್ದಾಗ, ಜೊತೆಗೆ ಆಕೆ ತನ್ನ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಅತ್ತೆ ಮಾವನ ಮೇಲೆ ಕೇಸ್ ಹಾಕಿ ಅವ್ರನ್ನ ವಿನಾಕಾರಣ ಶೋಷಣೆ ಮಾಡಿದ್ದ ನೋಡಿ ಕೋರ್ಟ್, ಇದು ಸರಿಯಲ್ಲ, ಇದು ಯಾವುದೇ ಗ್ರೌಂಡ್ಸ್ ಇಲ್ಲದೆ ಮಾಡಿರೋಂತ ಆರೋಪಗಳು ಅಂತ ಹೇಳಿ ಆಕೆಗೆ ಆಕೆ ಕೇಳಿರೋಂತೆ ಡೈವೋರ್ಸ್ ಮಾತ್ರ ಕೊಟ್ಟು ಉಳಿದಂತೆ ಎಲ್ಲಾ ಆರೋಪಗಳನ್ನು ರದ್ದು ಮಾಡಿ ಡಿಸ್ಚಾರ್ಜ್ ಮಾಡಿತು. ಡಿಸ್ಚಾರ್ಜ್ ಅಂದ್ರೆ ನಿರ್ದೋಷಿಗಳು ಅಂತ ತೀರ್ಮಾನ ಮಾಡಿ ಅವ್ರನ್ನ ಹಾನರಬಲ್ ಅಕ್ವಿಟಲ್ ತರ ಡಿಸ್ಚಾರ್ಜ್ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿತು. ಇದನ್ನ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳುಗಳು ಇರೋ ಕಾನೂನುಗಳನ್ನ, ಮಹಿಳೆಯರ ಪರ ಇರೋ ಕಾನೂನುಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದ್ರಿಂದ ಗಂಡ್ಮಕ್ಳುಗಳು ಸಹ ತುಂಬಾ ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೆ, ಅವ್ರಿಗೂ ಸಹ ನ್ಯಾಯ ಸಿಕ್ಕದಂಗಾಗಿದೆ ಈ ಕೇಸಿಂದ.
0: ಹೌದು,
1: ಹಾಗಾಗಿ ಆ ಮಹಿಳಾ ಅಧಿಕಾರಿಗೆ ವಾಗ್ದಂಡನೆ ಕೊಟ್ಟಿದೆ ಕೋರ್ಟ್. ಅಂದ್ರೆ ಆಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಆಕೆ ಕ್ಷಮೆ ಕೇಳಿರೋದು ನ್ಯಾಷನಲ್ ಲೆವೆಲ್ ಅಲ್ಲಿ ಪಬ್ಲಿಷ್ ಆಗಂತಹ ಒಂದು ಪತ್ರಿಕೆನಲ್ಲಿ ಪ್ರಕಟ ಆಗ್ಬೇಕು ಅಂತ ಸಹ ಡೈರೆಕ್ಷನ್ ಕೊಟ್ಟಿದೆ. ಇದೆಲ್ಲ ನೋಡಿದಾಗ ನ್ಯಾಯಾಲಯ ನಿಷ್ಪಕ್ಷಪಾತವಾಗಿ ನ್ಯಾಯದಾನ ಮಾಡ್ತಾ ಇದೆ
0: ಅನ್ನೋದು. ಯಾರು ಶೋಷಣೆ ಒಳಗಾಗ್ತಾ ಇದಾರೋ ಅವರ ಪರವಾಗಿ ನ್ಯಾಯ ಇರುವಂತದ್ದು.
1: ಹೌದು,
0: ಅದು ಹೆಣ್ಣಾಗ್ಲಿ ಗಂಡ ಆಗ್ಲಿ ಯಾವುದೇ ಲಿಂಗ ಆಗಿದ್ರು,
1: ಹೌದು ಹೌದು,
0: ಶೋಷಣೆಗೆ ಒಳಗಾಗ್ತಾ ಇರೋರ್ಗೆ ನೊಂದಿರೋರ ಪರವಾಗಿ ಇರಬೇಕು ಅಂತ ಹೇಳಿನೆ ಈ ಕಾನೂನು ಬಂದಿರೋ.
1: ಲಿಂಗ ತಾರತಮ್ಯ ಇಲ್ಲದೆ
0: ಇಲ್ಲದೆ
1: ನ್ಯಾಯದಾನ ಈಗ ಆಗ್ತಾ ಇದೆ ಅನ್ನೋದು ಖುಷಿ ಪಡೋ ವಿಚಾರ.
0: ಖಂಡಿತ ಖಂಡಿತ, ಎಲ್ಲಾ ತರದ ಜನಗಳೂ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಯಾಕೆ ಅವರ ಮೈಂಡ್ಗೆ ಆ ರೀತಿಯ ಆಲೋಚನೆಗಳು ಬರುತ್ತೆ, ಏನಕ್ಕೆ ಹಾಗೆಲ್ಲ ಮಾಡ್ತಾರೆ, ಅದಕ್ಕೆ ಇವತ್ತು ತನಕ ಉತ್ತರ ಸಿಕ್ಕಿಲ್ಲ.
1: ಹೌದು
0: ಅಲ್ವಾ?
1: ಗಂಡಾಗ್ಲಿ ಹೆಣ್ಣಾಗ್ಲಿ ಎಲ್ಲಾ ತರದ ಮನೋಸ್ಥಿತಿ ಉಳ್ಳವರು ಇರ್ತಾರೆ.
0: ಆ ಮನಸ್ಥಿತಿ ಯಾತಕ್ಕೆ ಬರುತ್ತೆ ಅನ್ನೋದಕ್ಕೆ ಇವತ್ತು ತನಕ ಉತ್ತರ ಸಿಕ್ಕಿಲ್ಲ.
1: ಹೌದು ಹೌದು,
0: ಈಗ ಅವರು ಕೂಡ ಪೇಪರ್ ಓದ್ತಾರೆ, ಲಿಟ್ರೇಟ್ಸ್ ಆಗಿರ್ತಾರೆ ಅಲ್ವಾ, ಟಿವಿ ನೋಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ.
1: ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅನ್ಯಾಯ ಎಲ್ಲಾಗ್ತಿದೆ ಅನ್ನೋದನ್ನ ಕಂಡುಕೊಳ್ಳದೆ, ಅವರೇ ಅನ್ಯಾಯಕ್ಕೊಳಗಾಗಿದ್ರೆ ಪರವಾಗಿಲ್ಲ, ಅವ್ರ ಅನ್ಯಾಯಕ್ಕೊಳಗಾಗದೆ ಯಾವ್ದೋ ಒಂದು ರೀತಿ ಅವ್ರಿಗೆ ತೊಂದರೆ ಕೊಡಬೇಕು ಗಂಡನ್ಗೆ ಗಂಡನ್ ಕಡೆಯವ್ರಿಗೆ ಅಂತ ನಿರಾಧಾರವಾಗಿ ಆರೋಪಗಳನ್ನ ಮಾಡ್ತಾ ಕೇಸ್ಗಳು ಹಾಕಿ ಅವ್ರನ್ನ ಜೈಲು ಕಳಿಸೋ ಮಟ್ಟಕ್ಕೆವರೆಗೂ ಕೆಟ್ಟ ಮನಸ್ಥಿತಿ ಹೊಂದಿರೋ ಹೆಣ್ಮಕ್ಳಿಗೂ ಸಹ ಇದು ಪಾಠ ಕಲಿಸೋ ಅಂತ ತೀರ್ಪಾಗಿದೆ.
0: ಇದರ ಕುರಿತಾಗೆ ಒಂದು ವಿಷಯ ನಾನು ನಿಮ್ಮನ್ನ ಕೇಳಬೇಕು.
1: ಹೌದು,
0: ಸೊ ಈಗ ಹೆಣ್ಣು ಮಕ್ಕಳ ಪರವಾಗಿ ಇಷ್ಟೆಲ್ಲ ಕಾನೂನು ಇದೆ ಹೌದು, ಆದ್ರೆ ಅವರಿಗೆ ಅವರ ಜವಾಬ್ದಾರಿಯನ್ನ ತಿಳಿಸೋದಕ್ಕೆ ಅಥವಾ ಜವಾಬ್ದಾರಿಯನ್ನ ಅವರು ಅರಿತುಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅಂದ್ರೆ ಈಗ ಇನ್ಯಾವ ರೀತಿ ತಿಳಿಸಿ

0: ಅಥವಾ ಅವ್ರು ತಿಳ್ಕೊಳ್ಳೋದ್ರಲ್ಲೇ ಸಮಸ್ಯೆ ಆಗ್ತಾ ಇದೆಯಾ?
1: ಇದು ನೀವು ಹೇಳ್ತಿರೋದು ಒಂದು ಉತ್ತಮವಾದ ಪ್ರಶ್ನೆ ಆಗಿದ್ರು ಕೂಡ ಇದು ಪ್ರತಿಯೊಂದು ಮಹಿಳೆಯರ ಮನೋಸ್ಥಿತಿ ಮೇಲೆ ಅವಲಂಬಿತ ಆಗಿರುತ್ತೆ. ಯಾಕೆಂದ್ರೆ ಎಷ್ಟೋ ಹೆಣ್ಮಕ್ಳುಗಳು ತುಂಬಾ ಒಳ್ಳೆಯವರಾಗಿದ್ದು ಅವ್ರ ಕೌಟುಂಬಿಕ ದೌರ್ಜನ್ಯ ಅನುಭವಿಸ್ತಾ ಇದ್ದಾಗ ಈ ಕಾನೂನುಗಳನ್ನ ಉಪಯೋಗಿಸ್ಕೊಂಡು ಕೋರ್ಟ್ ಹೋಗಿ ನ್ಯಾಯ ಪಡೆದುಕೊಳ್ಳೋದು ನ್ಯಾಯವಾದ ವಿಧಾನ.
0: ಹೌದು,
1: ಕೆಲವು ಹೆಣ್ಮಕ್ಳುಗಳು ಸಣ್ಣ ಪುಟ್ಟ ಕಾರಣಕ್ಕೆ ಮನೆಯಲ್ಲಿ ಕುಟುಂಬದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳದೆ ಅತ್ತೆ ಮಾವನ್ಗೆ ತೊಂದರೆ ಕೊಟ್ಕೊಂಡು ಗಂಡಂಗೆ ತೊಂದರೆ ಕೊಟ್ಕೊಂಡು ಯಾವ್ದಾದ್ರು ಒಂದ್ ಕೇಸಲ್ಲಿ ಗಂಡನಿಂದ ತೊಂದರೆ ಆದ್ರೆ ಮನೆಯಿಂದ ಆ ಮನೆಯಲ್ಲಿ ವಾಸ ಇಲ್ದಿರೋ ಹೆಣ್ಮಕ್ಳುಗಳು ಬೇರೆ ಬೇರೆ ಊರಲ್ಲಿ ವಾಸ ಮಾಡ್ತೀರಾ, ನಾದ್ನಿಯರು ಅಂದ್ರೆ ಗಂಡನ ಅಕ್ಕ ತಂಗಿಯರ ಮೇಲೆ ಕುಟುಂಬದ ಇತರೆ ಸದಸ್ಯರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟು ಅವ್ರನ್ನೆಲ್ಲ ಜೈಲ್ಗೆ ಹಾಕಿಸ್ಬೇಕು ಅನ್ನೋ ಮನೋಭಾವನೆ ಹೊಂದಿರೋ ಅಂತ ಹೆಣ್ಮಕ್ಳ ಸಂಖ್ಯೆ ಸಹ ಜಾಸ್ತಿ ಆಗ್ತಾ ಇದೆ.
0: ಹೌದು,
1: ಹಾಗಾಗಿನೇ ಕೋರ್ಟ್ ಆ ರೀತಿ ಮಾಡೋ ಹೆಣ್ಮಕ್ಳುಗಳಿಗೆ ಒಂದು ಬುದ್ಧಿ ಹೇಳೋ ರೀತಿಯಲ್ಲಿ ಇದೊಂದು ತೀರ್ಪು ಹೊರಬಿದ್ದಿದೆ.
0: ಖಂಡಿತ. ನಾನು ಯಾಕೆ ಈ ಪ್ರಶ್ನೆ ನಿಮ್ಮನ್ನ ಕೇಳಿದೆ ಅಂತ ಹೇಳಿದ್ರೆ, ನೀವು ನಿವೃತ್ತರಾಗಿದ್ದೀರಿ, 60 ವರ್ಷಗಳನ್ನ ಪೂರೈಸಿದಿರಾ, 35 ವರ್ಷಗಳಿಗೂ ಹೆಚ್ಚಿನ ಒಂದು ಅನುಭವ ಇದೆ ಈ ಒಂದು ವಕೀಲ ವೃತ್ತಿಯಲ್ಲಿ. ಈ 35 ವರ್ಷಗಳ ನಿಮ್ಮ ವೃತ್ತಿ ಜೀವನದಲ್ಲಿ ಲಕ್ಷಾಂತರ ಪ್ರಕರಣಗಳನ್ನ ನೋಡಿರ್ತೀರಾ, ಭಿನ್ನ ಭಿನ್ನವಾದಂತಹ ಮನಸ್ಥಿತಿ ಉಳ್ಳಂತಹ ಜನರನ್ನ ನೀವು ಭೇಟಿ ಮಾಡಿರ್ತೀರಾ, ಅವರ ಸಮಸ್ಯೆಗಳನ್ನ ಆಲಿಸಿರ್ತೀರಾ. ಸೊ ಎಲ್ಲಿ ನಮ್ಮ ಹೆಣ್ಣು ಮಕ್ಕಳು ತಪ್ಪು ದಾರಿ ಅಥವಾ ತಪ್ಪು ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ನಾನು ನಿಮ್ಮ ಅನುಭವದಲ್ಲಿ ಏನ್ ಹೇಳ್ತೀರಾ ಅನ್ನೋದಕ್ಕೆ ಈ ಪ್ರಶ್ನೆ ಕೇಳಿದೆ ನಾನು.
1: ಹೌದು, ಹೆಣ್ಮಕ್ಳುಗಳು ಸಹ ಈಗ ಕೌಟುಂಬಿಕ ಕಾನೂನುಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದಕ್ಕೋಸ್ಕರ ಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿದೆ. ಆದ್ರೆ ಬಹುಸಂಖ್ಯೆಯಲ್ಲಿ 80-85% ಹೆಣ್ಮಕ್ಳುಗಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಈವನ್ ಅವರು ಮದುವೆ ಆದ ನಂತರ ಸಹಜವಾಗಿ ಮಾತೃತ್ವದ ಬಯಕೆ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಇರುತ್ತೆ.
0: ಹೌದು,
1: ಆದ್ರೆ ಇತ್ತೀಚೆಗೆ ನನಗೆ ಬರ್ತಿರೋ ಕೆಲವು ಪ್ರಕರಣಗಳಲ್ಲಿ ನಮಗೆ ಅರ್ನಿಂಗ್ಸ್ ಕಡಿಮೆ ಇದೆ, ಸಂಪಾದನೆ ಕಡಿಮೆ ಇದೆ, ನಮಗೆ ಮಕ್ಕಳು ಬೇಡ, ಏನಾದ್ರೂ ಗರ್ಭ ಧರಿಸಿದ್ದ ಪಕ್ಷದಲ್ಲಿ ಅದನ್ನ ತೆಗೆಸಾಕ್ಬಿಡೋಣ, ಮಕ್ಕಳೇ ಬೇಡ ನಮಗೆ, ನಾವು ಹಾಗೆ ಕಾಲ ಕಳಿಯೋಣ ಅನ್ನೋ ಅಂತ ಮನಸ್ಥಿತಿ ಇರೋ ಗಂಡಸರ ಸಂಖ್ಯೆನೂ ತುಂಬಾ ಜಾಸ್ತಿ ಆಗಿದೆ. ಇತ್ತೀಚೆಗೆ ನಾನು ನೋಡಿರೋ ಬಹಳಷ್ಟು ಪ್ರಕರಣಗಳಲ್ಲಿ ಮಗು ಪಡೆದುಕೊಳ್ಳಕ್ ಸಮರ್ಥಳಿರೋ ಹೆಣ್ಮಕ್ಳುಗಳಿಗೂ ಸಹ ಟರ್ಮಿನೇಷನ್ ಮಾಡಿಸ್ತಾ ಇರೋಂಥದ್ದು ಸಂದರ್ಭಗಳು ಸಹ ಬಂದಿದೆ. ಇದನ್ನ ನೋಡಿದಾಗ ಏನಾಗಿದೆ, ಕುಟುಂಬ ಮುಂದುವರಿಸೋದೆ ಬೇಡ ಅಂತ ಮನಸ್ಥಿತಿ ಇರೋ ಗಂಡಸರು ಜಾಸ್ತಿ ಆಗಿರೋದ್ರಿಂದ ಇದೊಂದು ಬೇರೆ ತರ ಪಿಡುಗಾಗಿ, ಸಾಮಾಜಿಕ ಪಿಡುಗಾಗಿ ಮುಂದುವರಿಯುತ್ತೇನೋ. ಯಾಕೆಂದ್ರೆ ಮುಂದಿನ ಭವಿಷ್ಯಕ್ಕೆ ಒಂದು ಆರೋಗ್ಯಕರ ಸಮಾಜನ ನೀಡೋದು ಸಹ
0: ಹೌದು
1: ದಂಪತಿಗಳ ಕರ್ತವ್ಯ ಆಗಿರುತ್ತದೆ. ಬರೀ ನಮಗೆ ಮಕ್ಕಳು ಅಂತಲ್ಲ, ಮುಂದಿನ ಪೀಳಿಗೆ ಬೆಳಿಬೇಕು.
0: ಹೌದು,
1: ಒಂದು ಬೌದ್ಧಿಕವಾಗಿ ಆರೋಗ್ಯಕರವಾಗಿ ಮಕ್ಕಳು ಬೆಳೆದಾಗ ಮುಂದಿನ ಸಮಾಜ ಬೆಳೆಯುತ್ತೆ.
0: ಮನುಷ್ಯರ ಮನಸ್ಥಿತಿ ಎಷ್ಟು
1: ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂತಂದ್ರೆ
0: ಅದಕ್ಕೆ ಇದೊಂದು ಉದಾಹರಣೆ.
1: ಯಾಕೆಂದ್ರೆ ಅವ್ರಿಗೆ
0: ಕೌಟುಂಬ
1: ಹೊಸ ವಿಷಯ. ಇತ್ತೀಚೆಗೆ ನನ್ಗೆ ಒಂದು 5-6 ಪ್ರಕರಣಗಳು ಈ ತರದ್ದು ಬಂದಿದೆ. ನಾನೇ ಈ ಪ್ರಕರಣಗಳನ್ನ ನೋಡಿ ಆಶ್ಚರ್ಯ ಪಟ್ಟಿದ್ದೀನಿ.
0: ಅಯ್ಯೋ,
1: ಹೀಗೂ ಇರ್ತಾರ?
0: ಈಗ ನೀವ್ ಹೇಳ್ತಾ ಇರುವಂತ ವಿಷಯ ಮನೆಯಲ್ಲಿ ತಾವು ತಾವು ಕೂತು ಮಾತನಾಡಿಕೊಂಡು ಬಗೆಹರಿಸಿಕೊಳ್ಳುವಂತ ವಿಚಾರ.
1: ಹೌದು
0: ಅಲ್ವಾ?
1: ಹೌದು.
0: ಆದ್ರೆ ಅದು ಕೋರ್ಟ್ ಮೆಟ್ಲು ತನಕ ಬರ್ತಿದೆ ಅಂತಂದ್ರೆ
1: ಈ ಕಾರಣಕ್ಕೇನೆ ಡಿವೋರ್ಸ್ ಕೇಳ್ತಾ ಇರೋ ಪುರುಷರ ಸಂಖ್ಯೆ ಜಾಸ್ತಿ ಆಗಿದೆ.
0: ಓ,
1: ಇದನ್ನ ಕೇಳಿ ನೀವು ಆಶ್ಚರ್ಯ ಪಡ್ತೀರಿ. ಇದು ಬೆಳೀತಾ ಇದೆ ಇವಾಗ. ಯಾಕೆ ಅಂದ್ರೆ ನನಗೆ ಅರ್ನಿಂಗ್ಸ್ ಇಲ್ಲ, ನನಗೆ ಮಕ್ಕಳನ್ನ ನೋಡ್ಕೊಳಕ್ ಆಗಲ್ಲ, ನಮಗೆ ಮಕ್ಕಳು ಬೇಡ. ಮೊದಲು ಮದುವೆ ಆದ ಹೊಸರಲ್ಲಿ ಸದ್ಯದಲ್ಲಿ ಬೇಡ, ಆಮೇಲೆ ಬೇಡವೇ ಬೇಡ. ಅಷ್ಟರಲ್ಲಿ ಆಕೆಗೆ ಏಜ್ ಆಗಿರುತ್ತೆ. ಕೌಟುಂಬಿಕವಾಗಿ ಇದೊಂಥರ ವಿಚಿತ್ರವಾದ ದೌರ್ಜನ್ಯ ನಡೆಯೋಕೆ ಶುರುವಾಗಿದೆ. ಇದಕ್ಕೊಂದು ಕಾನೂನು ತರಬೇಕಾಗುತ್ತೋ ಏನೋ ಅನ್ನೋ ಮಟ್ಟಕ್ಕೆ. ಯಾಕೆಂದ್ರೆ ನಮ್ಮ ಮುಂದಿನ ಪೀಳಿಗೆಗಳನ್ನ ಬೆಳೆಸೋ ಅಂತ ಜವಾಬ್ದಾರಿ ನಮ್ಮೆಲ್ಲಿದೆ ಅನ್ನೋದು ದಂಪತಿಗಳಿಗೆ ಅರ್ಥ ಆಗುವವರೆಗೆ ಇದು ತುಂಬಾ ಕಷ್ಟ ಆಗುತ್ತೆ. ಇದನ್ನ ತಿಳಿಸಿ ಹೇಳೋ ಅಂತ ಪರಿಸ್ಥಿತಿ ಬರುತ್ತಾ ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಭಯ ಆಗಿದೆ. ಎಷ್ಟೋ ಮಕ್ಕಳು, ಎಷ್ಟೋ ಹೆಣ್ಮಕ್ಳು ಈ ರೀತಿ ಕೇಸ್ಗಳನ್ನ ನನ್ನ ಹತ್ರ ತಂದಿದ್ದಾರೆ. ಇದೊಂಥರ ಹೊಸ ಸಮಸ್ಯೆಯಾಗಿ ಪರಿಗಣಿಸ್ತಾ ಇದೆ. ಇದು
0: ಹೊಸ ಸಮಸ್ಯೆ ಜೊತೆಗೆ ಇದನ್ನ ನಾವು ಒಂದು ಸಂಪೂರ್ಣ ಸಂಚಿಕೆಯನ್ನೇ ಮಾಡಬಹುದು
1: ಅಷ್ಟರ ಮಟ್ಟಿಗೆ.
0: ಒಂದು ವಿಚಾರ
1: ಖಂಡಿತ, ಖಂಡಿತ.
0: ಆಗ್ಲಿ ಮೇಡಮ್, ಏನಂತಂದ್ರೆ ನನಗೆ ಅನ್ಸೋದು ನಾವು ಅರ್ಥಕೊಳ್ಬೇಕು ಅದ್ ಯಾಕೆ ಮನಸ್ಥಿತಿ ಈ ರೀತಿ ಆಗ್ಬಿಟ್ಟಿದೆ ಗೊತ್ತಿಲ್ಲ, ಅದನ್ನ ಹೇಗ್ ಬದಲಾಯಿಸ್ಕೊಳ್ಳೋದು ಅದು ಗೊತ್ತಿಲ್ಲ. ಆದ್ರೆ ಬದಲಾಯಿಸ್ಕೊಂಡು ಅರ್ಥ ಮಾಡ್ಕೊಂಡು ಅಂದ್ರೆ ಪಾಸಿಟಿವ್ ಆಗಿ ನಾನ್ ಹೇಳ್ತಾ ಇರುವಂತದ್ದು.
1: ಹೌದು.
0: ಸೊ ಒಂದು ಉತ್ತಮ ಸಮಾಜವನ್ನ ರೂಪಿಸ್ಕೊಡೋದ್ರ ಕುರಿತಾಗಿ ನಾನು ಬದಲಾವಣೆಯ ಬಗ್ಗೆ ಹೇಳ್ತಾ ಇರುವಂತದ್ದು.
1: ಆ ಜವಾಬ್ದಾರಿನ ಉತ್ತಮವಾದ ಸಂತತಿ ಬೆಳೆಸೋದ್ರ ಬಗ್ಗೆ, ಸಮಾಜ ನಿರ್ಮಾಣ ಮಾಡೋದ್ರ ಬಗ್ಗೆ, ಇತ್ತೀಚಿನ ಪೀಳಿಗೆಯ ಮಕ್ಕಳುಗಳು, ಹೆಣ್ಮಕ್ಳು ಗಂಡ್ಮಕ್ಳು, ಅವರ ಸಂಪಾದನೆ ಮುಖ್ಯ ಅನ್ನತ ಕಾಣದೆ ಒಂದು ಒಳ್ಳೆ ಕೌಟುಂಬಿಕ ಜವಾಬ್ದಾರಿನ ತಗೊಂಡು
0: ಹೌದು
1: ಕುಟುಂಬವನ್ನು ಬೆಳೆಸೋ ಕಡೆ ಸಹ ಗಮನ ಕೊಡಬೇಕಾಗಿದೆ. ಯಾಕೆಂದ್ರೆ ನೀವು ನೋಡಿರ್ಬೋದು ಇತ್ತೀಚೆಗೆ ಫ್ರಾನ್ಸ್, ಇಟಲಿ ಎಲ್ಲ ಮಕ್ಕಳುಗಳಿಲ್ದೆ ಮೂರು ನಾಲ್ಕು ಮಕ್ಕಳಾಗ್ಲಿ
0: ಹೌದು
1: ಅನ್ನೋ ಸ್ಥಿತಿಗೆ ಬಂದಿದೆ.
0: ಹೌದು, ನಿಜ.
1: ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ.
0: ಹೌದು.
1: ಆದ್ರೆ

0: ಈ ತರದ ಮನೋಸ್ಥಿತಿ ಇರೋ ದಂಪತಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ.
1: ಅದು ಅವರ
0: ಅದ್ರ ಜೊತೆಗೆ ಇನ್ನೊಂದು, ಈ ಲಿವಿಂಗ್ ಟುಗೆದರ್ ಇದೊಂದು ಬಂದಿರೋದ್ರಿಂದ ಅವ್ರು ಯಾರಿಗೂ ಸಾಮಾಜಿಕ ಜವಾಬ್ದಾರಿ ಇಲ್ಲ,
1: ಇಲ್ಲ ಬೇಕಾಗಿಲ್ಲ,
0: ಬೇಕಾಗಿಲ್ಲ. ಅವರು ಜೊತೆಗಿರ್ತಾರೆ, ಮಕ್ಕಳು ಬೇಡ.
1: ಹೌದು,
0: ಅವ್ರಿಗೆ ಏನು ಮ್ಯಾರಿಟಲ್ ಸ್ಟೇಟಸ್ ಏನಿದೆ, ಕುಟುಂಬದ ಜವಾಬ್ದಾರಿ ತಗೊಳ್ಳಂತದ್ದು ಇಲ್ವೇ ಇಲ್ದೇ ಇರೋದ್ರಿಂದ ಅವ್ರು ಮಕ್ಕಳು ಬೆಳೆಸೋದು ಮತ್ತೆ ಮಕ್ಕಳನ್ನ ಪಡ್ಕೊಳ್ಳೋದ್ರ ಬಗ್ಗೆ ದಿಸೆಯಲ್ಲೂ ಸಹ ಯೋಚನೆ ಮಾಡ್ತಾ ಇಲ್ಲ. ಆ ಕಾರಣದಿಂದಲೂ ಸಹ ಮುಂದಿನ ಪೀಳಿಗೆ ಬೆಳೆಯೋದ್ರ ಬಗ್ಗೆ ಚಿಂತನೆ ನಡೆಸಬೇಕಾಗಿರೋ ಅಗತ್ಯ ಇದೆ ಈಗ.
1: ಖಂಡಿತ, ಆದ್ರೆ ಅದಕ್ಕೇನೆ ಇವಾಗ ಲಿವ್ ಇನ್ ರಿಲೇಶನ್ಶಿಪ್ ನು ಕೂಡ ಮದುವೆ ಅಂತಾನೆ ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿ
0: ಹೌದು
1: ಹೇಳಿದ್ದಾರೆ.
0: ಹಲವಾರು ಪ್ರಕರಣಗಳು ಈಗ ಬಂದಿದೆ,
1: ತೀರ್ಪು ಕೂಡ
0: ಬಂದಿದೆ ಬಂದಿದೆ. ಹೌದು,
1: ಆಗ್ಲಿ ಮೇಡಮ್, ಅದು ನಮ್ಮ ಚಿಂತನೆಯನ್ನ ಎಷ್ಟು ಬೇಗ ನಾವು ಏನು ಬದಲಾವಣೆ ಮಾಡಿಕೊಂಡು ಸಕಾರಾತ್ಮಕವಾಗಿ ಬಳಸ್ಕೊಳ್ಳಕ್ಕೆ ಶುರು ಮಾಡ್ತೀವೋ ಅಷ್ಟು ಉತ್ತಮವಾದಂತಹ ಸಮಾಜ ಸೃಷ್ಟಿಯಾಗುತ್ತೆ, ನಿರ್ಮಾಣ ಆಗುತ್ತೆ. ಇದೇ ಒಂದು ಸಂದೇಶದೊಂದಿಗೆ ಸದ್ಯಕ್ಕೆ ಈ ಸಂಚಿಕೆಯನ್ನ ಮುಗಿಸುವಂತಹ ಸಮಯ ಆಗಿದೆ. ಇವತ್ತು ಬಂದು ಮಾತನಾಡಿದ್ದಕ್ಕೆ, ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಆಕಾಶವಾಣಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
2: ಇದುವರೆಗೆ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ಸಹನ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
4: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ ಮೇಡಮ್.
5: ಹೇಳಿ.
4: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
5: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
4: ಆದ್ರೆ ಇದನ್ನು ಹೇಗೆ ಮಾಡೋದು?
5: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
4: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
5: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
4: ಅಷ್ಟೇ?
5: ಅಷ್ಟೇ.
4: ಗೊತ್ತಾಯ್ತು.
5: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
7: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29ರವರೆಗೆ VLOಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002ರ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ECI ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
8: ಮೈಸೂರ್ ಸ್ಯಾಂಡಲ್
9: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
10: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7ರಂದು ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಪಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಸೀಳು ತುಟಿ ಅಂಗಳು. ಈ ವಿಷಯ ಕುರಿತಂತೆ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರೊಂದಿಗೆ ಸಂದರ್ಶನ. ನಂತರ ಹೃದಯಾಘಾತ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ರಜನಿಕಾಂತ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಸೀಳು ತುಟಿ ಅಂಗಳು. ಈ ವಿಷಯ ಕುರಿತಂತೆ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
3: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲೂ ಅಥವಾ ನಮ್ಮ ಬಂಧು ಬಳಗದಲ್ಲಿನೋ ಚಿಕ್ಕ ಮಕ್ಕಳು ಸೀಳು ತುಟಿ ಅಂಗಳಗಳನ್ನ ಹೊಂದಿದಂತ ಹಲವಾರು ಜನ ಮಕ್ಕಳನ್ನ ನಾವು ನೋಡ್ತಾ ಇರ್ತೀವಿ. ನೋಡಿದಾಗ ಒಂದ್ಸತಿ ನಾವು ನಾಲಿಗೆಯಿಂದ ಲೊಚ್ಚುಗುಟ್ಟಿ, ಅಯ್ಯೋ ಪಾಪ ಹೆಂಗಾಗ್ಬಿಟ್ಟದಲ್ಲ, ಕೂಸು, ಮಾತಾಡ್ಲಿಕ್ಕೆ ಬರುವುದಿಲ್ಲ, ನಗ್ಲಿಕ್ಕೆ ಬರುವುದಿಲ್ಲ, ಅಯ್ಯೋ ಊಟ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಅಯ್ಯೋ ಪಾಪ ಅಂತ ಹೇಳಿ ಸಹಾನುಭೂತಿ ತೋರಿಸಿ ಆ ನಿಮಿಷದಲ್ಲಿ ಮರ್ತು ಬಿಡ್ತೀವಿ. ಆದ್ರೆ ಕೇಳುಗ್ರೆ, ಸೀಳು ತುಟಿ ಅಂಗಳ ಇರುವಂತ ಮಕ್ಕಳ ಒಂದು ಒಳಿತಿಗಾಗಿ, ಆ ಮಕ್ಕಳ ಒಂದು ಅಭಿವೃದ್ಧಿಗಾಗಿ, ಅವರ ಒಂದು ಚಿಕಿತ್ಸೆಗಾಗಿ ಅಂತಾನೆ ಪ್ರತಿ ವರ್ಷ ಜುಲೈ ತಿಂಗಳು ಸೀಳು ತುಟಿ ಅಂಗಳ ತೊಂದರೆ ಇರುವಂತ ಮಕ್ಕಳ ಮಾಸಾಚರಣೆ ಅಂತ ಆಚರಿಸ್ತದೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ, ಸೀಳು ತುಟಿ ಅಂಗಳು ಮಕ್ಕಳಲ್ಲಿ ಯಾಕೆ ಬರ್ತದೆ, ಈ ಮಕ್ಕಳಿಗೆ ಇರುವಂತ ಚಿಕಿತ್ಸಾ ವಿಧಾನ ಏನು, ಚಿಕಿತ್ಸೆ ಪಡೆದ ನಂತರ ಈ ಮಕ್ಕಳ ಜೀವನ ಹೇಗಿರ್ತದೆ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಧಾರವಾಡದ JSS ಸ್ಪೀಚ್ ಅಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯ ಮಾಡ್ತಾ ಇರುವಂತ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರು.
4: ನಮಸ್ತೆ ಮೇಡಮ್.
3: ಗಿರೀಶ್ ಅವರ, ಪ್ರತಿ ವರ್ಷ ಜುಲೈ ತಿಂಗಳು ಅಂದ್ರೆ ಸೀಳು ತುಟಿ ಅಂಗಳು ಇರುವಂತ ಮಕ್ಕಳ ಒಂದು ಮಾಸಾಚರಣೆ ಅಂತ ನಾವು ಆಚರಿಸ್ತೀವಿ, ಏನು ಈ ಮಾಸಾಚರಣೆಯ ವಿಶೇಷ?
4: ಈ ಮಾಸಾಚರಣೆ ಮಾಡೋದು ಏನಪ್ಪಾ ಅಂದ್ರೆ, ನಮಗ್ ಗೊತ್ತಿರೋ ಹಾಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಮಾಡುವಂತಹ ತೊಂದರೆಗಳು ಹಲವಾರಿದಾವೆ, ಅದರಲ್ಲಿ ಈ ಸೀಳು ತುಟಿ ಅಂಗಳು ಒಂದು ಅದರಲ್ಲಿ ಒಂದು ಪ್ರಾಬ್ಲಮ್. ಸೊ ಹೇಗೆ ಬೇರೆ ರೋಗಗಳಿಗೂ ಬೇರೆ ತೊಂದರೆಗಳಿಗೂ ಒಂದು ದಿನ ಅಥವಾ ಒಂದು ತಿಂಗಳು ಅಂತ ಒಂದು ಆಚರಣೆ ಮಾಡ್ತಾರೋ, ಇದರಲ್ಲೂ ಅದೇ ತರ ನಾವು ಜನರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಹಾಗೂ ಅದರಲ್ಲಿ ತಪ್ಪು ಗ್ರಹಿಕೆಗಳಿರುವಂತದನ್ನ ನಿವಾರಿಸೋದಕ್ಕಾಗಿ ಒಂದು ಮಾಸಾಚರಣೆ ಮಾಡ್ತೀವಿ. ಈ ತಿಂಗಳಲ್ಲಿ ನಾವು ಫ್ರೀ ಕ್ಯಾಂಪ್ಗಳಾಗಿರ್ಬೋದು ಸೀಳು ತುಟಿ ಅಂಗಳು ಮಕ್ಕಳಿಗೆ, ಅಥವಾ ಫ್ರೀ ಸರ್ಜಿಕಲ್ ಕರೆಕ್ಷನ್ಸ್ ಆಗಿರ್ಬೋದು ಹಾಸ್ಪಿಟಲ್ಗಳಲ್ಲಿ, ಅಥವಾ ಯಾವುದೇ ರೀತಿ ಅಸೆಸ್ಮೆಂಟ್ ಮತ್ತು ಟ್ರೀಟ್ಮೆಂಟ್ ಮಾಡೋದನ್ನ ಮಾಡ್ತೀವಿ.
3: ಗಿರೀಶ್ ಅವರೇ, ನಾವು ನಮ್ಮ ಸುತ್ತಮುತ್ತಲು ಎಷ್ಟೊಂದು ಮಕ್ಕಳು ಈ ಸೀಳು ತುಟಿಯನ್ನ ಹೊಂದಿರೋರು, ಅಂಗಳದ ತೊಂದರೆ ಇರೋರು, ಮಾತಾಡ್ಲಿಕ್ಕೆ ಕಷ್ಟ ಪಡೋರು, ಮುಖದಲ್ಲಿ ಒಂದು ರೀತಿ ವಿರೂಪತೆಯನ್ನ ಕಾಣ್ತಾ ಇರುವುದನ್ನ ನಾವು ನೋಡ್ತೀವಿ, ಯಾಕೆ ಮಕ್ಕಳಲ್ಲಿ ಈ ತರದ ತೊಂದರೆ ಕಂಡು ಬರ್ತದೆ?
4: ಸೀಳು ತುಟಿ ಅಂಗಳು ಅದೇನಂದ್ರೆ, ಅದು ಆಕ್ಚುಲಿ ಸೀಳು ಆಗುವಂತದಲ್ಲ, ಒಂದು 4-6 ವಾರ ಈ ಟೈಮಲ್ಲಿ ತುಟಿ ಕೂಡ್ಕೋ. ಸೊ ನಮ್ಮಲ್ಲಿ ಇಲ್ಲೆಲ್ಲ ಶೆಲ್ಫ್ಸ್ ಗಳಂತ ಹೇಳ್ತೀವಿ, ಮುಖದಲ್ಲಿ ಪ್ಯಾಲೆಟಲ್ ಶೆಲ್ಫ್ಸ್ ಅಂತ ಹೇಳ್ತೀವಿ, ಇಲ್ಲ ಮ್ಯಾಗ್ಸಿಲರಿ ಶೆಲ್ಫ್ಸ್, ಮ್ಯಾಂಡಿಬ್ಯುಲರ್, ಇವೆಲ್ಲ ಪ್ರೊಸೆಸಸ್ ಅಂತ ಹೇಳ್ತೀವಿ. ಈ ಪ್ರೊಸೆಸಸ್ ಗಳೇನಾಗುತ್ತೆ, ಒಂದು 4-6 ವಾರದಲ್ಲಿ ಕೂಡ್ಕೊಳ್ಳುತ್ತೆ. ಸರಿಯಾದ ಟೈಮಲ್ಲಿ ಕೂಡ್ಕೊಳ್ಳದೆ ಇದ್ರೆ ಅದು ಸೀಳಾಗುತ್ತೆ. ಆಕ್ಚುಲಿ ಕೂಡ್ಕೊಂಡಿದ್ದು ಕಟ್ ಆಗಲ್ಲ ಸೀಳು, ಒಂದು 10 ವಾರಗಳಲ್ಲಿ ನಮ್ಮ ಅಂಗಳ ಕೂಡ್ಕೊಳ್ಳುತ್ತೆ, ಪ್ಯಾಲೆಟಲ್ ಶೆಲ್ಫ್ಸ್ ಅಂತ ಹೇಳ್ತೀವಿ, ಅದು ಕೂಡ್ಕೊಳ್ಳುತ್ತೆ. ಈ ಸರಿಯಾದ ಟೈಮಲ್ಲಿ ಕೂಡ್ಕೊಳ್ಳದೆ ಇದ್ರೆ ಸೀಳಾಗಿ ಉಳ್ಕೊಂಡ್ಬಿಡುತ್ತೆ. ಸೊ ಇದಕ್ಕೆ ಹಲವಾರು ಕಾರಣಗಳಿರ್ಬೋದು, ಮೆಜಾರಿಟಿ ಆಫ್ ದ ಟೈಮ್ಸ್ ಕಾರಣ ಬಂದು ಜೆನೆಟಿಕ್ ಪ್ರಾಬ್ಲಮ್ಸ್. ಈಗ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತ ಹೇಳಿದ್ರೆ ಅವಾಗ ಸೀಳು ತುಟಿ ಅಂಗಳು ಮಕ್ಕಳು ಹುಟ್ಟೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ. ಒಂದು ಕೆಲವೊಂದು ರಿಸರ್ಚ್ ಗಳ ಪ್ರಕಾರ ಕೆಲವೊಂದು ಜೀನ್ಸ್ ಗಳು ರೆಸ್ಪಾನ್ಸಿಬಲ್ ಇದೆ. ಅದು ಬಿಟ್ಟು ನೀವು ಸುಮಾರು ಸರಿ ನೋಡಿರ್ತೀರ, ಪ್ರೆಗ್ನೆನ್ಸಿ ಟೈಮ್ ದೇ ಬಹಳ ತುಂಬಾ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿ ಟೈಮಲ್ಲಿ ಮದರ್ ಎಷ್ಟು ಕೇರ್ಫುಲ್ ಆಗಿರ್ತಾರೋ, ಅದರಲ್ಲೂ

0: ಫಸ್ಟ್ ಹತ್ತು ವಾರ ಅಂತ ಹೇಳಿದೆ ನಾನು. ಹತ್ತು ವಾರಕ್ಕೆ ಅಂಗಳ ಕುಡ್ಕೊಳ್ಳುತ್ತೆ ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ. ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ತಾಯಿ ಎಷ್ಟು ಆರೋಗ್ಯವಾಗಿ ತಿನ್ಕೊಂಡು ಎಷ್ಟು ಹುಷಾರಾಗಿರ್ತಾರೋ ತುಂಬಾ ಒಳ್ಳೆಯದು. ಸಪೋಸ್ ಏನಾದ್ರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನ್ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದ್ರೆ, ಸಪೋಸ್ ಮೆಟರ್ನಲ್ ಸ್ಮೋಕಿಂಗ್ ಅಂತ ಹೇಳ್ತೀವಿ, ಪ್ರೆಗ್ನೆಂಟ್ ಇದ್ದಾಗ ತಾಯಿ ಧೂಮಪಾನ ಮಾಡೋದು ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದು, ಸರಿಯಾಗಿ ವಿಟಮಿನ್ ಬಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ಫಾಲಿಕ್ ಆಸಿಡ್ ಡೆಫಿಷಿಯನ್ಸಿ ಆದ್ರೆ, ವಿಟಮಿನ್ ಎ ಜಾಸ್ತಿ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಕೆಲವು ಸಾರಿ ಈ ತರ. ಮತ್ತೆ ಏನಾದ್ರೂ ಮೆಡಿಸಿನ್ಸ್ ತುಂಬಾ ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ಹೇಲೇಷನ್ ಇಂದ ಅಥವಾ ರೇಡಿಯೇಷನ್ಸ್ ಇಂದ ಅಥವಾ ಬೇರೆ ಏನಾದ್ರೂ ಮೆಡಿಕೇಶನ್ಸ್ ಇಂದನೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಅದು ಜೆನೆಟಿಕ್ ಆಗಿರುತ್ತೆ.
1: ಇದು ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ, ಅಂದ್ರೆ ಒಬ್ಬ ಮಹಿಳೆ ತಾನು ಗರ್ಭಿಣಿಯಾಗಿದ್ದಾಗ ಎಕ್ಸ್ಟ್ರಾ ಕಾಳಜಿಯನ್ನ ಮಾಡ್ಕೊಳ್ಬೇಕು. ಈಗ ಗಿರೀಶ್ ಅವರೇ, ಗರ್ಭಿಣಿ ಆದಾಗ ನಿಯಮಿತವಾಗಿ ವೈದ್ಯರ ಹತ್ರ ತಪಾಸಣೆಗೆ ಹೋಗ್ತಿರ್ತಾರೆ, ವೇಳೆಗೆ ಸರಿಯಾಗಿ ಸ್ಕ್ಯಾನಿಂಗ್ ಮಾಡ್ತಾ ಇರ್ತಾರೆ, ಅಲ್ಟ್ರಾಸೌಂಡ್ ಮಾಡ್ತಾರೆ, ಅದರಲ್ಲಿ ಈ ತರದ ಡಿಫೆಕ್ಟ್ ಇದೆ ಅನ್ನೋದು ಗೊತ್ತಾಗಲ್ವಾ?
0: ಡೆಫಿನೆಟ್ಲಿ ಗೊತ್ತಾಗುತ್ತೆ. ಇವಾಗ ಈಗಿನ ಟೆಕ್ನಾಲಜಿ ಪ್ರಕಾರ ಅಲ್ಟ್ರಾಸೌಂಡ್ ಅಲ್ಲಿ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ಹತ್ತು ವಾರಕ್ಕೆ ಕೂಡ್ಕೋಬೇಕು, ಹತ್ತು ವಾರ ಕೂಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಹತ್ತು ವಾರ ಆದ್ಮೇಲೆ ಕೂಡ್ಕೊಳ್ಳೋದು ಸ್ವಲ್ಪ
1: ಕಷ್ಟ, ಅವಾಗ ಅಂತ ಮಗು ಜನಿಸೋ ಸಾಧ್ಯತೆ ಇದೆ.
0: ಹೌದು ಹೌದು ಹೌದು. ನಮ್ಮ ಇಂಡಿಯನ್ ಇನ್ಸಿಡೆನ್ಸ್ ಅಂಡ್ ಪ್ರಿವೆಲೆನ್ಸ್ ಪ್ರಕಾರ ಪ್ರತಿ 700 ಮಕ್ಕಳಿಗೆ ಒಂದು ಮಗು ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಆಗಿ ಹುಟ್ಟುತ್ತಾ ಇದೆ. ಅದು ಇಂಡಿಯಾದಲ್ಲೇ ಜಾಸ್ತಿ, ಏಷ್ಯಾದಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ಜಾಸ್ತಿ, ಪಾಪ್ಯುಲೇಷನ್ ಜಾಸ್ತಿ ಇದೆ ಬಟ್ ಅಮೆರಿಕನ್ಗಿಂತ ಇಂಡಿಯಾದಲ್ಲೇ ಜಾಸ್ತಿ. ದೋ ಅಮೆರಿಕಾದಲ್ಲಿ ಮೆಟರ್ನಲ್ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್ ಎಲ್ಲ ಜಾಸ್ತಿ ಇದ್ರೂ ಇಂಡಿಯಾದಲ್ಲಿ ಜಾಸ್ತಿ. ಇದಕ್ಕೆ ಕಾರಣ ಒಂದು ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ತುಂಬಾ ಕಡು ಬಡವರು, ಈಗ ನಮ್ಮ ಅಂಗನವಾಡಿ ವರ್ಕರ್ಸ್ ಎಲ್ಲ ಅವೇರ್ನೆಸ್ ಮೂಡಿಸಿ ಹೆಂಗಸರಿಗೆ ಸರಿಯಾದ ಟೈಮಲ್ಲಿ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ರು. ಇತ್ತೀಚೆಗೆ ಆ ಚಟುವಟಿಕೆಗಳು ನನಗೆ ಅಂಗನವಾಡಿಗಳು ಕಾಣ್ತಾ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ಮದರ್ಸ್ ಎಷ್ಟು ಮಟ್ಟಿಗೆ ಪೋಷಣೆಯನ್ನ ತಗೋತಾ ಇದಾರೆ, ಎಷ್ಟು ಮಟ್ಟಿಗೆ ಕಾಳಜಿ ವಹಿಸ್ತಾ ಇದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ.
1: ಗರ್ಭಾವಸ್ಥೆಯಲ್ಲಿ ನಿಯಮಿತವಾಗಿ ಆವಾಗ ಬೇಕಾಗುವಂತ ಫೋಲಿಕ್ ಆಸಿಡ್ ಆಗಬಹುದು, ಬೇರೆ ಯಾವುದೇ ರೀತಿಯ
0: ವಿಟಮಿನ್ ಬಿ ಆಗಿರ್ಬೋದು, ಫೋಲಿಕ್ ಆಸಿಡ್ ಆಗಿರ್ಬೋದು,
1: ಅಂತ ಟ್ಯಾಬ್ಲೆಟ್ ಗಳನ್ನ ನಿಯಮಿತವಾಗಿ ಸೇವಿಸುವುದು ಅತ್ಯಗತ್ಯ ಅಂತ ತಾವು ಹೇಳ್ತೀರಿ.
0: ದೈನಂದಿನ ಕನ್ಸಲ್ಟ್ ಮಾಡಿ ಅವ್ರು ಏನೇನ್ ಸಪ್ಲಿಮೆಂಟ್ಸ್ ಕೊಡ್ತಾರೆ ಅಥವಾ ದಿನನಿತ್ಯ ಆಹಾರದಲ್ಲೇನೆ ಹಣ್ಣು ತರಕಾರಿಗಳಲ್ಲೇನೆ ಎಲ್ಲ ಇರುತ್ತೆ, ಅದನ್ನೇ ಕರೆಕ್ಟ್ ಆಗಿ ನಾವು ತಿಂದ್ರೆ ಸಪ್ಲಿಮೆಂಟ್ಸ್ ಕೂಡ ಬೇಕಾಗಿಲ್ಲ. ಬಟ್ ಸಪ್ಲಿಮೆಂಟ್ಸ್ ತಗೊಂಡ್ರೆ ಸೇಫ್ಟಿ ಪರ್ಪಸ್ ಒಳ್ಳೇದು, ಮುನ್ನೆಚ್ಚರಿಕೆ.
1: ಈ ತರದ ಮಗು ಜನಿಸಿದ ನಂತರ ಆ ಮಗುವಿಗೆ ತಕ್ಷಣದಲ್ಲೇ ಸರ್ಜರಿ ಮಾಡಬಹುದಾ? ಹೇಗೆ ಚಿಕಿತ್ಸಾ ವಿಧಾನ?
0: ಈ ತರ ಮಗು ಜನಿಸಿದ್ರೆ ಏನಾಗುತ್ತೆ ಅಂದ್ರೆ, ತುಟಿಯಲ್ಲಿ ತೊಂದರೆ ಆದ್ರೆ ಅಷ್ಟು ತೊಂದರೆ ಆಗಲ್ಲ. ತುಟಿಯಲ್ಲಿ ಬರೀ ಸೀಳು ತುಟಿ ಇದ್ರೆ ಅಂತ ಮಕ್ಕಳಿಗೆ ನಾರ್ಮಲ್ ಮಕ್ಕಳಿಗೂ ವ್ಯತ್ಯಾಸನೂ ಇರಲ್ಲ, ಎಕ್ಸೆಪ್ಟ್ ಕಾಸ್ಮೆಟಿಕ್ ಅಪಿಯರೆನ್ಸ್. ನೋಡ್ಲಿಕ್ಕೂ ಕೆಲವೊಂದು ಸರ್ಜರೀಸ್ ಗಳಿದೆ, ಅದು ಏನಾಗುತ್ತೆ ನಮ್ಮ ಫಿಲ್ಟರ್ ರಿಡ್ಜ್ಗೆನೆ ಸ್ಕಾರ್ ಬರುವಂತ, ಈಗ ಏನಾದ್ರೂ ಮಾರ್ಕ್ ಆದ್ರೆ ಸ್ಕಾರ್ ಬರುತ್ತಲ್ಲ, ಸೊ ನಮ್ಮ ಫಿಲ್ಟರ್ ರಿಡ್ಜ್ಗೆನೆ ಸ್ಕಾರ್ ಬರೋ ತರ ಗೊತ್ತಾಗದಿರೋ ತರ ಸರ್ಜರಿ ಮಾಡ್ತಾರೆ. ಸೊ ಲಿಪ್ ಇಂದ ತೊಂದರೆ ಆಗೋದಿಲ್ಲ ಜಾಸ್ತಿ, ಪ್ಯಾಲೆಟ್ ಅಲ್ಲಿ ತೊಂದರೆ ಆದ್ರೆ ಮೇಜರ್ ಪ್ರಾಬ್ಲಮ್. ಹುಟ್ಟಿದ ತಕ್ಷಣ ಸರ್ಜರಿ ಮಾಡಕ್ ಆಗಲ್ಲ, ಇದಕ್ಕೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಬೇಕಾಗುತ್ತೆ. ಅಂದ್ರೆ ಒಬ್ರೇ ಬೇಕಾಗಲ್ಲ, ಈಗ ನಾವು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಒಬ್ರೇ ಸಾಲಲ್ಲ, ಪ್ಲಾಸ್ಟಿಕ್ ಸರ್ಜನ್ ಬೇಕು, ಆರ್ಥೋಡಾಂಟಿಸ್ಟ್ ಬೇಕು, ಮತ್ತೆ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್, ಮೂರು ಜನ ಬೇಕು. ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ, ಆರ್ಥೋಡಾಂಟಿಸ್ಟ್ ಬಂದು ಏನ್ ಮಾಡ್ತಾರೆ, ಲಿಪ್ ಟೇಪಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಸೀಳು ತುಟಿ ಇದ್ರೆ ಆಗ್ಲ, ಅದನ್ನ ಈಗ ತಕ್ಷಣ ಈಗ ಅಗಲವಾಗಿ ಸೀಳು ಇರೋದನ್ನ ಹೇಳೋದು ಹೊಲದ್ರೆ ಮೇಡಮ್ ಅಲ್ಲಿ ಟೆನ್ಷನ್ ಇರುತ್ತಾ? ಇವ್ರೇನ್ ಮಾಡ್ತಾರೆ, ಲಿಪ್ ಸರ್ಜರಿ ಯೂಶಲಿ ಬಂದು 3 ತಿಂಗಳು ಮಾಡ್ತಾರೆ, 3-6 ತಿಂಗಳು ಒಳಗಡೆ ಆಗ್ಬೇಕು. ಪ್ಯಾಲೆಟ್ ಸರ್ಜರಿ ಬಂದು 1 ವರ್ಷದ ಒಳಗಡೆ ಆಗ್ಬೇಕು, 14 ತಿಂಗಳು ಒಳಗಡೆ ಆಗ್ಬೇಕು. ಅಕಾರ್ಡಿಂಗ್ ಟು ಹೆನಿಂಗ್ಸನ್ 2008 ಅವ್ರೇನ್ ಹೇಳ್ತಾರೆ ಅಂದ್ರೆ, 1.6 ಇಯರ್ಸ್ ಒಳಗಡೆ ಪ್ರೈಮರಿ ಸರ್ಜರಿ ಪ್ಯಾಲೆಟ್ ಆದ್ರೆ ಅದು ಅರ್ಲಿ ಇಂಟರ್ವೆನ್ಷನ್ ಅಂತ, ಅಂದ್ರೆ ಅರ್ಲಿ ಆಗಿ ಮಗುಗೆ ಇಂಟರ್ವೆನ್ಷನ್ ಟ್ರೀಟ್ಮೆಂಟ್ ಆಗ್ತಾ ಇದೆ ಅಂತ. 1.6 ಇಯರ್ಸ್ ಒಳಗಡೆ, 1.6 ಇಯರ್ಸ್ ಗಿಂತ ಮೇಲ್ ಹೋಯ್ತು ಅಂತ ಹೇಳಿದ್ರೆ ಅರ್ಲಿ ಅಲ್ಲ ಅದು, ಅದು ಲೇಟ್ ಇಂಟರ್ವೆನ್ಷನ್ ಅಂತ ಅರ್ಥ. ಅಕಾರ್ಡಿಂಗ್ ಟು ಹೆನಿಂಗ್ಸನ್, ಅವರು ಫೇಮಸ್ ಈ ಫೀಲ್ಡ್ ಅಲ್ಲಿ ತುಂಬಾ ವರ್ಕ್ ಮಾಡಿ. ಇದೇನಾಗುತ್ತೆ, 3 ತಿಂಗಳು ಈಗ ತಕ್ಷಣಕ್ಕೆ ಸರ್ಜರಿ ಮಾಡಿಬಿಟ್ರೆ ಅಲ್ಲಿ ಸ್ಕಾರಿಂಗ್ ಉಳ್ಕೊಂಡು ಮತ್ತೆ ಕಿತ್ತೋಗೋ ಚಾನ್ಸ್ ಇರುತ್ತೆ ಅಂದ್ಬಿಟ್ಟು ಲಿಪ್ ಟೇಪಿಂಗ್ ಮಾಡ್ತಾರೆ. ಟೇಪಿಂಗ್ ಮಾಡಿದಾಗ 2 ತುಟಿಗಳು ಸೀಳು ಇರೋದು ಹತ್ರ ಬರ್ತವೆ, ಹತ್ರ ಬಂದ ಮೇಲೆ ಹೊಲಿಗೆ ಹಾಕಿದಾಗ ಇನ್ನ ಎಫೆಕ್ಟಿವ್ ಆಗಿರುತ್ತೆ. ಅದಾದ್ಮೇಲೆ ಮೂಗಿನ ಶೇಪ್ ಎಲ್ಲ ಚೇಂಜ್ ಇರುತ್ತೆ, ಸೊ ಇದಕ್ಕೆ ನೇಸೋ ಆಲ್ವಿಯೋಲಾರ್ ಮೋಲ್ಡಿಂಗ್ ಅಂತ ಮಾಡ್ತಾರೆ, ಅದು ಮೂಗು ಶೇಪ್ ಕೊಡುತ್ತೆ. ಇದಾದ್ಮೇಲೆ ಸರ್ಜಿಕಲ್ ಕರೆಕ್ಷನ್ ಆಗುತ್ತೆ. ಲಿಪ್ 10-14 ತಿಂಗಳು ಅಂದ್ರೆ 1.6 ಇಯರ್ಸ್ ಒಳಗಡೆ ಆಗೋ ಪ್ಯಾಲೆಟಲ್ ಸರ್ಜರಿ ತುಂಬಾ ಇಂಪಾರ್ಟೆಂಟ್. ಪ್ಯಾಲೆಟಲ್ ತೊಂದರೆ ಇತ್ತು ಅಂತ ಹೇಳಿದ್ರೆ, ಊಟ ತಿಂಡಿ ತಿನ್ನೋ ತೊಂದರೆ, ಮಾತುಗಳೆಲ್ಲ ಮುಗಲ್ ಬರುತ್ತೆ, ಕುಡಿದಿದ್ ನೀರು ಅನ್ನ ಎಲ್ಲ ಮುಗಲ್ ಬರುತ್ತೆ, ಪೋಷಣೆ ತೊಂದರೆ ಆಗ್ತದೆ, ಸೆಕೆಂಡ್ರಿ ಊಟ ತಿಂಡಿ ಸೇರ್ತಾ ಇರಲ್ಲ, ಹಲವಾರು ತೊಂದರೆಗಳಾಗ್ತದೆ. ಅಂಡ್ ಸರ್ಜಿಕಲ್ ಕರೆಕ್ಷನ್ ಕೆಲವು ಸರಿ ಬೇಗನೂ ಆಗಲ್ಲ, ಯಾಕೆಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ರೂಲ್ ಆಫ್ ಟೆನ್ ಅಂತಿದೆ. ಅಂದ್ರೆ ಮಗುಗೆ 10 ವಾರಗಳಾಗಿರ್ಬೇಕು ಮಿನಿಮಮ್ ಕರೆಕ್ಷನ್ ಆಗ್ಲಿಕ್ಕೆ, ಸರ್ಜಿಕಲ್ ಕರೆಕ್ಷನ್ ಆಗ್ಲಿಕ್ಕೆ 10 ಪೌಂಡ್ ಅಟ್ಲೀಸ್ಟ್ ವೈಟ್ ಇರಬೇಕು, ಮತ್ತೆ ಹಿಮೋಗ್ಲೋಬಿನ್ ಕಂಟೆಂಟ್ 10 ಗ್ರಾಮ್ ಪರ್ ಡೆಸಿಲೀಟರ್ ಇರಬೇಕು. ಇಷ್ಟಿತ್ತು ಅಂದ್ರೆ ಪಾಸು ಸರ್ಜಿಕಲ್ ಕರೆಕ್ಷನ್. ಇಷ್ಟಿಲ್ಲ ಅಂದ್ರೆ

0: ಮಗುಗೆ ಲೇಟ್ ಆಗುತ್ತೆ ಸರ್ಜರಿ. ಲೇಟ್ ಯಾಕಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ಲೇಟ್ ಆಗುತ್ತೆ ಯಾಕಾಗುತ್ತೆ ಅಂದರೆ, ಸೀಳು ಅಂಗ್ಲಿದ್ರೆ ಏನಾಗುತ್ತೆ, ಮಗುಗೆ ಊಟ ತಿಂಡಿ ಸೇರ್ತಾರಲ್ಲ, ಪಾಲನೆ ಪೋಷಣೆ ಕಮ್ಮಿ ಆಗುತ್ತೆ, ಸರ್ಜಿಕಲ್ ಕರೆಕ್ಷನ್ ಲೇಟ್ ಆಗುತ್ತೆ.
1: ಒಂದಕ್ಕೊಂದು ಸಂಬಂಧಪಟ್ಟಿರುತ್ತದೆ ಅಂತ.
0: ಹೌದು,
1: ಈಗ ಸಾಮಾನ್ಯವಾಗಿ ನಾವು ಕೇಳ್ತಿರ್ತೀವಿ ಡಾಕ್ಟರ್ ಗಿರೀಶ್ ಅವರ, ಈ ಗ್ರಹಣಗಳು ಸಂಭವಿಸ್ತಾ ಇರ್ತವೆ, ಈ ಗ್ರಹಣಗಳಿಗೆ ಗರ್ಭಿಣಿ ಸ್ತ್ರೀ ಎಕ್ಸ್ಪೋಸ್ ಆದ್ರೆ ಈ ತರದ ಮಕ್ಕಳು ಹುಟ್ಟುತ್ತವೆ, ಹಂಗಾಗಿ ಗ್ರಹಣಗಳು ಸಂಭವಿಸುವ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರನ್ನ ಯಾವಾಗ್ಲೂ ಮನೆ ಒಳಗಡೆಗೆ ಎಲ್ಲೂ ಗಾಳಿ ಬೆಳಕು ಬರದ ಜಗದೊಳಗ ಕೂಡ ಹಾಕ್ತಾರೆ, ಎಸ್ಪೆಷಲಿ ಆ ಒಂದು ದಿನ. ಇದು ಸತ್ಯವಾದ ಮಾತ.
0: ಗ್ರಹಣಗಳಿಂದ ಆಗೋದಾದ್ರೆ ಟೋ ಮಕ್ಕಳಿಗೆ ಆಗ್ಬೇಕು ಈ ತರ. ಸೊ ಇನ್ಸಿಡೆನ್ಸ್ ಅಂಡ್ ಪ್ರಿವೆಲೆನ್ಸ್ ಅಲ್ಲಿ 1000 ಮಕ್ಕಳಲ್ಲಿ 7 ಮಕ್ಕಳಿಗೆ ಆಗ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಹಲವಾರು ಕಾರಣ ನನಗೆ ಹೇಳದೆ ಇಲ್ಲ ಕಾರಣಗಳು. ಒಂದು ಜೆನೆಟಿಕ್ ಪ್ರಾಬ್ಲಮ್ಸ್ ಇಂದ ಹಿಡಿದು ತಾಯಿಯ ಗರ್ಭಾವಸ್ಥೆಯಲ್ಲಿ ಏನೇನು ತೊಂದರೆಗಳಾಗ್ತವೆ ಅಷ್ಟೂ ತೊಂದರೆಗಳು, ನಾನು ಎಲ್ಲಾ ತೊಂದರೆಗಳನ್ನು ಲಿಸ್ಟ್ ಮಾಡಿದ್ದೀನಿ ಅಷ್ಟು ಆಲ್ಮೋಸ್ಟ್. ಇದೆಲ್ಲ ಆಕ್ಚುಲಿ ಜನರಲ್ಲಿ ಇರುವಂತಹ ಒಂದು ಮಿತ್, ಇದು
1: ತಪ್ಪು ನಂಬಿಕೆಗಳು.
0: ಇದಲ್ಲದೆ ತುಂಬಾ ತಪ್ಪು ನಂಬಿಕೆಗಳು ಇದಾವೆ.
1: ಬೇರೆ ಯಾವ್ಯಾವ್ದಿದೆ ತಪ್ಪು ಗ್ರಹಿಕೆ?
0: ತಪ್ಪು ಗ್ರಹಿಕೆಗಳಲ್ಲಿ ಸೀಳು ತುಟಿ ಅಂಗಳು ನಾವೇನೋ ದೇವರ ಶಾಪ ಅನ್ಕೋಬಹುದು, ಅಥವಾ ಪೂರ್ವಜರು ಏನೋ ಏನೋ ಒಂದು ಪೂಜೆ ಸಲ್ಲಿಸಿಲ್ಲ, ಅದೊಂದು ಬಾಕಿ ಇದೆ, ಹರಕೆ ಬಾಕಿ ಇದೆ, ಅದಕ್ಕೆ ಹಿಂಗಾಯ್ತು, ಅಥವಾ ಈ ತರ ಸುಮಾರು ಹಲವಾರು ತಪ್ಪು ಗ್ರಹಿಕೆಗಳಿದೆ. ಅದರಲ್ಲಿ ಈ ತರ ಸೀಳು ತುಟಿ ಮಕ್ಕಳು ಹುಟ್ಟುಬಿಡ್ತವೆ. ಸೀಳು ತುಟಿ ಮಕ್ಕಳು ಹುಟ್ಟಿದ ಮೇಲೆ ಅಯ್ಯೋ ಇವ್ರಿಗೆ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ ಅಂತ ಅನ್ಕೊಂತಾರೆ. ಅದು ಅಕ್ಷರಶಃ ತಪ್ಪು. ಅಂಟಿಲ್ ಅನ್ಲೆಸ್ ಈ ಸೀಳು ತುಟಿ ಅಂಗಳು ಅನ್ನೋದು ಸಿಂಡ್ರೋಮ್ ಜೊತೆ ಅಸೋಸಿಯೇಟ್ ಆಗಿಲ್ಲ ಅಂದ್ರೆ ಆ ಮಗುವಿಗೆ ಕಾಗ್ನಿಷನ್ ಪ್ರಾಬ್ಲಮ್ಸ್ ಬರುವುದಿಲ್ಲ. ಸೀಳು ತುಟಿ ಅಂಗಳು ಸಿಂಡ್ರೋಮ್ಸ್ ಜೊತೆ. ಸೊ ಸಿಂಡ್ರೋಮ್ಸ್ ಅಂದ್ರೆ ಅದು ಅಗೇನ್ ಒಂದು ಜೆನೆಟಿಕ್ ಪ್ರಾಬ್ಲಮ್. ಈ ಸಿಂಡ್ರೋಮ್ಸ್ ಜೊತೆ ಸೀಳು ತುಟಿ ಅಂಗಳು ಇದ್ದಾಗ ಬುದ್ಧಿಶಕ್ತಿ ತೊಂದರೆ ಬರಬಹುದು. ಅದು ಬಿಟ್ರೆ ಸಿಂಡ್ರೋಮ್ಸ್ ಇಲ್ಲ, ಬರೀ ಸೀಳು ತುಟಿ ಅಂಗಳು ತೊಂದರೆ ಇದೆ ಅಂದ್ರೆ ಬುದ್ಧಿಶಕ್ತಿಯಲ್ಲಿ ಯಾವುದೇ ಕೊರತೆ ಇರಲ್ಲ ಮಗುವಿಗೆ.
1: ಈಗ ಗಿರೀಶ್ ಅವರೇ, ಈ ತರ ತೊಂದರೆ ಇರುವಂತಹ ಮಕ್ಕಳಿಗೆ ನೀವು ಹೇಳಿದ್ರಿ ಅವ್ರಿಗೆ ಮಾತಾಡೋದು ಕಷ್ಟ, ತಿನ್ನೋದು ಕಷ್ಟ ಅಂತೇಳಿ. ಅಂದ್ರೆ ಈ ಎಳೆ ಮಕ್ಕಳು ಹುಟ್ಟಿದಾಗ ತಾಯಿಯ ಹಾಲನ್ನು ಕುಡಿಲಿಕ್ಕೂ ಕೂಡ ಕಷ್ಟ ಪಡ್ತಾರೆ.
0: ಹೌದು, ತಾಯಿ ಹಾಲು ತುಂಬಾ ಇಂಪಾರ್ಟೆಂಟ್ ಅಲ್ವಾ, ತುಂಬಾ ನ್ಯೂಟ್ರಿಷಿಯಸ್, ಅದು ರೈಟ್ ಟೈಮ್ಗೆ ಬೀಳ್ಬೇಕು. ತಾಯಿ ಹಾಲು ಯಾವ ರೀತಿ ಮಗುಗೆ ಸೇರಿಸಬೇಕು ಅನ್ನೋದಕ್ಕೆ ಸುಮಾರು ಇಂಟರ್ವೆನ್ಷನ್ ಇದೆ. ಅದಕ್ಕೋಸ್ಕರ ನಾವು ಪ್ರಾಸೆಸಸ್ ಗಳು ರೆಕಮೆಂಡ್ ಮಾಡ್ತೀವಿ. ಪ್ಯಾಲೆಟ್ ಗೆ ಆರ್ಟಿಫಿಷಿಯಲ್ ಮೇಲ್ಛಾವಣಿ ಅಂತ ಹೇಳ್ತೀವಲ್ಲ, ಅದನ್ನ ಆರ್ಟಿಫಿಷಿಯಲ್ ಕೊಟ್ಬಿಟ್ಟು ಅಲ್ಲಿ ಸೀಳಿರುತ್ತೆ. ಸೀಳಿದ್ರೆ ನಿಪ್ಪಲ್ ನಾಮಕಕ್ಕೆ ಆಗೋದಿಲ್ವೇ, ಹಾಲನ್ನು ಸಕ್ ಮಾಡಕ್ಕಾಗಲ್ವೇ. ಸೊ ಹಾಗಾಗಿ ಆರ್ಟಿಫಿಷಿಯಲ್ ಪ್ಯಾಲೆಟ್ ಕೊಡ್ತೀವಿ ನಿಪ್ಪಲ್ನ ಟೈಟ್ ಆಗಿ ಸಕ್ ಮಾಡಿ ಹಾಲನ್ನ ಎಳಿಲಿಕ್ಕೆ. ಆರ್ಟಿಫಿಷಿಯಲ್ ಪ್ಯಾಲೆಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ತಾಯಿಗೆ ನಾವು ಡಿಫ್ರೆಂಟ್ ಪೊಸಿಷನ್ಸ್ ಗಳು ಹೇಳ್ಕೊಡ್ತೀವಿ ಯಾವ ರೀತಿ ಬ್ರೆಸ್ಟ್ ಫೀಡ್ ಮಾಡ್ಬೇಕು ಅಂತ. ಸಪೋಸ್ ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಬ್ರೆಸ್ಟ್ ಫೀಡಿಂಗ್ ಡಿವೈಸಸ್ ಇದೆ, ಆ ಬ್ರೆಸ್ಟ್ ಮಿಲ್ಕ್ ನ ಸಕ್ ಮಾಡಿ ಮಗುಗೆ ಯಾವ ರೀತಿ ಉಣಿಸ್ಬೇಕು ಅಂತ. ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿ ಹಾಲೆಲ್ಲ ಇದ್ರೂ ಮಗುಗೆ ಯಾವ ರೀತಿ ತಿನ್ಸಕ್ ಕಷ್ಟ ಆಗ್ತಿದೆ ಅಂತ ಇದ್ರೆ ಅದಕ್ಕೂ ಕೂಡ ವೆರೈಟೀಸ್ ಆಫ್ ನಿಪ್ಪಲ್ಸ್ ಇದೆ. ಮಿಲ್ಕ್ ಫೀಡಿಂಗ್ ನಿಪ್ಪಲ್ಸ್ ಗಳು, ಸಪೋಸ್ ಹೇಬರ್ಮೆನ್ ನಿಪ್ಪಲ್ಸ್ ಅಂತ ಇರ್ಬೋದು, ಪಿಜನ್ ನಿಪ್ಪಲ್ಸ್, ಇದೆಲ್ಲ ಡಿಫ್ರೆಂಟ್ ನಿಪ್ಪಲ್ಸ್ ಗಳು. ಏನಾಗುತ್ತೆ, ಸೀಳು ಎಷ್ಟಾಗಲ ಇರುತ್ತೆ ಆ ಸೀಳಿಗೆ ಕರೆಕ್ಟ್ ಆಗಿ ಹೋಗಿ ಕೂತ್ಕೊಳ್ಳುತ್ತೆ, ಸೊ ದಾಟ್ ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಆಗಿ ಹಾಲ್ನ ಕರೆಕ್ಟ್ ಆಗಿ ಸಕ್ ಮಾಡಬಹುದು. ಸಪೋಸ್ ಅದು ವರ್ಕ್ ಆಗ್ಲಿಲ್ಲ, ಹೇಬರ್ಮೆನ್ಸ್ ನಿಪ್ಪಲ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಕಸ್ಟಮೈಸ್ಡ್ ನಿಪ್ಪಲ್ ಮಾಡ್ಕೊಡ್ತಾರೆ. ಆ ಮಗು ಸೀಳು ಯಾವ ರೀತಿ ಇದೆ ಆ ಸೀಳು ತಕ್ಕಂಗೆ ಕಸ್ಟಮೈಸ್ ನಿಪ್ಪಲ್ ಮಾಡ್ಕೊಡ್ತಾರೆ. ಸೀಳು ತುಂಬಾ ವೆರೈಟೀಸ್ ಇದೆ.
1: ಈಗ ಇಷ್ಟೆಲ್ಲ ನೀವು ಮಾಹಿತಿಯನ್ನು ಹೇಳಿದ್ರಿ, ಈ ಮಾಹಿತಿ ಇಂಥ ಮಗುವಿಗೆ ಇಂಥ ಮಗುವನ್ನ ಹೆತ್ತಂತ ಪಾಲಕ ಪೋಷಕರಿಗೆ ಮೊದಲು ಅರಿವಿರಬೇಕು. ಅವರಿಗೆ ಮಾಹಿತಿ ಬೇಕು ಅಂದ್ರೆ ಈ ತರದ ಮಗು ಹುಟ್ಟಿದ್ರೆ ಈ ತರ ಮಾಡಬಹುದು ಅಂತ, ಬೇರೆ ಬೇರೆ ಪರಿಹಾರ ಉಪಾಯಗಳು ಏನಿದೆ ಅಂತ ತಿಳ್ಕೊಳಕ್ಕೆ ಅವಳಿಗೆ ಈ ಮಾಹಿತಿ ಬೇಕಾಗ್ತದೆ. ಈ ಮಾಹಿತಿಯನ್ನು ಮುಟ್ಟಿಸ್ಲಿಕ್ಕೆ ತಾವು ಸ್ಪೀಚ್ ಅಂಡ್ ಹಿಯರಿಂಗ್ ಸಂಸ್ಥೆಯ ವತಿಯಿಂದ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರಿ?
0: ಎಸ್ಪೆಷಲಿ ಜುಲೈ ಬಂದ್ಬಿಟ್ಟು ನ್ಯಾಷನಲ್ ಕ್ಲೆಫ್ಟ್ ಅಂಡ್ ಕ್ರೇನಿಯೋಫೇಷಿಯಲ್ ಅವೇರ್ನೆಸ್ ಮಂತ್ ಇತ್ತು. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಕ್ಲೆಫ್ಟ್ ಪ್ಯಾಲೆಟ್ ಪೇಷಂಟ್ಸ್ ಗೆ ಈ ಟೈಮ್ ಅಲ್ಲಿ ನಾವು ಜುಲೈ ಟೈಮ್ ಅಲ್ಲಿ ಉಚಿತವಾಗಿ ನಾವು ಅಸೆಸ್ಮೆಂಟ್ ಮಾಡ್ತೀವಿ, ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಯಾವ ರೀತಿ ಏನಾಗುತ್ತೆ ಮುಂದೆ ಪಾಸಿಬಿಲಿಟೀಸ್, ಅವ್ರಿಗೆ ಏನ್ ತೊಂದರೆ ಇದೆ, ನೇಚರ್ ಆಫ್ ಪ್ರಾಬ್ಲಮ್, ಸಿವಿಯಾರಿಟಿ ಆಫ್ ದ ಪ್ರಾಬ್ಲಮ್, ಮತ್ತೆ ಅವ್ರಿಗೆ ನೆಕ್ಸ್ಟ್ ಆಪ್ಷನ್ಸ್ ಏನು, ನಿಮ್ಮ ಪ್ರಾಬ್ಲಮ್ಗೆ ಏನ್ ಆಪ್ಷನ್ಸ್. ಅಸೆಸ್ಮೆಂಟ್ ಎಲ್ಲ ಫ್ರೀಯಾಗೆ ಮಾಡ್ತೀವಿ ಜುಲೈ ತಿಂಗಳಲ್ಲಿ ನಾವು, ಕ್ಲೆಫ್ಟ್ ಕೇಸಸ್ ಮಾತ್ರ. ಅವ್ರಿಗೆ ಎಲ್ಲಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ, ಎಲ್ಲೆಲ್ಲಿ ಕಳಿಸ್ಬೇಕು ರೆಫರಲ್ಸ್, ಪ್ಲಾಸ್ಟಿಕ್ ಸರ್ಜನ್ ಕಳಿಸ್ಬೇಕು, ರೈಟ್ ಟೈಮ್ ಅಲ್ಲಿ ಸರ್ಜಿಕಲ್ ಕರೆಕ್ಷನ್ ಆಗ್ಬೇಕು, ಅದನ್ನ ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ, ರೈಟ್ ಟೈಮ್ ಅಲ್ಲಿ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಆಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಸೀಳಿರೋದ್ರಿಂದ ಹಲ್ಲುಗಳೆಲ್ಲ ವಕ್ರವಾಗಿರ್ತವೆ, ಸರಿಗಿರಲ್ಲ. ಸೊ ಪ್ಲಾಸ್ಟಿಕ್ ಸರ್ಜನ್ ಇಂದ ಟ್ರೀಟ್ಮೆಂಟ್ ಆಗ್ಬೇಕು, ಆರ್ಥೋಡಾಂಟಿಸ್ಟ್ ಇಂದ ಟ್ರೀಟ್ಮೆಂಟ್ ಆಗ್ಬೇಕು. ಮತ್ತೆ ನಮ್ಮಲ್ಲೂ ಕೆಲವು ಸಾರಿ ಏನಾಗುತ್ತೆ, ಬರೀ ಮಾತು ಮಾತ್ರ ಅಲ್ಲ, ಭಾಷೆ ತೊಂದ್ರೆನೂ ಆಗುತ್ತೆ ಕ್ಲೆಫ್ಟ್ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಆ ಮಗು ಸೊಸೈಟಿಯಲ್ಲಿ ಮಿಂಗಲ್ ಆಗದೆ ಕಮ್ಮಿ ಆಗ್ಬಿಡುತ್ತೆ, ಅಥವಾ ಸೀಳು ತುಟಿ ಅಂಗಳಿಂದ ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಡಿಲೇ ಅಂತ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ ಸುಮಾರು ಮಕ್ಕಳಲ್ಲಿ ಕಂಡು ಬಂದಿದೆ. ಭಾಷೆ ತೊಂದ್ರೆನೂ ಆಗ್ತಾ ಇದೆ. ಕೆಲವೊಂದ್ಸರಿ ಪೇರೆಂಟ್ಸ್ ನೆಗ್ಲೆಕ್ಟ್ ಮಾಡ್ಬೋದು, ನನ್ನ ಮಗು ಹಿಂಗೆ ಹುಟ್ಟಿದೆ ಅಂದ್ಬಿಟ್ಟು ಕೇರ್ ಕೊಡ್ದೇನೆ ಇರ್ಬೋದು, ಪ್ರೀತಿ ಕೊಡ್ದೇನೆ ಇರ್ಬೋದು, ನೋಡಕ್ ಚೆನ್ನಾಗಿಲ್ಲ ಅಂತ, ಎಲ್ಲಾ ಪೇರೆಂಟ್ ಒಂದೇ ತರ ಇರಲ್ಲ. ಸೊ ಹೀಗಾಗಿ ಹಲವಾರು ತೊಂದರೆಗಳಿದೆ. ಇದಕ್ಕೋಸ್ಕರ ನಾವು ಜುಲೈ ತಿಂಗಳಲ್ಲಿ

0: ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಈಗ ನಿಮ್ಮಲ್ಲಿ ಕೂತು ಈಗ ಮಾತಾಡ್ತಾ ಇದೀವಿ, ಇದು ಎಷ್ಟು ಜನಕ್ಕೆ ಮುಟ್ಟುತ್ತೋ ಮುಟ್ಲಿ ಒಳ್ಳೇದು. ನಮ್ಮಲ್ಲಿ ಜುಲೈ ಮಂತಲ್ಲಿ ಬಂದ್ರೆ ನಾವು ಫ್ರೀಯಾಗಿ ಅಸೆಸ್ಮೆಂಟ್ ಮಾಡ್ತೀವಿ, ಕ್ಯಾಂಪ್ ಟೈಮಲ್ಲಿ ಬಂದರೂ ಫ್ರೀಯಾಗಿ ಅಸೆಸ್ಮೆಂಟ್ ಮಾಡ್ತೀವಿ, ಬರೋರಿಗೆಲ್ಲ ಪ್ಯಾಂಫ್ಲೆಟ್ಸ್ ಹಂಚ್ತೀವಿ, ಇದ್ರ ಬಗ್ಗೆ ಹೇಳ್ಕೊಡ್ತೀವಿ, ಸ್ಟೂಡೆಂಟ್ಸ್ಗೂ ಹೇಳ್ತೀವಿ, ಎಲ್ಲ ಪೇರೆಂಟ್ಸ್ಗೂ ಕೂಡ ಇದ್ರ ಬಗ್ಗೆ ತಿಳಿಸಿ ಅಂತ. ಮತ್ತೆ ಸ್ಕೂಲ್ ಸ್ಕ್ರೀನಿಂಗ್ ಹೋದಾಗ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಮಕ್ಕಳು ಕಂಡು ಬಂದ್ರೆ ಡೆಫಿನೆಟ್ಲಿ ರೆಕಮೆಂಡ್ ಮಾಡಿ ಎವಾಲ್ಯೂಷನ್ ಕರೆಸ್ತೀವಿ.
1: ಈಗ ಈ ತರದ ಮಕ್ಕಳಿಗೆ ತೊಂದರೆಯನ್ನ ಸ್ವಲ್ಪ ಸರಿಪಡಿಸಿ ಸಾಮಾನ್ಯ ಮಕ್ಕಳು ಹೋಗುವ ಶಾಲೆಗೆ ಸೇರಿಸಿದಾಗ ಮಕ್ಕಳು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಒಂದು ಕೀಳರಿಮೆಯನ್ನ ಬೆಳೆಸ್ಕೊಂಡಿರ್ತಾರೆ. ಅಂದ್ರೆ ನಾನು ಬೇರೆಯವ್ರ ತರ ಇಲ್ಲ, ನನ್ನ ಮಾತು ಸ್ಪಷ್ಟ ಇಲ್ಲ, ಕಾಣಿಸಕ್ಕೆ ನಾನು ಸರಿಯಾಗಿಲ್ಲ, ಈ ತರದ ಕೀಳರಿಮೆಯನ್ನ ಯಾವ ರೀತಿಯಲ್ಲಿ ಹೋಗಲಾಡಿಸ್ಬೇಕಂತ.
0: ನೀವು ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ, ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ ಗಳು. ಕ್ಲೆಫ್ಟ್ ಶುರು ಆಯ್ತು ಅಂತ ಹೇಳಿದ್ರೆ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಇಟ್ ಸೆಲ್ಫ್ ಇಸ್ ಅ ಪ್ರಾಬ್ಲಮ್, ಅದೇ ಒಂದು ತೊಂದರೆ. ಕಾಸ್ಮೆಟಿಕ್ ಅಪಿಯರೆನ್ಸ್, ಅದರಿಂದ ಆಗೋ ತೊಂದರೆಗಳು, ಅದು ತಿನ್ನೋದಾಗಿರ್ಬೋದು, ಮಾತಾಗಿರ್ಬೋದು, ಈ ಸೈಕಾಲಜಿಕಲ್ ಇಶ್ಯೂಸ್ಗಳನ್ನ ಎಲ್ಲರೂ ಟ್ಯಾಕಲ್ ಮಾಡಲ್ಲ. ಈಗ ನೀವು ಹೇಳಿದ್ರೆ ಅಲ್ಲ, ಸ್ಕೂಲ್ ಗೋಯಿಂಗ್ ಚೈಲ್ಡ್ ಚೆನ್ನಾಗಿರೋ ಮಕ್ಕಳನ್ನೇ ಬುಲಿ ಮಾಡ್ತಾರೆ, ಮಕ್ಕಳು ಬಿಡಲ್ಲ ಅಂತದ್ರಲ್ಲಿ ಅಪಿಯರೆನ್ಸ್ ಚೆನ್ನಾಗಿಲ್ಲ ನೋಡ್ಲಿಕ್ಕೆ ಅಥವಾ ಮಾತೆಲ್ಲ ಮೂಗಲ್ಲಿ ಮಾತಾಡೋ. ಈಗ ಸ್ಕೂಲ್ ಮಕ್ಕಳು ಯಾವ ರೀತಿ ಮಾತಾಡ್ತವೆ, ಸೀಳು ಅಂಗಳಿದ್ರೆ ಅಂತ ಹೇಳಿದ್ರೆ, ಈಗ ಸಪೋಸ್ ಕಾಗೆ ಕಾಲು ಕಪ್ಪು ಅಂತ ಹೇಳಿದ್ರೆ ಆ ಮಕ್ಕಳು ಕಾಹೆ ಕಾಹು ಹಾಹು ಅಂತ ಹೇಳ್ತವೆ. ಸೊ ಈ ತರ ಮಾತಾಡಿದಾಗ ಫ್ರೆಂಡ್ಸ್ಗಳ ಮಧ್ಯ ಅಥವಾ ಬೇರೆ ಮಕ್ಕಳ ಮಧ್ಯ ಆ ಮಗು ಬುಲಿಯಿಂಗ್ಗೆ ಒಳಗಾಗುತ್ತೆ. ಆ ಮಗು ಸ್ವಲ್ಪ ಕೀಳರಿಮೆ ಅನ್ಸ್ಬೋದು, ಲೋ ಸೆಲ್ಫ್ ಎಸ್ಟೀಮು, ಸ್ಕೂಲ್ಗೆ ಹೋಗಕ್ಕೆ ಇಷ್ಟಪಡಲ್ಲ, ಸ್ಕೂಲಲ್ಲಿ ಎಲ್ಲರ ಜೊತೆ ಮಿಂಗಲ್ ಆಗಕ್ಕೆ ಇಷ್ಟಪಡಲ್ಲ, ಓದ್ಲಿಕ್ಕೆ ಇಷ್ಟಪಡಲ್ಲ, ಅಕಾಡೆಮಿಕಲಿ ಹಿಂದೆ ಉಳಿದ್ಬಿಡುತ್ತೆ. ಸೊ ಒಂದಕ್ಕೊಂದು ಲಿಂಕ್ಡ್ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, 1.6 ಇಯರ್ಸ್ ಒಳಗಡೆ ಕರ್ಕೊಂಡು ಬನ್ನಿ. ಮ್ಯಾನೇಜ್ಮೆಂಟ್ ಮೂರು ಟೈಪ್ ಇರುತ್ತೆ, ಒಂದು ಪ್ರಾಪರ್ ಸರ್ಜಿಕಲ್ ಕರೆಕ್ಷನ್ ಬೈ ಪ್ಲಾಸ್ಟಿಕ್ ಸರ್ಜನ್, ಇನ್ನೊಂದು ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಬೈ ಆರ್ಥೋಡಾಂಟಿಸ್ಟ್ ಅಥವಾ ಡೆಂಟಿಸ್ಟ್, ಇನ್ನೊಂದು ನಮ್ಮಲ್ಲಿ ಫೀಡಿಂಗ್ ಮ್ಯಾನೇಜ್ಮೆಂಟ್ ಆಸ್ ವೆಲ್ ಆಸ್ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ. ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಬಂದ್ರೆ ಸರ್ಜಿಕಲ್ ಕರೆಕ್ಷನ್ಸ್ ಮೇಡಮ್, ಇದು ಸರ್ಜರಿ ಒಂದು ಸರ್ಜರಿಗೆ ನಿಲ್ಲಲ್ಲ ಇದು. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ನನ್ನ ಕೈ ಮೇಲೆ ಒಂದು ಗಾಯ ಮಾಡ್ಕೋತೀನಿ, ಒಂದು ಕಟ್ ಮಾಡ್ತೀನಿ, ಆ ಕಟ್ಟು ಒಣಗದ ಮೇಲೆ ಗಟ್ಟಿಯಾಗುತ್ತೆ, ಸುತ್ತಮುತ್ತಲಿನ ಚರ್ಮ ಎಲ್ಲ ಸ್ವಲ್ಪ ಫ್ಲೆಕ್ಸಿಬಲ್ ಅನ್ಸುತ್ತೆ, ಆ ಕಟ್ಟಾಗಿರೋ ಕಡೆ ಮಾತ್ರ ಹಾರ್ಡ್ ಇರುತ್ತೆ, ದಟ್ ಲೀವ್ಸ್ ಅ ಸ್ಕಾರ್. ಸೊ ಏನಾಗಿರುತ್ತೆ, ಸರ್ಜಿಕಲ್ ಕರೆಕ್ಷನ್ ಅಂದ್ರೆ ಅವರು ಅಲ್ಲಿ ಚುಚ್ಚಿ ಹೊಲ್ದಿರ್ತಾರಲ್ಲ, ಅಲ್ಲಿ ಸ್ಕಾರ್ ಇರುತ್ತೆ. ಸ್ಕಾರ್ ಇರೋ ಡೆವಲಪ್ಮೆಂಟ್ಗೂ ಸುತ್ತಮುತ್ತ ಇರೋ ಡೆವಲಪ್ಮೆಂಟ್ಗೂ ವ್ಯತ್ಯಾಸ ಇರುತ್ತೆ. ಸೊ ಬೇರೆ ತಲೆ ದೊಡ್ಡದಾಗುತ್ತೆ, ಅಂಗಳ ದೊಡ್ಡದಾಗುತ್ತೆ, ಎಲ್ಲ ದೊಡ್ಡದಾಗುತ್ತೆ, ಬೆಳವಣಿಗೆ ಆಗ್ತಿರುತ್ತೆ. ಕಿರುನಾಲಿಗೆ ಮಾತ್ರ ಅದೇ ರೇಟ್ ಅಲ್ಲಿ ಬೆಳವಣಿಗೆ ಆಗದೇನೆ ಇರಬಹುದು. ಹಾಗಾಗಿ ಏನಾಗುತ್ತೆ, ಗ್ಯಾಪ್ ಉಳ್ಕೊಳ್ಳುತ್ತೆ. ಈಗ ನಾವು ಪ ಅಂತ ಹೇಳಬೇಕಾದ್ರೆ ನಮ್ಮ ಕಿರುನಾಲಿಗೆ ಹೋಗಿ ಹಿಂದ್ಗಡೆ ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಪೋಸ್ಟೀರಿಯರ್ ಫೆರಿಂಜಲ್ ವಾಲ್ ಮುಟ್ಬೇಕಿಂಗೆ, ಕ್ಲೋಸ್ ಆಗ್ಬೇಕು, ಆಗ ಬಾಯಲ್ ಬರುತ್ತೆ ಪ. ಅದೇ ಮಾ ಹೇಳಬೇಕಾದ್ರೆ ಕಿರುನಾಲಿಗೆ ಕೆಳಗೆ ಬಿಡ್ಬೇಕು, ಮುಚ್ಕೋಬಾರ್ದು, ಮಾ ಬಿಡ ಈ ತರ. ಸೊ ಬಾಯಲ್ಲಿ ಬರುವಂತ ಶಬ್ದಗಳು ಹೇಳಬೇಕಾದ್ರೆ ಕಿರುನಾಲಿಗೆ ಮೇಲೆ ಹೋಗ್ಬೇಕು, ಮೂಗಲ್ಲಿ ಬರುವಂತ ಶಬ್ದಗಳು ಹೇಳಬೇಕಾದ್ರೆ ಕಿರುನಾಲಿಗೆ ಕೆಳಗಿರ್ಬೇಕು. ಸೊ ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ ನಮ್ಮ. ಸೊ ಏನಾಗ್ಬಿಡುತ್ತೆ, ಅವ್ರಿಗೆ ಸೀಳಿರೋದ್ರಿಂದ ಎಲ್ಲ ಮೂಗಲ್ ಬರ್ತಾ ಇರುತ್ತೆ. ಸೊ ಈ ಕರೆಕ್ಷನ್ ಆದಷ್ಟು ಬೇಗ ಆಗ್ಬೇಕು. ಇದಾದ್ಮೇಲೆ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಆಗ್ಬೇಕು, ನಮ್ಮಲ್ಲಿ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ ಆಗ್ಬೇಕು, ಫೀಡಿಂಗ್ ಮ್ಯಾನೇಜ್ಮೆಂಟ್ ಆಗ್ಬೇಕು. ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ರೆ ಅವ್ರಿಗೆ ಸರ್ಜರೀಸ್ಗಳನ್ನ ಕಮ್ಮಿ ಮಾಡಬಹುದು. ಒಂದೇ ಸರ್ಜರಿಗೆ ನಿಲ್ಲಲ್ಲ ಇದು. ಸೊ ದೊಡ್ಡವರಾದ್ಮೇಲೆ ಇನ್ನ ಸರ್ಜರೀಸ್ ಬೇಕಾಗ್ತದೆ, ಸೆಕೆಂಡ್ರಿ ತರ್ಷರಿ ಸರ್ಜರೀಸ್ ಬೇಕಾಗ್ತದೆ. ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ ರೆಗ್ಯುಲರ್ ಆಗಿ ತಗೊಂಡ್ರೆ ಸರ್ಜರೀಸ್ ಅವಾಯ್ಡ್ ಮಾಡಬಹುದು, ಅವನ್ನ ನಾರ್ಮಲ್ ಮಗುವಾಗಿ ಮಾಡಬಹುದು.
1: ಈಗ ಗಿರೀಶ್ರೆ ತಾವು ಮಾತಾಡ್ತಾ ಹೇಳಿದ್ರಿ, ಒಂದೇ ಸರ್ಜರಿಗೆ ನಿಲ್ಲಲ್ಲ, ಹೆಚ್ಚು ಹೆಚ್ಚು ಸರ್ಜರಿ, ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಗಳು ಬೇಕಾಗ್ತದೆ ಅಂತೆ. ಅವಾಗ ನಮ್ಮ ಜನಸಾಮಾನ್ಯರು ಯೋಚನೆ ಮಾಡ್ತಾರೆ, ಇದು ಬಹಳ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಅಂತ. ಅಂದ್ರೆ ಬಡ ಬಗ್ಗರು ಏನ್ ಮಾಡ್ಬೇಕು?
0: ಆಕ್ಚುಲಿ ಸ್ಮೈಲ್ ಟ್ರೈನ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ ಅವರು ಮೊದಲನೇ ಸರ್ಜರಿನ ಫ್ರೀಯಾಗಿ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ರೀಚ್ ಆಗ್ಲಿ ಅಂದ್ಬಿಟ್ಟು ಸ್ಮೈಲ್ ಟ್ರೈನ್ ಅನ್ನೋರು ಫ್ರೀ ಸರ್ಜರೀಸ್ ಮಾಡ್ತಾ ಇದಾರೆ, ಮೊದಲನೇ ಸರ್ಜರಿ. ಸೊ ಮಕ್ಕಳಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಈಗ ಸೆಕೆಂಡರಿ ಸರ್ಜರೀಸ್ ಎಲ್ಲ ಮಾಡಿಸ್ಬೇಕಂದ್ರೆ ದುಡ್ಡು ಖರ್ಚಾಗ್ತದೆ, ಬಟ್ ಅದನ್ನು ಅವ್ರೇನಾದ್ರೂ ರಿಕ್ವೆಸ್ಟ್ ಮಾಡಿಕೊಂಡು ಲೆಟರ್ ಬರೀತು ಅಂತ ಹೇಳಿದ್ರೆ, ಯಾರಾದರೂ ದಾನಿಗಳು ಲೈಕ್ ರೋಟರಿ ಕ್ಲಬ್ ಇರ್ಬೋದು ಅಥವಾ ಬೇರೆ ಬೇರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ಗಳು ಫಂಡ್ ಮಾಡ್ಬೋದು ಅಥವಾ MP ಫಂಡ್ಸ್ ಇಂದನೋ ಅವ್ರಿಗೆ ನಮ್ಮಲ್ಲಿ ನಮ್ಗೆ ಎಲ್ಲಿ ಗೊತ್ತು ನಾವಲ್ಲಿ ಸಹಾಯ ಮಾಡ್ತೀವಿ ಅಥವಾ ಅವ್ರಿಗೆ ಸೋಷಿಯಲ್ ವರ್ಕರ್ ಕಡೆ ಕಳಿಸ್ತೀವಿ, ಅವ್ರು ಎಲ್ಲಿ ಅವ್ರಿಗೆ ಸಹಾಯ ಆಗುತ್ತೆ ಅಲ್ಲಿ ಅವ್ರು ಹೆಲ್ಪ್ ಮಾಡ್ತಾರೆ.
1: ಒಟ್ಟು ಈ ಮಕ್ಕಳಿಗೆ ಸರ್ಜರಿ ಅನ್ನೋದು ಅನಿವಾರ್ಯ ಅಂತ ಹೇಳ್ತೀವಿ.
0: ಸರ್ಜರಿ ಅನಿವಾರ್ಯ.
1: ಈಗ ಒಂದು ಕೊನೆಯದಾಗಿ ಗಿರೀಶ್ ಅವರೇ, ತಾವು ಮಾತಾಡ್ತಾ ಹೇಳಿದ್ರಿ ಜುಲೈ ತಿಂಗಳವನ್ನ ಈ ತರದ ಮಕ್ಕಳ ಒಂದು ಅನುಕೂಲತೆಗಾಗಿ ಫ್ರೀ ಚೆಕಪ್, ಅವರಿಗೆ ಒಂದು ಫ್ರೀ ಅನಾಲಿಸಿಸ್ ಮಾಡೋ ಸಲುವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಅಕಸ್ಮಾತ್ ಆಗಿ ಬೇರೆ ಸಮಯದಲ್ಲಿ ಜನ ಬಂದು ತಮ್ಮನ್ನು ಸಂಪರ್ಕ ಮಾಡಿದ್ರೆ ಈ ಒಂದು ಟ್ರೀಟ್ಮೆಂಟ್ ಸಾಧ್ಯ ಇದೆಯಾ?
0: ಬೇರೆ ಸಮಯದಲ್ಲಿ ಬಂದ್ರೆ ಮಿನಿಮಮ್ ಚಾರ್ಜಸ್ ತಗೋತೀವಿ. ನಮ್ದು JSS ವಾಕ್ಶ್ರವಣ ಸಂಸ್ಥೆ, ಸುತ್ತೂರು ಮಠದ್ದು, ಇದು ಮಠದಾಗಿರೋದ್ರಿಂದ ತುಂಬಾ ಚಾರ್ಜ್ ಮಾಡೋದೇ ಇಲ್ಲ ನಾವು, ತುಂಬಾ ಮಿನಿಮಲ್ ಚಾರ್ಜಸ್. ಒಂದು ಅಸೆಸ್ಮೆಂಟ್ಗೆ ಒಂದು 100 ರೂಪಾಯಿ ತಗೋಬಹುದಷ್ಟೇ. ಥೆರಪಿ ಸೆಷನ್ಗೆ ನೀವು ಬೆಂಗಳೂರಲ್ಲೆಲ್ಲ 1,800 ರೂಪಾಯಿ, 2,000, 1,500 ರಿಂದ 2,000 ಒಂದು ಸೆಷನ್ಗೆ, ಮುಕ್ಕಾಲು ಗಂಟೆ ಸೆಷನ್. ವೆರಸ್ ನಾವು ಚಾರ್ಜ್ ಮಾಡೋದು ಬರೀ 75 ರೂಪಾಯಿ. ಅದನ್ನು ಮಠದ್ದು ಸಂಸ್ಥೆ ಯಾಕೆ ಚಾರ್ಜ್ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಫ್ರೀಯಾಗಿ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಜನಕ್ಕೆ ಯಾವ್ದು ವ್ಯಾಲ್ಯೂ ಇರಲ್ಲ,
1: ನಂಬಿಕೆನೆ ಬರಲ್ಲ,
0: ನಂಬಿಕೆನೆ ಬರಲ್ಲ. ಇವ್ರು ಫ್ರೀಯಾಗಿ ಕೊಡ್ತಾ ಇದಾರೆ, ಒಂದು ಮಿನಿಮಮ್ ವ್ಯಾಲ್ಯೂ.

0: ಆದ್ರೂ ಇಡಬೇಕು ಅಂತ ಹೇಳಿ ಸಂಸ್ಥೆ ಅದಿಟ್ಟಿದೆ. ಅಂಡ್ ಇದರಿಂದ ತುಂಬಾ ಜನ ಈಗ ಆಲ್ರೆಡಿ ಪ್ರೆಸೆಂಟ್ಲಿ ನಮ್ಮಲ್ಲಿ JSS ವಾಕ್ಶ್ರವಣ ಸಂಸ್ಥೆಯಲ್ಲಿ 50 ರಿಂದ 60 ಕೇಸ್ ರೆಗ್ಯುಲರ್ ಆಗಿ ಥೆರಪಿ ತಗೋತಾ ಇದಾರೆ. ಕಂಟಿನ್ಯೂಸ್ಲಿ ತಿಂಗಳಿಗೆ 500 ಸೆಷನ್ಸ್ ಗಳು ನಡೀತಾ ಇದೆ ಥೆರಪಿ, 500 ಸೆಷನ್ಸ್. ಸೊ ಬಹಳ ಜನ ಉಪಯೋಗ ಪಡೀತಾ ಇದಾರೆ. ಇದರಲ್ಲಿ ಸೀಳು ತುಟಿ ಅಂಗಳು ಮಕ್ಕಳು ಸುಮಾರು ಜನ ಇದಾರೆ. ಸೊ ನೀವು ಅವರು ಜುಲೈ ತಿಂಗಳಲ್ಲಿ ಬಂದಾಗ ಫ್ರೀಯಾಗಿ ಅಸೆಸ್ಮೆಂಟ್ ಮಾಡ್ತೀವಿ, ಬೇರೆ ತಿಂಗಳಲ್ಲಿ ಬಂದಾಗ ಮಿನಿಮಮ್ ಚಾರ್ಜಸ್ ತಗೋತೀವಿ.
1: ಈಗ ಒಟ್ಟಿನಲ್ಲಿ ಈ ತರದ ಮಗು ಇರುವಂತ ಪಾಲಕರಿಗೆ ತಾವೇನ್ ಹೇಳಿಕೆ ಬಯಸ್ತೀರಿ?
0: ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ತರ ಮಗು ಕಂಡು ಬಂದಲ್ಲಿ ಹುಟ್ಟಿದ ತಕ್ಷಣ ನೀವು ತೋರಿಸಿ, ಹಾಸ್ಪಿಟಲ್ಗೆ ಹೋಗಿ ತೋರಿಸಿ, ಪ್ಲಾಸ್ಟಿಕ್ ಸರ್ಜನ್ ನ ಮೀಟ್ ಮಾಡಿ, ಆರ್ಥೋಡಾಂಟಿಸ್ಟ್ಗೆ ತೋರಿಸಿ, ಅಥವಾ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ನಮ್ಮ ಹತ್ರ ಬನ್ನಿ, ನಾವು ಎಲ್ಲರ ಹತ್ರನೂ ಕಳಿಸ್ತೀವಿ ಅಥವಾ ಅವರು ಎಲ್ಲರ ಹತ್ರನೂ ಕಳಿಸ್ತಾರೆ. ಪ್ರೊಫೆಷನಲ್ಸ್ಗೆ ಮಾತ್ರ ಗೊತ್ತಿರುತ್ತೆ ಎಲ್ಲರತ್ರನು ಕಳಿಸ್ಬೇಕು, ಯಾರ್ಯಾರಿಂದ ಟ್ರೀಟ್ಮೆಂಟ್ ಬೇಕು ಮಗುಗೆ ಅಂತ. ಸೊ ಎಲ್ಲರ ಹತ್ರನು ಕಳಿಸ್ತೀವಿ. ಅಟ್ಲೀಸ್ಟ್ ನೀವು ಹಾಸ್ಪಿಟಲ್ಗೆ ಹೋಗಿ ಅದನ್ನ, ಓ ದೇವ್ರು ಮಾಡಿದ್ದು ಹೀಗೆ, ಅಥವಾ ನನ್ನ ಮಗು ಮುಂದೆ ಮಾತಾಡ್ತಾನೆ, ಅಥವಾ ಇವನು ಹಿಂಗೆ ಹುಟ್ಟಿದಾನೆ, ಏನ್ ಮಾಡಕ್ ಆಗಲ್ಲ ಇದು ಅಂತ ಅವ್ರಿಗವರೇ ಅನ್ಕೊಂಡು ಸುಮ್ನೆ ಇರೋದ್ಕಿಂತ ಅವರು ಹಾಸ್ಪಿಟಲ್ಗೆ ತೋರಿಸಿ ಕನ್ಸರ್ನ್ ತೋರಿಸಿದ್ರೆ ನಾವು ಸಹಾಯ ಮಾಡ್ತೀವಿ. ಮಗು ನಾರ್ಮಲ್ ಮೈನ್ ಸ್ಟ್ರೀಮ್ ಮಗು ಜೊತೆ ಬೆಳೆದು ನಾರ್ಮಲ್ ಆಗಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ.
1: ಧನ್ಯವಾದಗಳು ಡಾಕ್ಟರ್ ಗಿರೀಶ್ ಅವರೇ. ಎಷ್ಟೊಂದು ಜನ ಪಾಲಕರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲದೇ ಇರಬಹುದು, ಹಾಗಾಗಿ ಅವರು ಧಾರವಾಡದಲ್ಲಿ ಇರುವಂತ JSS ವಾಕ್ಶ್ರವಣ ಸಂಸ್ಥೆಗೆ ಭೇಟಿ ಕೊಟ್ರೆ ಅವರಿಗೆ ಇದ್ರ ಬಗ್ಗೆ ಹೆಚ್ಚಿನ ವಿವರವಾದ ಮಾಹಿತಿ ಲಭ್ಯ ಆಗ್ತದೆ. ಜೊತೆಗೆ ಮಗುವಿಗೆ ಉತ್ತಮ ಚಿಕಿತ್ಸೆ ಸಿಕ್ಕು ಮಗು ಕೂಡ ಸಾಮಾನ್ಯ ಮಗುವಿನಂತೆ ಒಂದು ಶಾಲೆಯಲ್ಲಿ ಓದಿ ಉತ್ತಮ ಪ್ರಜೆ ಆಗೋದ್ರಲ್ಲಿ ಸಹಕಾರಿಯಾಗ್ತದೆ. ಈ ತರದ ಮಗುವನ್ನ ಮೂಲೆ ಗುಂಪು ಮಾಡದೇನೆ ಅದಕ್ಕೂ ಒಂದು ಬದುಕನ್ನ ಕಲ್ಪಿಸಿಕೊಡೋದು ತಂದೆ ತಾಯಿಗಳ ಮುಖ್ಯ ಕರ್ತವ್ಯ ಅಂತ ಹೇಳ್ತಾ ಈ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
2: ಸೀಳು ತುಟಿ ಅಂಗಳು ಈ ವಿಷಯ ಕುರಿತಂತೆ ಇದುವರೆಗೂ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ. ಈಗ ಹೃದಯಾಘಾತ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಡಾಕ್ಟರ್ ರಜನಿಕಾಂತ್ ಅವರಿಂದ ಮಾಹಿತಿ.
3: ಹೃದಯಾಘಾತ ಎಂದರೆ ಹೃದಯದ ಒಂದು ಭಾಗಕ್ಕೆ ರಕ್ತ ಪೂರೈಕೆಯಲ್ಲಿ ಅಡ್ಡಿ ಉಂಟಾಗಿ ಅಲ್ಲಿನ ಹೃದಯದ ಜೀವಕೋಶಗಳು ಸಾಯುವುದು ಎಂದರ್ಥ. ಇದಕ್ಕೆ ಮುಖ್ಯ ಕಾರಣ ರಕ್ತನಾಳದಲ್ಲಿ ಆಗುವ ಪ್ಲಾಕ್. ಇನ್ನು ಕೆಲವೊಮ್ಮೆ ಇನ್ನೊಂದು ಕಡೆ ಆದ ಪ್ಲಾಕು ಛಿದ್ರವಾಗಿ ಮುಂದೆ ಹೋಗಿ ಸಣ್ಣ ರಕ್ತನಾಳವನ್ನು ಮುಚ್ಚಿಕೊಳ್ಳುವುದು. ಆಗ ರಕ್ತ ಕೊರತೆ ಮತ್ತು ಆಮ್ಲಜನಕದ ಕ್ಷೀಣತೆಯಿಂದ ಹೃದಯದ ಜೀವಕೋಶಗಳಿಗೆ ತೊಂದರೆಯಾಗುತ್ತದೆ. ರಕ್ತನಾಳಗಳ ಅಡ್ಡುಗಟ್ಟುವಿಕೆಯ 80% to 90% ಮಟ್ಟಕ್ಕೆ ತಲುಪುವವರೆಗೂ ಈ ಸಮಸ್ಯೆ ಅರಿವಿಗೆ ಬರುವುದಿಲ್ಲ. ಹೃದಯಾಘಾತವು ಪ್ರಪಂಚದಾದ್ಯಂತ ಪುರುಷರು ಮತ್ತು ಮಹಿಳೆಯರಿಬ್ಬರಿಗೂ ಸಾವನ್ನು ತರುವ ಪ್ರಮುಖ ಕಾರಣವಾಗಿದೆ. ಹೃದಯಾಘಾತ ಕಾಯಿಲೆ ಸಂಭವಿಸುವ 5 ಸಾವುಗಳಲ್ಲಿ ಒಂದಕ್ಕೆ ಕಾರಣವಾಗಿದೆ. ಮುಂಚೆ ಹೃದಯಾಘಾತ ಶ್ರೀಮಂತ ದೇಶಕ್ಕೆ ಮಾತ್ರ ಇತ್ತು. ಈಗ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲೂ ಸಹಿತ ಹೃದಯದ ರಕ್ತನಾಳದ ಕಾಯಿಲೆ ಸಾವನ್ನು ಉಂಟು ಮಾಡುವ ಪ್ರಮುಖ ಕಾರಣವಾಗುತ್ತಿದೆ. ಮುಂಚೆ 1985 to 2015 ಹೃದಯಾಘಾತದಿಂದ ಸಾವು ದ್ವಿಗುಣಗೊಂಡಿದೆ. ಹೃದಯಾಘಾತವು ಸಾಮಾನ್ಯವಾಗಿ ಮುಂಚೆ 50 to 60 ಆದವರಿಗೆ ಮಾತ್ರ ಆಗುತ್ತಿತ್ತು, ಆದರೆ ಈಗ ಸಣ್ಣ ವಯಸ್ಸಿನವರಿಗೂ ಸಹಿತ ಆಗಬಹುದು. ಇದಕ್ಕೆ ಪ್ರಮುಖವಾಗಿರುವ ಕಾರಣಗಳು ಅಂದರೆ, ಮೊದಲಿಗೆ ಧೂಮಪಾನ, ನಿಯಂತ್ರಣವಿಲ್ಲದ ಮಧುಮೇಹ, ಕೊಲೆಸ್ಟ್ರಾಲ್ ಮತ್ತು ಕುಟುಂಬದ ಇತಿಹಾಸ, ಡಯಟಿನ ಕೊರತೆ, ವ್ಯಾಯಾಮದ ಕೊರತೆ ಅಥವಾ ಸಿಕ್ಕಾಪಟ್ಟೆ ವ್ಯಾಯಾಮ ಮಾಡುವುದರಿಂದಲೂ ಸಹಿತ ಆಗಬಹುದು. ರಕ್ತದ ಒತ್ತಡ ಕಂಟ್ರೋಲಲ್ಲಿ ಇರಲಿದೆ ಇದ್ದಾಗ ಜೀವನ ಶೈಲಿ, ಮದ್ಯಪಾನ, ಇನ್ನು ಕೆಲವೊಮ್ಮೆ ಡ್ರಗ್ಸ್ ಮುಂತಾದಗಳಿಂದಲೂ ಸಹಿತ ಹೃದಯಾಘಾತವಾಗಬಹುದು. ಹೃದಯಾಘಾತದ ರೋಗ ಲಕ್ಷಣಗಳೆಂದರೆ ಏನು? ಹೃದಯಾಘಾತ ಆದಾಗ ನಿಮ್ಗೆ ಹೇಗೆ ಗೊತ್ತಾಗುತ್ತದೆ? ಮೊದಲಿಗೆ ಎದೆನೋವು ಶುರುವಾಗುತ್ತೆ. ಈ ಎದೆನೋವು ಒಮ್ಮೆಲೆ ಶುರುವಾಗುತ್ತದೆ. ವಿಶಿಷ್ಟವಾಗಿ ಈ ಎದೆನೋವು ಎಡೆಭಾಗದ ಎದೆಯಿಂದ ಎಡಗಡೆ ಕೈಗೆ ಮುಷ್ಟಿಯನ್ನು ಬಿಗಿದಾಗಿ ಹಿಡಿದುಕೊಂಡು ಎದೆನೋವನ್ನು ನಿಯಂತ್ರಿಸಲು ಕೊಳ್ಳುತ್ತಾರೆ. ಈ ಚಿಹ್ನೆಯನ್ನು ಹೃದಯಾಘಾತದ ಎದೆನೋವನ್ನ ಮುನ್ಸೂಚನೆ ಎಂದು ಸಹಿತ ತಿಳಿಯಬಹುದು. ಆದರೆ ಕೆಲವೊಮ್ಮೆ ಸರಿಸುಮಾರು 25% ಜನರಿಗೆ ಎದೆನೋವು ಅಥವಾ ಯಾವುದೇ ಇತರ ರೋಗ ಲಕ್ಷಣಗಳು ಇಲ್ಲದೆ ಸದ್ದಿಲ್ಲದೆ ಹೃದಯಾಘಾತ ಆಗುತ್ತದೆ. ಇದಕ್ಕೆ ಸೈಲೆಂಟ್ MI ಎನ್ನುತ್ತಾರೆ. ಮೇಲೆ ಹೇಳಿದಂತೆ ಇತರದ ಯಾವುದೇ ತೊಂದರೆ ಇದ್ದಾಗ ನೀವು ನಿಮ್ಮ ಹತ್ತಿರದಲ್ಲಿ ಇರುವ ದವಾಖಾನೆಗೆ ಬೇಗ ಹೋಗಬೇಕು. ಹೃದಯಾಘಾತ ಕಂಡುಹಿಡಿಯಲು ನಮ್ಮಲ್ಲಿ 3 ತರದ ಪರೀಕ್ಷೆಗಳಿವೆ. ಅವು ಯಾವುವು ಎಂದರೆ, ಮೊದಲನೆಯದು ECG ಅಥವಾ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂದರೆ ವಿದ್ಯುತ್ ಲೇಖ, ಎರಡನೆಯದು ಎಕೋಕಾರ್ಡಿಯೋಗ್ರಾಫಿ, ಇದರಲ್ಲಿ ಹಾರ್ಟ್ ಅನ್ನು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಿಷಿನ್ ಇಂದ ನೋಡುತ್ತಾರೆ, ಅದರಲ್ಲಿ ಏನಾದರೂ ಏರುಪೇರು ಇದ್ದರೆ ಕಂಡುಹಿಡಿಯುತ್ತಾರೆ. ಮೂರನೆಯದು ರಕ್ತದ ಪರೀಕ್ಷೆ, ಇದರಲ್ಲಿ ಕ್ರಿಯಾಟಿನಿನ್ ಕೈನೇಸ್ ಮತ್ತು ಟ್ರೋಪೋನಿನ ಮಟ್ಟವನ್ನು ಅಳತೆ ಮಾಡಬಹುದು, ಅದರಿಂದಲೂ ಸಹಿತ ನಿಮಗೆ ಹೃದಯಾಘಾತ ಆಗಿದೆ ಎಂದು ಪತ್ತೆ ಹಚ್ಚಬಹುದು. ಹೃದಯಾಘಾತರ ECG ಮೇಲೆ 2 ತರ ವಿಭಾಗಿಸಬಹುದು, ಒಂದು ಸ್ಟೆಮಿ ಅಂತ, ಇನ್ನೊಂದು ನಾನ್ ಸ್ಟೆಮಿ ಅಂತ. ಸ್ಟೆಮಿಯು ಸ್ವಲ್ಪ ತೀವ್ರವಾಗಿರುತ್ತದೆ, ನಾನ್ ಸ್ಟೆಮಿ ಸ್ವಲ್ಪ ಕಡಿಮೆ ಪ್ರಮಾಣದ್ದು. ಒಮ್ಮೆ ನಿಮಗೆ ಹೃದಯಾಘಾತವಾಗಿದೆ ಎಂದು ಗುರುತಿಸಿದ ಮೇಲೆ ವೈದ್ಯರು ನಿಮಗೆ ತಕ್ಷಣವೇ ಆಮ್ಲಜನಕ, ಆಸ್ಪ್ರಿನ್, ಕ್ಲೋಪಿಡಗ್ರಲ್ ಮತ್ತು ಸ್ಟ್ಯಾಟಿನ್ ಅನ್ನ ಮಾತ್ರೆಗಳನ್ನು ಕೊಡುತ್ತಾರೆ.
2: ಹೃದಯಾಘಾತ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತಂತೆ

ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ರಜನೀಕಾಂತ್ ಅವರು. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರಗತಿಪಥ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರ ಸಂವಾದ.
1: ಶಿವಣ್ಣ, ಹೇಗಿದ್ದೀರಿ? ಓಹೋಹೋ, ಏನ್ ಸುಬಣ್ಣ, ನಾನು ಇಲ್ಲೇ ಹೋಗ್ತಾ ಇದ್ದೆ ಟೌನಿಗೆ, ನೋಡ್ಕೊಂಡು ಹೋಗೋಣ ಮನೆಗೆ ಅಂತ ಬಂದ್ರೆ ಏನಿದು ಪೇಪರ್ ಇಷ್ಟೊಂದೆಲ್ಲ ಹಾಸ್ಕೊಂಡು ಟೇಬಲ್ ಮೇಲೆ, ಏನ್ ಕತೆ, ಏನ್ ಅಭ್ಯಾಸ ಇದು?
2: ಅಲ್ಲ, ಇದೊಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂತ ಅನಿಸ್ತು. ಇತ್ತೀಚೆಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಎಲ್ಲ ನಮ್ಮ ಯುವಕರು ತಮ್ಗೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತ ಹೇಳ್ತಿದಾರಲ್ವಾ?
1: ಹೌದು ಹೌದು ಹೌದು. ಏನ್ ಗೊತ್ತಾ ಸುಬ್ಬಣ್ಣ, ಈಗ ಮನಸ್ಸಿದ್ರೆ ಮಾರ್ಗ ಅಂತ ಇದಕ್ಕೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರದವ್ರು ಬೇಕಾದಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ನೀನ್ ಯಾವ್ದ್ರ ಬಗ್ಗೆ ಹೇಳಕೊಟ್ಟೆ?
2: ಇದು ನನಗೆ ಬಹಳ ಆಶ್ಚರ್ಯ ಆಗೋಯ್ತು ಶಿವಣ್ಣ. ಇದು
1: ಏನು,
2: 2 ವರ್ಷದಲ್ಲಿ 1.5 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ.
1: ಓಹೋ, ಯಾವ್ದಪ್ಪ ಇದು, ಹೊಸ ಉದ್ಯೋಗ ಇದು?
2: ಇದು ಒಂದು ಹೊಸ ಯೋಜನೆಯನ್ನ ಈ ಸಾರಿ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಇದು ಹೆಸರೇನೆ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ.
1: ಓಹೋ, ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ. ರೋಜ್ಗಾರ್ ಯೋಜನೆ ಅಂದ್ರೆ
2: ರೋಜ್ಗಾರ್ ಯೋಜನೆ. ಆದ್ರೆ ನಾವು ಇಷ್ಟು ದಿವಸಗಳೆಲ್ಲ ಕಾಲ ನಾವು ಈ ಹಳ್ಳಿಲೆಲ್ಲ ಏನಂತ ಗೊತ್ತಿದ್ವಿ, ರೋಜ್ಗಾರ ಯೋಜನೆ ಅಂತ ಅಂದ್ಕೊಂಡೇನೆ ಬೇರೆ ತರದಲ್ಲಿ ಯೋಚನೆ ಮಾಡ್ತಾ ಇದ್ವಿ.
1: ನಾನು ಕೂಡ ಹಂಗೆ ಅನ್ಕೊಂಡಿದ್ದೆ ಬಿಡು.
2: ಈಗ ಏನಾಗೋಯ್ತು ಅಂತಂದ್ರೆ, ಇದು ನೋಡಿದ್ರೆ ನಮ್ಮ ತೋಟದಲ್ಲಿ ಮಾಡೋ ರೋಜ್ಗಾರ ಯೋಜನೆ ಅಲ್ವೇ ಅಲ್ಲ ಇದು. ಎಲ್ಲ ಕಂಪನಿ ಇದೆಯಲ್ಲ, ಕಂಪನಿಗಳಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡ್ಬೇಕಂತೆ, ಹೊಸದಾಗಿ ಸೇರ್ಕೊಳ್ಳೋ ಅಂತ ಯುವಕರಿಗೆ ದುಡ್ಡು ಕೊಡ್ತಾರಂತೆ.
1: ಓಹೋ, ನೋಡಪ್ಪ, ನಾನು ಈ ನರೇಗಾ ಯೋಜನೆ ಇದೆಯಲ್ಲ,
2: ಅಲ್ಲ ಅದಕ್ಕೆ ಹೇಳಿದ್ರು ಆ ರೋಜ್ಗಾರ ಯೋಜನೆ ಅಲ್ಲ ಇದು.
1: ಅದು ನಮ್ಮ ರೈತರು ಮಕ್ಕಳಿಗೆ ಸಂಬಂಧಪಟ್ಟದ್ದು, ಗ್ರಾಮೀಣ ಭಾಗದಲ್ಲಿ.
2: ಹೌದು,
1: ಇದು ಬೇರೆ ಬೇರೆ ಯುವಕರಿಗೆ.
2: ಅಂದ್ರೆ ಯುವಕರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಬಹಳ ಒಂದು ವಿಶೇಷತೆ ಇದೆಯಪ್ಪ.
1: ಏನಂತದ್ದು ವಿಶೇಷತೆ ಇದರಲ್ಲಿ?
2: ನಮ್ಮಲ್ಲಿ ಉದ್ಯೋಗದಾತರು ಉದ್ಯೋಗಿಗಳು ಎರಡು ಹೇಳ್ತೀವಿ. ಹೌದಾ?
1: ಹೌದು ಹೌದು.
2: ಈ ಒಂದು ಯೋಜನೆಯಲ್ಲಿ ಉದ್ಯೋಗದಾತರಿಗೂ ಹಣ ಕೊಡ್ತಿದ್ದಾರೆ, ಉದ್ಯೋಗ ಸೇರ್ಕೊಳ್ಳೋರಿಗೂ ಹಣ ಕೊಡ್ತಿದ್ದಾರೆ.
1: ಉದ್ಯೋಗದಾತರು ಅಂದ್ರೆ ಯಾರು ಉದ್ಯೋಗ ಕೊಡ್ತಾರೆ ಅವರಿಗೂ ದುಡ್ಡು?
2: ಇದಕ್ಕೆ ಆಮೇಲೆ ನೋಡ್ತಾ ಇದ್ದೆ, ನನಗೆ ಬಹಳ ಆಶ್ಚರ್ಯ ಆಗೋಯ್ತು. 2 ವರ್ಷದಲ್ಲಿ 1.5 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಒಂದು ಯೋಜನೆಯನ್ನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್ ಡಿಸಿಷನ್ ಅಲ್ಲಿ 2025 ಜುಲೈ 1 ಕ್ಯಾಬಿನೆಟ್ ನಲ್ಲಿ ಇದನ್ನ ಜಾರಿಗೆ ತರೋದಕ್ಕೆ ಆರ್ಡರ್ ಮಾಡ್ಬಿಟ್ಟಿದ್ದಾರೆ.
1: ನೋಡಪ್ಪ, ಇವು ನಮ್ಗಳಿಗೆ ಗೊತ್ತೇ ಆಗೋದಿಲ್ಲ, ಇಲ್ಲಿ ಬರೋದೇ ಇಲ್ಲ ನಮ್ಗೆ. ಯಾವಾಗಿಂದ ಇನ್ನೊಂದ್ಸರಿ ಹೇಳು.
2: ಇದು ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗಿದ್ದು ಜುಲೈ 1, 2025. ಅದೇನೋ ಅವ್ರು ಇಂಗ್ಲಿಷ್ ನಲ್ಲಿ ಬರ್ದಿದಾರಪ್ಪ, ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನಿಶಿಯೇಟಿವ್ ಸ್ಕೀಮ್. ಇದರ ಹೆಸರು ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಅಂತ ಹೇಳಿದ್ದಾರೆ. ಆಮೇಲೆ ಇದಕ್ಕೆ ಇಟ್ಟಿರೋ ದುಡ್ಡು ನೋಡ್ಬಿಟ್ರೆ ಲೆಕ್ಕ ಮಾಡೋದೇ ಕಷ್ಟಪ್ಪ.
1: ಹೌದಾ?
2: 99,446 ಕೋಟಿ.
1: ಇದು ಎಷ್ಟು, 2 ವರ್ಷದಲ್ಲಿ ಖರ್ಚು?
2: 2 ವರ್ಷದಲ್ಲಿ ಖರ್ಚು ಮಾಡೋದಕ್ಕೆ. ಅದ್ರಲ್ಲೂ ಅದು ಡೇಟು, ಅಲ್ಲಿ ಡೆಡ್ ಲೈನ್ ಅಂದ್ರೆ ಅಂತಿಮ ಒಂದು ದಿನಾಂಕವನ್ನು ಹೇಳ್ಬಿಟ್ಟಿದ್ದಾರೆ.
1: ಹೌದಾ?
2: ಯಾವಾಗ ಇದು ಶುರುವಾಗತ್ತೆ, ಯಾವಾಗ ಮುಕ್ತಾಯ ಆಗತ್ತೆ ಅಂತ ಈಗ ನೋಡಲ್ಲಿ.
1: ಅಂದ್ರೆ ಏನ್ ಗೊತ್ತಾ ಸುಬ್ಬಣ್ಣ, ನಾನು ಹೇಳೋದು, ನಮ್ಮ ದೇಶದಲ್ಲಿ ಎಷ್ಟೋ ಯೋಜನೆಗಳಿದೆ, ಆದ್ರೆ ಟೈಮ್ ಲಿಮಿಟ್ ಇರೋದಿಲ್ಲ. ಈ ರೀತಿ ಟೈಮ್ ಲಿಮಿಟ್ ಹಾಕೋದ್ರಿಂದ ಏನಾಗುತ್ತೆ, ಅಧಿಕಾರಿಗಳ ಮೇಲೆ ಒತ್ತಡ ಬೀಳುತ್ತೆ. ಆಮೇಲೆ ಅಷ್ಟರೊಳಗಡೆ ಈ ಒಂದು ಯೋಜನೆ ಸಾಕಾರ ಆಗ್ಬೇಕು ಅಂತೇಳಿ ಜನಗಳಿಗೂ ಕೂಡ ಅಧಿಕಾರಿಗಳು ಬೆನ್ನತ್ತಾರೆ. ಬಹಳ ಒಳ್ಳೆ ಯೋಜನೆ ಸುಬ್ಬಣ್ಣ ಇದು.
2: ಅಲ್ಲಿ
1: ಎಫೆಕ್ಟಿವ್ ಡೇಟ್ ಅಂತ ಅದೇನೋ August 2025 to 31 July 2027.
2: 2 ವರ್ಷ
1: ಆಯ್ತಲ್ಲ,
2: 2 ವರ್ಷದೊಳಗಡೆಗೆ ಇಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಯೋಜನೆನೆ ಈ ಯೋಜನೆ. ಆದ್ರೆ ಇದರಲ್ಲಿ ಇನ್ನೊಂದಿದೆ, ಉದ್ಯೋಗ ಹೊಸದಾಗಿ ಉದ್ಯೋಗಕ್ಕೆ ಸೇರ್ಕೋತಾರಲ್ಲ,
1: ಹೌದು,
2: ಅವರಿಗೆ 15,000 ರೂಪಾಯಿ ಕೊಡ್ತಾರೆ.
1: ನೋಡಪ್ಪ,
2: ಅದು 2 ಇನ್ಸ್ಟಾಲ್ಮೆಂಟ್. ಆ 2 ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಡೋದಕ್ಕೂ 7,500 ಕೊಡ್ತಾರೆ.
1: ಬಹಳ ಖುಷಿ ಆಗುತ್ತೆ, ಯಾಕೆಂದ್ರೆ ಕಲಿಯೋ ಟೈಮಲ್ಲೂ ಕೂಡ ಇಷ್ಟು ದುಡ್ಡು ಕೊಡ್ತಾರೆ ಅವರು.
2: ಹೌದು, ಈಗ ಉದ್ಯೋಗಕ್ಕೆ ತಗೋತಾರಲ್ಲ, ತಗೊಂಡವನಿಗೆ ತಿಂಗಳ 3,000 ರೂಪಾಯಿ ಕೊಡ್ತಾರೆ. ಅಂದ್ರೆ ಇವ್ರಿಗೆ ಕೊಡೋದಕ್ಕೋಸ್ಕರ.
1: ಸರಿ ಸರಿ.
2: ಆಮೇಲೆ ವೇಜಸ್ ಅನ್ನ ಇಟ್ಟಿದ್ದಾರೆ, ಅವರಿಗೆ ಈ ಬೇರೆ ಬೇರೆ ತರದ ಸ್ಕೀಮ್ಗಳನ್ನ

0: ಪ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಇಟ್ಟಿದ್ದಾರೆ. ಇದನ್ನ ಅಮೌಂಟ್ ಅನ್ನ ಬಿಟ್ಟು ಇನ್ನೊಂದು ವಿಶೇಷ ಅಂತಂದ್ರೆ ಈ ಎಕ್ಸ್ಪೆಂಡಿಚರ್ ಗಳು ಅಂತ ಕರೀತಾರಲ್ಲ, ಖರ್ಚು ವೆಚ್ಚ,
1: ಖರ್ಚು ವೆಚ್ಚ
0: ಅಂದ್ರೆ ಸರ್ಕಾರದ ಖರ್ಚು ವೆಚ್ಚಕ್ಕೆ
1: ಹೌದು,
0: ಅದಕ್ಕೆ ಸುಮಾರು 200 ಚಿಲ್ಲರೆ ಕೋಟಿ ರೂಪಾಯಿನ ಇಟ್ಬಿಟ್ಟಿದ್ದಾರೆ
1: ನೋಡಪ್ಪ.
0: ಈಗ ನಮ್ಮ ಇದಕ್ಕೆ ಮುಖ್ಯವಾಗಿ ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಅಂತಂದ್ರೆ ಯುವಕರಿಗಿಂತ ಹೆಚ್ಚಾಗಿ ಉದ್ಯೋಗದಾತರು ಇರ್ತಾರ, ಉದ್ಯೋಗದಾತರು ಇದಕ್ಕೆ ಮನಸ್ಸು ಮಾಡ್ಬೇಕು ಈಗ.
1: ಹೌದು ಹೌದು ಹೌದು,
0: ಅಂದ್ರೆ ಈ ಯೋಜನೆಯನ್ನ ನಾವು ಹೇಗೆ ಅನುಷ್ಠಾನ ಮಾಡ್ಕೋಬಹುದು ಅಂತ.
1: ಹೌದು, ಈಗ ಏನಾಗತ್ತೆ ಅಂದ್ರೆ ನಮ್ದೊಂದು ಕಂಪನಿ ಇದೆ ಅಂದ್ರೆ ಬರೀ ನಾವಷ್ಟೇನೆ ಬೆಳೀತಾ ಹೋಗ್ಬಾರ್ದು ಸುಬ್ಬಣ್ಣ, ಏನಂತೀಯ?
0: ಈಗ ನೋಡಿ ಇನ್ನೊಂದು ಹೇಳ್ತಾನೆ ಇಲ್ಲಿ, ಆಲ್ ಪೇಮೆಂಟ್ಸ್ ಟು ದಿ ಫಸ್ಟ್ ಟೈಮ್ ಎಂಪ್ಲಾಯಿ ಅಂದ್ರೆ ಈಗ ಡಿಗ್ರಿ ಮುಗಿಸ್ತಾರೆ ಅಂತ ಇಟ್ಕೋ.
1: ಹೌದು,
0: ಡಿಗ್ರಿ ಮುಗಿಸಿದ ನಂತರ ಒಂದ್ ಕಡೆಯಲ್ಲಿ ಎಂಪ್ಲಾಯಿ ಆಗಿ ಸೇರ್ಕೊಳ್ಳುವಾಗ ಮಾತ್ರ ಈ ಯೋಜನೆ. ಈಗ ನಮ್ಮ ಯುವಕರು ಇದಾರಲ್ಲ, ಅದೇನೋ ನಮ್ಮ ಬೆಂಗಳೂರು ಹೋಗ್ತಾರೆ, ಸಾಫ್ಟ್ವೇರ್ ಸೇರ್ತಾರೆ, ಇವತ್ತೊಂದು ಕಂಪನಿ ನಾಳೆ ಒಂದ್ ಕಂಪನಿ ಅಂತ ಹೇಳ್ತಾರಲ್ವಾ, ಅಂತವ್ರಿಗಲ್ಲ ಇದು.
1: ಮತ್ತೆ
0: ಫಸ್ಟ್ ಟೈಮ್ ಅವನು ಜಾಬ್ ಗೆ ಸೇರಿದಾಗ ಅವನಿಗೆ ಒಂದು ಕೊಡುವಂತ ಒಂದು ಬೆನಿಫಿಟ್ ಇದು. ಹಾಗೇನೆ ಇಲ್ಲಿ ಇದ್ರಲ್ಲಿ ಎರಡ್ ಭಾಗ ಮಾಡ್ಬಿಟ್ಟಿದ್ದಾರೆ.
1: ಯಾವ ತರ?
0: ಎಂಪ್ಲಾಯಿಗೆ ಒಂದ್ ಹೇಳ್ತಾರೆ, ಅಂದ್ರೆ ಯಾರು ಈ ಉದ್ಯೋಗ ಮಾಡೋದಕ್ಕೆ ಸೇರ್ಕೋತಾರಲ್ಲ, ಆಮೇಲೆ ಉದ್ಯೋಗ ಕೊಡೋರಿಗೆ, ಅವರಿಗೇನೆ ಇನ್ನೊಂದು ಸಪರೇಟ್ ಭಾಗ ಮಾಡಿದ್ದಾರೆ. ಅವರಿಗೆ ಒಂದಿಷ್ಟು ಯೋಜನೆ, ಇವರಿಗೆ ಇನ್ನೊಂದಿಷ್ಟು ಯೋಜನೆ, ಈ ತರ ಮಾಡ್ಬಿಟ್ಟು ಅವ್ರು ಇದನ್ನ ಮಾಡ್ಕೊಂಡಿದ್ದಾರೆ. ಆಮೇಲೆ ಇವೆಲ್ಲವೂ ಕೂಡ ಡಿಬಿಟಿ ಅಂತ ಕರೀತಾರಲ್ಲ, ಈಗ ನಮ್ಮ ಎಲ್ಲರಿಗೂ ಗೊತ್ತಿರುವಂತದ್ದು, ಡೈರೆಕ್ಟ್ ಆಗಿ ಅಕೌಂಟ್ಗೆ ಬಂದು ಬೀಳೋದು.
1: ಇದು ನೋಡು ಸುಬ್ಬಣ್ಣ, ಬಹಳ ಒಳ್ಳೆ ಸ್ಕೀಮ್ ಇದು.
0: ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ವೇ ಇಲ್ಲ.
1: ಹೌದು, ಅದು ಹೆಂಗಾಗ್ತಿತ್ತು ಅಂದ್ರೆ ಇದ್ರಲ್ಲಿ ಒಂದ್ ಸ್ವಲ್ಪ ಇಲಿ ಕಚ್ಕೊಂಡೋಯ್ತು ಅಂದಂಗೆ, ಬರೋ ದುಡ್ಡಲ್ಲಿ ಮಧ್ಯವರ್ತಿಗಳ ನುಂಗಿ ನೀರು ಕುಡಿತಾ ಇದ್ರು. ಬಟ್ ಇದು ಒಳ್ಳೆ ಸ್ಕೀಮ್ ಆಯ್ತು, ಡೈರೆಕ್ಟ್ ಆಗಿ ಅಕೌಂಟಿಗೆ ಹೋಗಿ,
0: ಡೈರೆಕ್ಟ್ ಆಗಿ ಅಕೌಂಟ್ ಆಗುತ್ತೆ. ನನಗೆ ಅದು ಎಲ್ಲಕ್ಕಿಂತ ಆಶ್ಚರ್ಯ ಆಗಿದ್ದು, 1.5 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನಮ್ಮ ಉದ್ಯೋಗದಾತರು ಮುಂದೆ ಬರಬೇಕು ಅಂತ.
1: ಹೌದು ಹೌದು, ಈಗ ಉದ್ಯೋಗದ ಈ ಕಂಪನಿಗಳೇನಿರುತ್ತೆ ಅವುಗಳಿಗೆ ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಅಂತಾನು ಕೂಡ ಇರುತ್ತಲ್ಲ.
0: ಹೌದು ಹೌದು ಹೌದು,
1: ಹಂಗಾಗಿ ಅವರು ಕೂಡ ನಿರುದ್ಯೋಗಿಗಳನ್ನ ಆದಷ್ಟು ಹೆಚ್ಚೆಚ್ಚು ಅವ್ರ ಗಮನ ಸೆಳಿಬೇಕು, ಸೇರಿಸ್ಕೊಳ್ಬೇಕು. ಇದರಿಂದ ಅವ್ರಿಗೂ ಕೂಡ ಒಳ್ಳೆ ಇದೆಯಲ್ಲ, ಬೆನಿಫಿಟ್ ಇದೆಯಲ್ಲ.
0: ಹೌದು, ಅಂದ್ರೆ ಸಾಮಾಜಿಕ ಭದ್ರತೆಗೋಸ್ಕರವಾಗಿ ನಮ್ಮ ಈ ಉದ್ಯೋಗದಾತರು ಹೊಸ ಹೊಸ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೇನೆ ಈ ಯೋಜನೆಯನ್ನ ಜಾರಿಗೆ ತಂದಿರೋದು.
1: ಹೌದು ಹೌದು ಹೌದು,
0: ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದ್ ಹೇಳ್ತಾರೆ ಅದರಲ್ಲಿ
1: ಏನಂತೆ,
0: ಈಗ ನಾವೆಲ್ಲ ಟ್ರೈನಿಂಗ್ ತಗೊಂಡು ಜಾಬ್ ಸೇರ್ತೀವಿ. ಹೌದಾ?
1: ಹೌದು ಹೌದು,
0: ಆನ್ ಜಾಬ್ ಟ್ರೈನಿಂಗ್ ಅಂತ ಹೇಳ್ತಾನೆ. ಈಗ ಒಬ್ಬ ಫಸ್ಟ್ ಟೈಮ್ ನೌಕರಿ ಸೇರ್ತಾನಪ್ಪ,
1: ಸರಿ,
0: ಸೇರಿದ ನಂತರ ಅವನಿಗೆ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ಅಲ್ಲಿ ಅವಕಾಶ ಇದೆ.
1: ಓಹೋ, ಸ್ಟೈಪೆಂಡ್ ಅಂತಾರಲ್ಲ ಹೆಂಗೆ ಸುಬ್ಬಣ್ಣ ಇದು?
0: ಹೌದು
1: ಅಲ್ವಾ?
0: ಆಮೇಲೆ ನೌಕರದಾರರು ಸೇರ್ಕೊಂಡ ನಂತರದಲ್ಲಿ ಇತ್ತೀಚಿನ ದಿನದಲ್ಲಿ ಒಂದ್ ಮಾತು ಎಲ್ಲ ಕಡೆ ಕೇಳ್ತೀವಲ್ಲ, ಕೌಶಲ್ಯ ಕೌಶಲ್ಯ ಅಂತ.
1: ಹೌದೌದು,
0: ಕೌಶಲ್ಯ ಗೊತ್ತಿಲ್ದಿದ್ರೆ ಕೌಶಲ್ಯ ಕಲಿಸ್ಕೊಡೋದು ಕೇಳ್ತಾರೆ ಶಿವಣ್ಣ. ಇದ್ರಲ್ಲಿ
1: ಒಳ್ಳೆ ಒಳ್ಳೆ ಸ್ಕೀಮ್ ಆಯ್ತಲ್ಲ ಸುಬ್ಬಣ್ಣ, ಅಂದ್ರೆ ಯಾರ್ ಬೇಕಾದ್ರೂ ಸೇರ್ಕೋಬಹುದು. ಈಗ ನನಗೊಂದು ಕೆಲಸ ಅಂತೂ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ, ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕು ಅವರು, ಅದಕ್ಕೂ ದುಡ್ಡು ಕೊಡ್ಬೇಕು.
0: ಹೌದು,
1: ಒಳ್ಳೆ ಕೆಲಸ.
0: ಅಂದ್ರೆ ಈಗ ಟ್ರೈನಿಂಗ್ ತಗೊಳೋದಕ್ಕೂ ಅವರು ಎಂಪ್ಲಾಯರ್ಸ್ ಇರ್ತಾರಲ್ಲ, ಅಂದ್ರೆ ಯಾರು ನೌಕರಿ ಕೊಡೋರು ಇರ್ತಾರಲ್ವ, ಅವ್ರೂ ಮಾಡ್ಬೋದು. ಇಲ್ಲ ಅಂತ ನಾನು ಒಂದು ಟ್ರೈನಿಂಗ್ ಸ್ಕಿಲ್ ಅನ್ನ ತಗೋತೀನಿ ಅಂತಂದ್ರೆ ಅದಕ್ಕೂ ಇರಬಹುದು. ಈ ತರದ ಬೇರೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ವಿಭಾಗಗಳನ್ನ ಇಟ್ಬಿಟ್ಟಿದ್ದಾರೆ.
1: ಸರಿ,
0: ಈ ರೀತಿ ವಿಭಾಗ ಇಟ್ಟಿದ್ದನ್ನ ಎಲ್ಲ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದನ್ನು ಹೇಳ್ಬಿಟ್ಟಿದಾರಪ್ಪ. ಅದನ್ನೇ ನೋಡ್ತಾ ಇದ್ದಿದ್ ನಾನು.
1: ಹೌದಾ?
0: ನಾನು ಸರ್ಚ್ ಮಾಡ್ತಾ ಇದ್ದೆ ಇಲ್ಲಿ ಹೋದ್ರೆ ನನಗೆ ಎಲ್ಲಿ ಸಿಗತ್ತೆ ಅಂತ, ಯಾಕಂದ್ರೆ ಅದ್ರಲ್ಲಿ ಪೂರ್ತಿ ವಿವರ ಕೊಟ್ಟಿದ್ದಾರೆ.
1: ಏನದು?
0: https://colon/pmvbry.epfinda.gov.in ಇದಕ್ಕೆ ಹೋಗಬಹುದು. ಇಲ್ಲ ಇನ್ನೂ ಒಂದಿದೆ, ಇಲ್ಲ ಅಂತಂದ್ರೆ pmvbry.labor.gov.in. ಇವೆಲ್ಲವೂ ಕೂಡ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಬರುವಂತದ್ದು ಅಂತ ಹೇಳ್ತಾನೆ. ಕಾರ್ಮಿಕ ಇಲಾಖೆಗೆ ಹೋಗಿ ಸಂಪರ್ಕ ಮಾಡಿದ್ರೆ ತಿಳಿಯುತ್ತೆ, ಇಲ್ಲ ಅಂತಂದ್ರೆ ನಾವು ವೆಬ್ಸೈಟ್ ಹೇಳಿದೀವಿ ಅಲ್ವಾ, ಅಲ್ಲಿ ಹೋಗಾದ್ರೂ ತಿಳ್ಕೊಳ್ಳಿ.
1: ನಾನು ಬರ್ಕೊಂಡಿದ್ದೇನಪ್ಪ,
0: ನಾನು ಅದನ್ನೇ, ನನಗೆ ಮೊದಲು ಓದೋದಕ್ಕೆ ಕಷ್ಟ ಆಗೋಯ್ತು, ಅದಕ್ಕೆ ನೀನ್ ಬರೋವಾಗ ಅದರಲ್ಲೇ ಮುಳುಗೋಗ್ಬಿಟ್ಟಿದೆ, ನಿನ್ ಕಡೆ ನೋಡೋದಕ್ಕೆ ಆಗಿಲ್ಲ. ಕಾಫಿಯಾದ್ರೂ ಕುಡಿಯೋಣ.
1: ಸರಿ ಸರಿ.
2: ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರೊಂದಿಗೆ ಸಂವಾದ ಕೇಳಿದಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
3: ವನಸುಮಗಳ ಮನದಿ ಅರಳಿಸುತಿಹ

0: ಜಡ ದಿನವ ಮುದಗೊಳಿಸೋ ಸಹಪಾಠಿ,
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
0: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ನವದೆಹಲಿಯಲ್ಲಿ ಭಾರತ್ ಟೆಕ್ಸ್ 2026 ಕಾರ್ಯಕ್ರಮಕ್ಕೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ. 2028-29 ಅವಧಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಭಾರತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭ. ವಾರ್ತೆಗಳ ವಿವರ: ಭಾರತ ಮತ್ತು ಬ್ರಿಟನ್ ನಡುವಿನ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದ್ದು, ಈ ಮಹತ್ವದ ಒಪ್ಪಂದವು ಭಾರತೀಯ ರಫ್ತಿಗೆ ಬ್ರಿಟನ್ ಮಾರುಕಟ್ಟೆಯಲ್ಲಿ 99% ಸುಂಕ ರೇಖೆಗಳಿಗೆ ಶೂನ್ಯ ಸುಂಕದ ಪ್ರವೇಶವನ್ನು ನೀಡುತ್ತದೆ. ಆ ಮೂಲಕ ಬ್ರಿಟನ್ ಸರಕುಗಳು ಅಗ್ಗವಾಗಲಿದ್ದು, ಇದೇ ವೇಳೆ ಭಾರತ ರಫ್ತಿನ ಪ್ರಮಾಣ ಏರಿಕೆಯಾಗಲಿದೆ. ಇದು ಭಾರತ ಮತ್ತು ಬ್ರಿಟನ್ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಉಭಯ ದೇಶಗಳ ನಡುವೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಗಾಢವಾಗಿಸಲು ಈ ಐತಿಹಾಸಿಕ ಒಪ್ಪಂದಕ್ಕೆ 2021 ಮೇನಲ್ಲಿ ಅಡಿಪಾಯ ಹಾಕಲಾಯಿತು. ಅದರಂತೆ ಈ ವ್ಯಾಪಾರ ಪಾಲುದಾರಿಕೆ ಮತ್ತು ಭಾರತ ಯುಕೆ ಮಾರ್ಗಸೂಚಿ 2030 ಅಳವಡಿಕೆಯ ಮೂಲಕ ನಡೆಯಲಿದ್ದು, ಮುಂದಿನ 4 ವರ್ಷಗಳಲ್ಲಿ ವ್ಯಾಪಾರವನ್ನು $100 billion ಯುಎಸ್ ಡಾಲರ್ಗೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಾರಂಭವಾಗಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ 4 ದಿನಗಳ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವು ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಇದು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ಸ್ಮಾರ್ಟ್ ಆಪ್ಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರ 5F ಮಿಷನ್, ಫಾರ್ಮ್ನಿಂದ ಫೈಬರ್ನಿಂದ ಫ್ಯಾಕ್ಟರಿಯಿಂದ ಫ್ಯಾಷನ್ನಿಂದ ವಿದೇಶಿಗೆ ಸ್ಫೂರ್ತಿ ಪಡೆದ ಭಾರತ್ ಟೆಕ್ಸ್ 2026 ಜವಳಿ ಮೌಲ್ಯ ಸರಪಳಿಯಾದ್ಯಂತ ವ್ಯವಹಾರ, ಹೂಡಿಕೆ, ನಾವೀನ್ಯತೆ, ನೀತಿ ಸಂವಾದ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಿಗೆ ಪ್ರಮುಖ ಜಾಗತಿಕ ವೇದಿಕೆಯಾಗಿ ವಿಕಸನಗೊಂಡಿದೆ. ಭಾರತ್ ಟೆಕ್ಸ್ 2026 ಮೂರನೇ ಆವೃತ್ತಿಯು ಸುಮಾರು 7,000 ಖರೀದಿದಾರರು ಮತ್ತು 20,000 ಹೆಚ್ಚು ಜವಳಿ ಉತ್ಪನ್ನಗಳ ಭಾಗವಹಿಸುವಿಕೆ ಸಾಕ್ಷಿಯಾಗಿದೆ. 14 ದೇಶಗಳ ಅಂತಾರಾಷ್ಟೀಯ ಪ್ರದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರಸಿದ್ಧ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಇಂದು ಭಗವಾನ್ ಜಗನ್ನಾಥ, ಭಗವಾನ್ ಬಲಭದ್ರ ಹಾಗೂ ದೇವಿ ಸುಭದ್ರೆಯವರ ನವಯೌವನ ದರ್ಶನ ನಡೆಯಲಿದೆ. ಸ್ನಾನ ಪೂರ್ಣಿಮೆಯ ಬಳಿಕ ದೇವರುಗಳು ಆಚರಣಾತ್ಮಕ ಅಸ್ವಸ್ಥತೆಯಿಂದ ಚೇತರಿಸಿಕೊಳ್ಳುವ ಸಲುವಾಗಿ ಪಾಲಿಸಲಾಗುವ 15 ದಿನಗಳ ಅವಧಿ ಪೂರ್ಣಗೊಂಡ ನಂತರ ದೇವತೆಗಳು ಮೊದಲ ಬಾರಿಗೆ ಸಾರ್ವಜನಿಕರಿಗೆ ದರ್ಶನ ನೀಡಲಿದ್ದಾರೆ. ನವಯೌವನದ ರೂಪದಲ್ಲಿ ದೇವರ ದರ್ಶನ ಪಡೆಯಲು ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭಕ್ತರಿಗೆ ಸುಗಮ ಮತ್ತು ಶಿಸ್ತುಬದ್ಧ ದರ್ಶನ ಕಲ್ಪಿಸುವ ಉದ್ದೇಶದಿಂದ ದೇವಸ್ಥಾನ ಆಡಳಿತ ಮಂಡಳಿ, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತೆ, ಜನಸಂದಣಿ ನಿಯಂತ್ರಣ ಹಾಗೂ ಸಂಚಾರ ವ್ಯವಸ್ಥೆಗಳನ್ನು ಕಲ್ಪಿಸಿವೆ. ಇದೇ ಗುರುವಾರ ನಡೆಯಲಿರುವ ರಥಯಾತ್ರೆಯಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯವರು ಸಂಪ್ರದಾಯಬದ್ಧವಾಗಿ ಶ್ರೀ ಗುಂಡೀಚ ದೇವಸ್ಥಾನದತ್ತ ಪಯಣ ಬೆಳೆಸಲಿದ್ದಾರೆ. ಭಾರತವು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯತ್ವಕ್ಕಾಗಿ ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸಿವೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಉಮೇದುವಾರಿಕೆಯನ್ನು ಉದ್ಘಾಟಿಸಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಜಗತ್ತು ಬೆಳೆಯುತ್ತಿರುವ ಸಂಘರ್ಷ ಮತ್ತು

ಭದ್ರತೆಯನ್ನು ಎದುರಿಸುತ್ತಿದೆ. ಇದು ವಿಶ್ವಸಂಸ್ಥೆಯ ಪಾತ್ರವನ್ನು ಹಿಂದೆಂದಿಗಿಂತಲೂ ಹೆಚ್ಚು ನಿರ್ಣಾಯಕವಾಗಿಸಿದೆ ಎಂದು ತಿಳಿಸಿದರು. ಜಾಗತಿಕ ಶಾಂತಿ, ಭದ್ರತೆ ಮತ್ತು ಸಮಾನ ಅಭಿವೃದ್ದಿಗಳನ್ನು ಉತ್ತೇಜಿಸುವಲ್ಲಿ ದೇಶದ ಮಾರ್ಗದರ್ಶಿ ವಿಧಾನವಾಗಿ ಭಾರತದ ಶಾಂತಿ ದೃಷ್ಟಿಕೋನ, ಮಾನದಂಡಗಳು, ನಂಬಿಕೆ ಮತ್ತು ಸಮಗ್ರತೆಯ ಮೂಲಕ ಸಮಗ್ರ ಪ್ರಗತಿಯನ್ನು ಭದ್ರಪಡಿಸುವ ಬಗ್ಗೆ ಸಚಿವರು ಒತ್ತಿ ಹೇಳಿದರು. ಸಂಸ್ಥೆಯು ಸ್ಥಾಪನೆಯಾದಾಗಿನಿಂದ ಸುಮಾರು 50 ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಿಗೆ ಭಾರತ ಸುಮಾರು 3 ಲಕ್ಷ ಸಿಬ್ಬಂದಿಯನ್ನು ಕೊಡುಗೆ ನೀಡಿದೆ. ಪ್ರಸ್ತುತ 4,300 ಹೆಚ್ಚು ಸಿಬ್ಬಂದಿ

0: ಸೂಚಿಸಲು ಸಂಸದೀಯ ವ್ಯವಹಾರಗಳು ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಇಂದು ದೋಹಾಗೆ ಪ್ರಯಾಣ ಬೆಳೆಸಿದರು. ಆಧುನಿಕ ಕತಾರ್ ನಿರ್ಮಿಸುವಲ್ಲಿ ಅಮೀರ್ ಶೇಖ್ ಖಾನ್ ಅಹಮದ್ ಅವರ ಪಾತ್ರ ಪ್ರಮುಖವಾಗಿದ್ದು ಅವರು ಭಾರತದ ಉತ್ತಮ ಸ್ನೇಹಿತರಾಗಿದ್ದರು ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬರ್ಮಿಂಗ್ಹ್ಯಾಮ್ನಲ್ಲಿ ಇಂದು ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರು ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ. ಪಂದ್ಯ ಭಾರತೀಯ ಕಾಲಮಾನ 3:30 ಆರಂಭವಾಗಲಿದೆ. ಇಂದಿನಿಂದ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಒಟ್ಟಾಗಿ ಕಣಕ್ಕಿಳಿಯಲಿದ್ದಾರೆ. ಭಾರತದ ಜೂನಿಯರ್ ಮಹಿಳಾ Under-21 ಹಾಕಿ ತಂಡವು ಇಂದು ಇಂಗ್ಲೆಂಡ್ನ ಲಿಲ್ಲೆ ಶಲ್ ರಾಷ್ಟೀಯ ಕ್ರೀಡಾ ಕೇಂದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಪೋಸರ್ನ ಪ್ರವಾಸದ ಅಂತಿಮ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 2:30 ಪ್ರಾರಂಭವಾಗಲಿದೆ. ಇಂಗ್ಲೆಂಡ್ ವಿರುದ್ದ 2-0 ಅಂತರದ ಅದ್ಭುತ ಜಯದೊಂದಿಗೆ ಭಾರತ ತಂಡವು ಪ್ರವಾಸವನ್ನು ಗೆಲುವಿನೊಂದಿಗೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನಿನ್ನೆ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಅವರನ್ನು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಎಸ್ ಜೈಶಂಕರ್ ಅವರು ಪಶ್ಚಿಮ ಏಷ್ಯಾ, ಉಕ್ರೇನ್ ಮತ್ತು ಸುಡಾನ್ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಚರ್ಚಿಸಿದ್ದಾರೆ ಎಂದು ಹೇಳಿದರು. ಅವರು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಭಾರತದ ಅಭಿಯಾನವನ್ನು ಮುನ್ನಡೆಸಲು ಡಾ ಎಸ್ ಜೈಶಂಕರ್ ನ್ಯೂಯಾರ್ಕ್ನಲ್ಲಿದ್ದಾರೆ. ಸೌದಿ ಅರೇಬಿಯಾದ ಅಬ್ಹಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಿನ್ನೆ ಕ್ಷಿಪಣಿಗಳು ಹಾಗೂ ಡ್ರೋನ್ಗಳ ಮೂಲಕ ದಾಳಿ ನಡೆಸಿರುವುದಾಗಿ ಯೆಮೆನ್ನ ಇರಾನ್ನ ಬೆಂಬಲಿತ ಹೌತಿ ಬಂಡುಕೋರರು ಹೇಳಿದ್ದಾರೆ. ಯೆಮೆನ್ನ ಸನಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ಸೌದಿ ಅರೇಬಿಯಾ ನೇತೃತ್ವದ ವೈಮಾನಿಕ ದಾಳಿ ನಡೆದಿದ್ದಕ್ಕೆ ಪ್ರತೀಕಾರವಾಗಿ ಈ ದಾಳಿ ನಡೆಸಲಾಗಿದೆ ಎಂದು ಹೌತಿ ಬಂಡುಕೋರರು ತಿಳಿಸಿದ್ದಾರೆ. ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಹಲವು ವರ್ಷಗಳ ಹಿಂದೆ ಸೌದಿ ನೇತೃತ್ವದ ಮೈತ್ರಿಕೂಟವು ಹೌತಿ ನಿಯಂತ್ರಿತ ಪ್ರದೇಶಗಳ ಮೇಲೆ ನಡೆಸಿದ್ದ ದಾಳಿಯ ಬಳಿಕ ಇದೇ ಮೊದಲ ಬಾರಿಗೆ ಉದ್ವಿಗ್ನತೆ ತೀವ್ರಗೊಂಡಿದೆ. ಯೆಮೆನ್ನಲ್ಲಿ ನಡೆದಿರುವ ವೈಮಾನಿಕ ದಾಳಿಗಳ ಕುರಿತು ಸೌದಿ ಅರೇಬಿಯಾ ಅಧಿಕಾರಿಗಳು ತಕ್ಷಣವೇ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಹಾರ್ಮೋಟ್ ಜಲಸಂಧಿ ಮೂಲಕ ಸಾಗುತ್ತಿದ್ದ ಸಂಯುಕ್ತ ಅರಬ್ ಎಮಿರೇಟ್ಸ್ಗೆ ಸೇರಿದ 2 ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ಕ್ರೂಸ್ ಕ್ಷಿಪಣಿಗಳ ದಾಳಿ ನಡೆಸಿದ ಪರಿಣಾಮ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿದ್ದು ಇತರ 6 ಭಾರತೀಯರು ಸೇರಿದಂತೆ 8 ಮಂದಿ ಗಾಯಗೊಂಡಿದ್ದಾರೆ. ಸಂಯುಕ್ತ ಅರಬ್ ಎಮಿರೇಟ್ಸ್ನ ರಕ್ಷಣಾ ಸಚಿವಾಲಯದ ಪ್ರಕಾರ ಒಮನ್ ಪ್ರಾದೇಶಿಕ ಸಮುದ್ರ ವ್ಯಾಪ್ತಿಯ ಹಾರ್ಮೋಟ್ ಜಲಸಂಧಿಯ ದಕ್ಷಿಣ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಮೊಂಬಾಸ ಮತ್ತು ಅಲ್ ಬಹ್ಯಾಜ್ ತೈಲ ಟ್ಯಾಂಕರ್ಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಅಮೆರಿಕದ ಟೆಕ್ಸಾಸ್ನಲ್ಲಿ ರಾಜ್ಯದ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ಸ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ತಡರಾತ್ರಿ 12:30 ಆರಂಭವಾಗಲಿದೆ. ಸತತ 3ನೇ ಬಾರಿಗೆ ಫಿಫಾ ವಿಶ್ವಕಪ್ ಫೈನಲ್ ಪ್ರವೇಶಿಸುವ ಗುರಿಯೊಂದಿಗೆ ಫ್ರಾನ್ಸ್ ಕಣಕ್ಕೆ ಇಳಿಯುತ್ತಿದೆ. ಇತ್ತ 2010 ವಿಶ್ವಕಪ್ ಪ್ರಶಸ್ತಿ ಗೆದ್ದ ಬಳಿಕ ಮೊದಲ ಬಾರಿಗೆ ಫೈನಲ್ ಪ್ರವೇಶಿಸುವ ಉದ್ದೇಶದಿಂದ ಸ್ಪೇನ್ ತಂಡ ಸೆಮಿಫೈನಲ್ಸ್ನಲ್ಲಿ ಸೆಣಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ನವದೆಹಲಿಯಲ್ಲಿ ಭಾರತ ಟೆಕ್ಸ್ 2026 ಕಾರ್ಯಕ್ರಮಕ್ಕೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ. 2028-29 ಅವಧಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಭಾರತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

ವಿಜಯಪ್ರಕಾಶ್ ಮತ್ತು ಇಂದು ನಾಗರಾಜ್ ಅವರು ಹಾಡಿರುವ ಮದುವೆಯ ಮಮತೆಯ ಕರೆಯೋಲೆ ಈ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಗೀತೆಯನ್ನ ಬರೆದಿದ್ದಾರೆ ಕವಿರಾಜ್, ಸಂಗೀತ ವಿ ಹರಿಕೃಷ್ಣ. Don't you know?

0: ಮದುವೆಯ ಮಮತೆಯ ಕರೆಯೊಲೆ ಚಿತ್ರದ ಮತ್ತೊಂದು ಹಾಡು. ದನಿಯಾಗಿದ್ದಾರೆ ಶಶಾಂಕ್ ಶೇಷಗಿರಿ.
1: ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂಗೆ ಇದ್ದೆ ನಾನು, ಎಲ್ಲಿಂದ ಬಂದ್ಲೋ ಏನೋ, ಮಾಡ್ಕೊಂಡು ಕೆನ್ನೆ ಕೆಂಪು ಬೈಯೋದೆ ತುಂಬಾ ಇಂಪು, ಯಾವ ಮಾರಿ ಬಿಟ್ಟೆ ನಾನು.

0: ವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಪ್ರಿಯ ಕೇಳಿದರೆ ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 23ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
2: ಕೌರವ ಪಕ್ಷಪಾತಿಯಾದ ಕರ್ಣನಿಗೂ ನಿನಗೂ ಘೋರ ಯುದ್ಧ ಸಂಭವಿಸಿತ್ತು. ಆ ಕರ್ಣನನ್ನು ಪ್ರತಿಷ್ಠೆಗಾಗಿ ಸೇಡಿಗಾಗಿ ಆ ಶ್ರೀಹರಿಯ ದಯೆಯಿಂದ ಸಂಹರಿಸಿದೆ. ಅಂತೆಯೇ ಕರ್ಣನ ಕುಮಾರನನ್ನು ನನ್ನಿಂದ ಕೊಲ್ಲಿಸಿದೆ. ನೀನು ತುಂಬಾ ಉಪಾಯವನ್ನು ಮಾಡಿದೆ. ಎಷ್ಟೆಂದರು ವೈರಿ ಪುತ್ರನಲ್ಲವೇ, ಅದು ಮುಗಿದ ಅಧ್ಯಾಯ. ಈಗಲೂ ನಾನು ಔದಾರ್ಯದಿಂದ ನಿನಗೆ ಪ್ರಾಣದಾನ ಮಾಡುತ್ತೇನೆ. ಇಲ್ಲಿಂದ ಹೊರಟು ಹೋಗು. ಇಲ್ಲ, ಇನ್ನೂ ಹೋರಾಡಬೇಕೆಂಬ ಸಂಕಲ್ಪವಿದ್ದರೆ ಹರಿಯನ್ನು ನೆನೆದು ಆತನು ಬರುವಂತೆ ಮಾಡು ಎಂದು ಒಂದೇ ಸವನಿ ಚಿತ್ರಾಂಗದೆಯ ಸುತ ಚಿತ್ರಾಂಗದೆಯ ಪತಿಯನ್ನು ನಿಂದಿಸುತ್ತಿದ್ದ.

ವೀರ ಪಾರ್ಥನನ್ನು ಪಾರ್ಥಸುತಾ ಈ ರೀತಿಯಾಗಿ ಪರಿಪರಿಯನ್ನ ನಿಂದಿಸುತ್ತಿದ್ದಾಗ ಅರ್ಜುನನು ಆತ್ಮಾವಲೋಕನವನ್ನು ಮಾಡಿಕೊಳ್ಳುತ್ತಿದ್ದಾನೆ. ಹೌದು, ನನ್ನ ಪೌರುಷಕ್ಕೆ ಮಂಕು ಕವಿಯಿತೆ, ನನಗೇಕೆ ವೀರಾವೇಶ ಉಕ್ಕುತ್ತಿಲ್ಲ? ಇನ್ನು ನಾನು ದೃಢಚಿತ್ತನಾಗಿ ಹೋರಾಟವನ್ನು ನಡೆಸಬೇಕು ಎಂದು ಎಲ್ಲ ಯೋಚನೆಗಳನ್ನು ದುಃಖಗಳನ್ನು ದೂರಕ್ಕೆ ಸರಿಸುತ್ತಾ ದುರವನ್ನು ಜಯಿಸಬೇಕೆಂಬ ಒಂದೇ ಗುರಿಯಿಂದ ಸವ್ಯಸಾಚಿ ಸ್ಥಿತಪ್ರಜ್ಞನಾಗಿ ತನ್ನ ಪೌರುಷವನ್ನು ತೋರಿಸುತ್ತೇನೆಂದು ಭೀಮ ಬಲದ ಭೀಮನ ಸಹೋದರ ತನ್ನ ಸುತನ ಮೇಲೆ ಶಸ್ತ್ರಾಸ್ತ್ರಗಳ ಸುರಿಮಳೆಗರೆಯಲು ಪ್ರಾರಂಭಿಸಿದ.

ಮರ ಬೆಳೆದ ಮೇಲೆ ಬೇರನ್ನು ಮರೆಯಬಹುದೇ? ದೈವ ಮರೆತವನಿಗೆ ಎಂದಿಗೂ ಜಯವಿಲ್ಲ. ಅಂತೆಯೇ ನೀನು ಕಾಪಾಡುತ್ತಿರುವ ಕೃಷ್ಣನನ್ನು ಮರೆಯುತ್ತಿದ್ದೀಯ. ಹೀಗಾಗಿ ಗುರುಗಳಾದ ದ್ರೋಣಾಚಾರ್ಯರು ನಿನಗೆ ನೀಡಿದ ದಿವ್ಯವಾದ ಬಾಣಗಳು ಮರೆಯತೊಡಗಿದವು. ನಿನ್ನನ್ನು ಏಕೈಕ ವೀರನನ್ನಾಗಿ ಮಾಡಬೇಕೆಂದು ಏಕಲವ್ಯನ ಬೆರಳನ್ನೂ ತೆಗೆದುಕೊಂಡರು. ಆದರೆ ನೀನು ಅದನ್ನ ಮರೆಯುತ್ತಿದ್ದೀಯ. ಅಂದು ಪಶುಪತಿನಾಥನನ್ನು ಒಲಿಸಿ ಪಡೆದ ಪಾಶುಪತಾಸ್ತ್ರ, ಅವರೊಂದಿಗೆ ಮಾತೆ ಪಾರ್ವತಿ ಅನುಗ್ರಹಿಸಿದ ದಿವ್ಯಾಸ್ತ್ರ, ಷಣ್ಮುಖ ಗಣಪರು ಅನೇಕ ದೇವತೆಗಳು ಅನುಗ್ರಹಿಸಿದ ಆಯುಧಗಳು ನಿನ್ನಿಂದ ಮರೆತವು. ಏಕೆ ಗೊತ್ತಾ? ನೀನು ಶ್ರೀ

ಕೃಷ್ಣನನ್ನ ಮರೆತದ್ದರಿಂದ ನಿನ್ನ ಅವಸಾನವು ಹತ್ತಿರವಾಗಿದೆ ಎಂದು ಅಡಿಗಡಿಗೆ ಬಾಣಪ್ರಯೋಗ ಮಾಡಿದ, ಇತರರಿಂದ ಪಡೆದ ಕಿಂಚಿತ್ ಉಪಕಾರವನ್ನೂ ನಾವು ಮರೆಯಕೂಡದು ಎಂಬ ನೀತಿ ಇಲ್ಲಿ ಕಾಣಬಹುದು.

ಗಂಗೆಯ ಶಾಪವು ಕೈಗೊಡುವ ಸಮಯ ಸನ್ನಿಹಿತವಾಗಿದೆ. ಹಿರಿಯರ, ಮಹಾಪುರುಷರ, ಋಷಿ ಮುನಿಗಳ ಶಾಪ ಎಂದಿಗೂ ಅದು ಹುಸಿಯಾಗುವುದಿಲ್ಲ. ಅಂತೆಯೇ ಅರ್ಜುನನ ಅಂಬುಗಳನ್ನೆಲ್ಲವನ್ನೂ ಕಡಿದು ಮಹಾಸ್ತ್ರಗಳನ್ನು ಹೊಡುತ್ತಿದ್ದಾನೆ ಅರ್ಜುನನ ಪುತ್ರ. ಯುದ್ಧದ ಅಂತಿಮ ಘಟ್ಟವೋ ಎಂಬಂತೆ ಅರ್ಧಚಂದ್ರಾಕಾರದ ಬೆಂಕಿಯನ್ನೇ ಉಗುಳುತ್ತಿರುವಂತಹ, ಒಡಬಾಣಲವನ್ನೇ ಬೆಚ್ಚಿ ಬೀಳಿಸುವಂತಹ, ಎಲ್ಲರ ಕಣ್ಣು ಕುಕ್ಕಿಸುವಂತೆ ಭೀಕರ ಶರ ಪ್ರಯೋಗ ಮಾಡಿದ ಬಬ್ರು ವಾಹನ ಅರ್ಜುನನ ಕೊರಳನ್ನಿರಿಯುವಂತೆ.

ಕುಂತಿ ಪುತ್ರನ ಕೊರಳನ್ನೇ ಗುರಿಯನ್ನಾಗಿ ಮಾಡಿಕೊಂಡ ಆ ಅಸ್ತ್ರದ ಪರಿಯನ್ನು ಕಂಡು ಆದಿತ್ಯಾದಿ ನವಗ್ರಹಗಳು, ಇಂದ್ರಾದಿ ದೇವತೆಗಳು, ಸಪ್ತರ್ಷಿ, ವಸಿಷ್ಠ, ಆಂಗಿರಸ ಮುಂತಾದ ಋಷಿ ಮುನಿಗಳು ಸವ್ಯಸಾಚಿಗೆ ಸಾವು ನಿಶ್ಚಯವೆಂದು ಮರುಗುತ್ತಿದ್ದಾರೆ. ದೇವತೆಗಳೊಡೆಯನಾದ ದೇವೇಂದ್ರನಿಗೂ ತನ್ನ ಮಗನನ್ನು ಉಳಿಸುವ ಪರಿ ಕಾಣುತ್ತಿಲ್ಲ. ಸೃಷ್ಟಿ ನಿಯಮದ ಎದುರು ಯಾವ ಮಾರ್ಗವೂ ಕಾಣಲಿಲ್ಲ. ಅಗ್ನಿಯು ಎಲ್ಲೆಡೆ ಪಸರಿಸಿ ಭೀತಿಯನ್ನು ಉಂಟು ಮಾಡಿದೆ. ಅಲ್ಲೋಲ ಕಲ್ಲೋಲವಾಗಿದೆ. ಪ್ರಪಂಚವೇ ನಡುಗುವಂತಹ ಪರಿಸ್ಥಿತಿ ಉಂಟಾಗಿದೆ. ಮುಂದೆ

ವೀರ ಪಾರ್ಥನ ಸುತ ಬಬ್ರುವಾಹನನು ಬಿಟ್ಟ ಅಗ್ನಿಯ ಆ ಅಸ್ತ್ರವನ್ನ ಮಧ್ಯದಲ್ಲಿ ಕಡಿಯಬೇಕೆಂದು ತಡೆಯಬೇಕೆಂದು ಪ್ರತ್ಯಸ್ತ್ರದಿಂದ ನಾಶ ಮಾಡಲು ಪ್ರಯತ್ನಿಸಿ ವಿಫಲನಾದ ಪಾರ್ಥ ಇನ್ನೇನು ತನ್ನನ್ನು ಕಾಪಾಡಲು ಶ್ರೀಕೃಷ್ಣನ ಮೊರೆ ಹೋಗಬೇಕೆಂದು ಧ್ಯಾನಿಸುತ್ತಿದ್ದಂತೆಯೇ ಮಿಂಚಿನಂತೆ ಪಾರ್ಥನ ಪ್ರಾಣವನ್ನು ಕಬಳಿಸಿತು ಆ ಅರ್ಧ ಚಂದ್ರಾಕೃತಿಯ ಅಸ್ತ್ರ.

ಆ ಶರದ ರಭಸಕ್ಕೆ ಸವ್ಯ ಸಾಚಿಯ ಶಿರವು ನಭೋ ಮಂಡಲಕ್ಕೆ ಜಿಗಿದು ಅಚ್ಯುತಾನಂತ ಕೇಶವ ಎನ್ನುತ್ತಿದ್ದಂತೆ ವೃಷಕೇತುವಿನ ಶಿರದ ಬಳಿ ಬಂದು ಬೀಳುತ್ತದೆ.

ಕುಲೋದ್ರಿಗಳು ಅದುರಿದಂತೆ ಹೆಮ್ಮರವು ಧರೆಗುಳಿದಂತೆ ಧರೆಗುರುಳಿದ ಪಾರ್ಥನ ಶಿರದೊಂದಿಗೆ ಕರ್ಣಸುತನ ಶಿರ ದೇಹದೊಂದಿಗೆ ಆತನ ದೇಹ ಬಿದ್ದುದನ್ನು ಕಂಡಾಗ ಎಲ್ಲರಲ್ಲೂ ಶೋಕ ಮಡುಗಟ್ಟುತ್ತದೆ. ಮಣಿಪುರದ ಸೈನಿಕರು ಯೋಧರು ಜೈಕಾರ ವಿಜಯೋತ್ಸಾಹ ಮಾಡುತ್ತಾ ವಿಜಯೋತ್ಸಾಹವನ್ನು ಆಚರಿಸುತ್ತಿದ್ದಾರೆ.

0: ಹಲುಗುಣನ ಪ್ರಾಣಪಕ್ಷಿ ಹಾರಿ ಹೋದ ವಾರ ನಕ್ಷತ್ರಗಳನ್ನು ಲಕ್ಷ್ಮೀಕಾಂತನ ಭಕ್ತನಾದ ಕವಿ ಕರಾರುವಾಕ್ಕಾಗಿ ಹೇಳುತ್ತಾನೆ. ಕಾರ್ತಿಕ ಮಾಸದ ಏಕಾದಶಿ, ಏಕಾದಶಿಯ ದಿನ ಮರಣ ಪಟ್ಟರೆ ಆತನಿಗೆ ಮೋಕ್ಷ ಎನ್ನುವ ಪ್ರತೀತಿ ನಮ್ಮಲ್ಲಿದೆ. ಅದೇನೇ ಇರಲಿ, ಮಂಗಳವಾರ ಉತ್ತರಾ ನಕ್ಷತ್ರದಲ್ಲಿ ಸೂರ್ಯಾಸ್ತಮಾನದ ಸಂದರ್ಭದಲ್ಲಿ ಅತ್ತ ಅರಕ್ಕನು ಅಸ್ತಮಿಸಿದರೆ ಇತ್ತ ಅರ್ಜುನನೂ ಅಸ್ತಮಿಸಿದ ಎಂಬಂತೆ ವರ್ಣಿಸುತ್ತಾನೆ. ಇನ್ನು ಹಸ್ತಿನಾಪುರದ ಅರಸನನ್ನು ಜಯಿಸಿದ ಉತ್ಸವಕ್ಕೆ ತಳಿರು ತೋರಣಗಳಿಂದ ನಗರದ ಶೃಂಗಾರವಾಗುತ್ತದೆ. ಮುತ್ತೈದೆಯರು ಮಂಗಳಾರತಿ ತಂದು ಎದುರುಗೊಳ್ಳಲು ಬರುತ್ತಾರೆ. ಹೋ ಹಾವಲು ಮೊಸರಿನಿಂದ ಅವರ ಮನಮೆಚ್ಚುವಂತೆ ಮಾಡುತ್ತಾರೆ.
1: ಮಿಗೆ ಜಯೋತ್ಸವದಿಂದೆ ಪೌರ ಜನದ ಹೊಸಗೆ.

ಒಂದು ಪಾಳೆಯಕ್ಕೆ ಜಯ, ಇನ್ನೊಂದು ಪಾಳೆಯಕ್ಕೆ ಅಪಜಯ. ವಿಜಯೋತ್ಸಾಹ ಆಚರಣೆಯಲ್ಲಿ ಸುದತಿಯರು, ಸುಂದರಿಯರು, ಮುತ್ತೈದೆಯರು ಸಂಭ್ರಮದಿಂದ ಭಾಗವಹಿಸಿ ಸಡಗರದಿಂದ ಅರಮನೆಗೆ ತೆರಳಿ ಉಲೂಪೆಯ ಜೊತೆ ಇದ್ದ ಚಿತ್ರಾಂಗದೆಗೆ ಪಾರ್ಥನ ಪ್ರಾಣವನ್ನು ಪಡೆದ ಬಗೆಯನ್ನು ವಿಧ ವಿಧದಿ ಬಣ್ಣಿಸುತ್ತಿರುವಾಗ ಬಬ್ರುವಾಹನನು ನಿಯಮದಂತೆ ನಗರ ಪ್ರವೇಶ ಮಾಡಲು ಬರುತ್ತಾನೆ.

ಆ ಸಂದರ್ಭದಲ್ಲಿ ಮುತ್ತೈದೆಯರು ಚಿತ್ರಾಂಗದೆಗೆ, ತಾಯೇ, ಎಂತಹ ಲೋಕೈಕ ವೀರನನ್ನು ಹೆತ್ತಿರುವೆ. ತ್ರೈಲೋಕ್ಯ ವೀರನಾದ ಪಾರ್ಥನನ್ನೇ ಯಮಾಪುರಿಗೆ ಅಟ್ಟಿದ್ದಾನೆ, ಅಂತಹ ಮಗನನ್ನು ಎದುರುಗೊಳ್ಳಿ ಎಂದು ಸಂಭ್ರಮದಿಂದ ಆಕೆಯನ್ನು ಎಬ್ಬಿಸುತ್ತಿದ್ದಾರೆ. ಎನ್ನುತ್ತಿದ್ದಂತೆಯೇ

ಪರಿಸ್ಥಿತಿ ಅರಿವಾಗುತ್ತಿದ್ದಂತೆ ಪಾರ್ಥನ ಮರಣದ ವಾರ್ತೆ ಕಿವಿಗೆ ಬೀಳುತ್ತಿದ್ದಂತೆ ಚಿತ್ರಾಂಗದೆ ದಪ್ಪನೆ ನೆಲದ ಮೇಲೆ ಬಿದ್ದು ಪ್ರಾಣನಾಥನ ಪ್ರಾಣ ಪಕ್ಷಿ ಹಾರಿ ಹೋಯಿತೇ ಎಂದು ಭೂಮಿ ಬಿರಿಯುವಂತೆ ಆರ್ತನಾದದಿಂದ ದುಃಖಿಸುತ್ತಿರುವಾಗ ಪರಿವಾರದವರೆಲ್ಲ ರಾಣಿಯೊಂದಿಗೆ ದುಃಖದ ಮಡುವಿನಲ್ಲಿ ಮುಳುಗಿದ್ದಾರೆ. ಎಲ್ಲ ವಿಜಯೋತ್ಸಾಹವು ದುಃಖದಿಂದ ಕೂಡಿದೆ ಎಂದು ಕವಿ ವರ್ಣಿಸುತ್ತಿದ್ದಾನೆ.

ರಣೋತ್ಸಾಹಿಯಾದ ಚಿತ್ರಾಂಗದೆಯ ಪುತ್ರನಿಗೆ ತ್ರೈಲೋಕ್ಯ ವೀರನಾದ ಪಾರ್ಥನನ್ನು ಜಯಿಸಿದ ಮಹಾತ್ ಸಾಧನೆಯೇ ಕಣ್ಣಿಗೆ ಕಟ್ಟಿತ್ತು. ವಿಜಯಿಯಾಗಿ ಇನ್ನೇನು ಅರಮನೆಯನ್ನು ಪ್ರವೇಶಿಸಬೇಕು, ಮಹಾವಿಜಯದ ಸಂತಸವನ್ನು ಹಂಚಿಕೊಳ್ಳಬೇಕೆಂದು ಬಯಸುತ್ತಿದ್ದಂತೆ ದುಃಖದ ರೋದನ ಕಿವಿಗೆ ರಾಚುತ್ತಿದೆ. ಎಲ್ಲರೂ ಶೋಕದ ಮಡುವಿನಲ್ಲಿ ಮುಳುಗಿ ರೋಧಿಸುತ್ತಿದ್ದಾರೆ. ಆದರೂ ಬಾಲಕನಿಗೆ ತನ್ನ ತಪ್ಪಿನ ಅರಿವಾಗುವುದಿಲ್ಲ. ಮುಂದೊತ್ತಿ ಹೋಗುತ್ತಿದ್ದಾನೆ, ಅರಮನೆಯತ್ತ ಪ್ರವೇಶಿಸುತ್ತಿದ್ದಾನೆ. ಮುಂದೆ

ಯುದ್ಧದಲ್ಲಿ ಸಾರಿಕೊಂದರೆ ಪಾಪವಿಲ್ಲವೆನ್ನುತ್ತಾರೆ. ಹಾಗೆ ಎಷ್ಟೇ ಎಚ್ಚರಿಸಿದರೂ ಅವಕಾಶ ಕೊಟ್ಟರೂ ಯುದ್ಧಕ್ಕೆ ಬಂದು ನನ್ನನ್ನು ಕೆಣಕಿದ ಕರ್ಣ ಸುತನನ್ನು ಕೊಂದಿರುವೆ. ಈ ವಿಜಯೋತ್ಸಾಹಕ್ಕೆ ದುಃಖಿಸುವ ಅವಶ್ಯಕತೆ ಏನಿದೆ ಎಂದು ತಾಯಿಯ ಕಣ್ಣೀರನ್ನು ಒರೆಸುತ್ತಾ ಸಮಾಧಾನಿಸಲೆತ್ನಿಸಿದ ಚಿತ್ರಾಂಗದೆಯ ಸುತ.

ಚಿತ್ರರಂಗದೆಯ ಸುಧ ಕೇಳುತ್ತಿದ್ದಾನೆ. ಏಕೆ? ಯುದ್ಧರಂಗದಲ್ಲಿ ಅಪಜಯವನ್ನು ಹೊಂದಿದಂತೆ ಅಳುತ್ತಿರುವರಲ್ಲ, ನನ್ನನ್ನು ನಿಂದಿಸಿದ ತಾಯಿ ಚಿತ್ರರಂಗದೆಯನ್ನು ಜರೆದ ಇಂದ್ರನಂದನನ್ನು ಯಮಪುರಿಗೆ ಕಳುಹಿಸಿರುವೆ, ಇದು ಅಪರಾಧವೇ?

ಬಬ್ರುವಾಹನನು ತಾನು ಮಾಡಿದ ಕೃತ್ಯಕ್ಕೆ ಹೆಮ್ಮೆ ಪಡುತ್ತಿರುವಾಗ ಚಿತ್ರಾಂಗದೆ ಅದನ್ನು ವಿರೋಧಿಸುತ್ತಾ ತೆಗಳುತ್ತಾ ದುಃಖಿಸುತ್ತಾ ಒಳ್ಳೆಯದನ್ನು ಮಾಡಿದೆ. ಹೆತ್ತ ತಂದೆಯನ್ನು ಹಗೆಯಾಗಿ ತಿಳಿದೆಯಾ? ವಾಸವನ ಸುತನನ್ನು ಸಾವಿಗೀಡು ಮಾಡಿದೆಯಾ? ಶ್ರೀಕೃಷ್ಣನ ಭಾವನನ್ನು ಭಕ್ತನನ್ನು ನನ್ನ ಪ್ರಾಣಕಾಂತನನ್ನು ಕೊಂದೆಯಾ? ಪ್ರಪಂಚದಲ್ಲಿ ಪಿತನಿಗಾಗಿ ಪ್ರಾಣ ಕೊಡುವ ಮಕ್ಕಳಿದ್ದಾರೆ, ಆದರೆ ನೀನು ಪಿತನನ್ನೇ ಘಾತಿಸಿದೆಯಲ್ಲ ಎಂದು ಒಂದೇ ಸವನೇ ರೋಧಿಸಿದಳು.

ಇನ್ನು ಮುತ್ತೈದೆಯರೇ, ಸಂಕೇತವಾದ ಕರಿಮಣಿ, ಕಜ್ಜಲ, ಕಂಕಣ, ಕಾಡಿಗೆ, ಕುಂಕುಮ ಇವನ್ನು ಅಳಿಸುವಂತೆ ಮಾಡಿದೆ. ಮಗನಾದ ಪಾರ್ಥನ ಮರಣದಿಂದ, ಮೊಮ್ಮಗನಾದ ವೃಷಕೇತುವಿನ ಮರಣದಿಂದ ಕುಂತಿದೇವಿ ಎಷ್ಟು ಚಡಪಡಿಸುತ್ತಿರಬಹುದು, ಧರ್ಮರಾಜನು ಎಷ್ಟು ಪರಿತಪಿಸುವನೋ ಎಂದು ಒಂದೇ ಸವನೆ ದುಃಖಿಸುತ್ತಾ ಚಿಂತೆಯಿಂದ ಮಗನನ್ನ ನಿಂದಿಸುತ್ತಿದ್ದಳು ಚಿತ್ರಾಂಗದೆ.

ಪತಿ ಹೇಳಿದ ವಿಚಾರವನ್ನು ಜ್ಞಾಪಿಸಿಕೊಳ್ಳುತ್ತಾ ಹುಲುಪ ಹೇಳುತ್ತಾಳೆ, ಹೋಗು, ನನಗೆ ಏಕೋ ಸಂದೇಹ ಕಾಡುತ್ತಿದೆ. ಆ ಕದಳಿ ಬನದ ಹತ್ತಿರವಿರುವ ವಿಶೇಷ ವೃಕ್ಷ ಒಣಗಿದಾಗ ನನ್ನ ಅಂತ್ಯವೆಂದು ಪಾರ್ಥ ತಿಳಿಸಿದ್ದ. ಆದ್ದರಿಂದ ಆ ವೃಕ್ಷ ಒಣಗಿದೆಯೋ ಅಥವಾ ಅದು ಜೀವಂತವಾಗಿದೆಯೋ ಎಂಬುದನ್ನು ನೋಡಿ ಬರೋಣ ಎಂದು ಹೊರಡುತ್ತಿದ್ದಾರೆ.

ಪಿತ್ತ ಸರ್ಪರಾಜನ ಸುತೆಯಾದ ಪುಲೂಪಿಯು ಕ್ರೀಡಾವನಕ್ಕೆ ಹೋಗಿ ಅಲ್ಲಿ ದಾವಾಗ್ನಿಗೆ ಸಿಲುಕಿ ಕರಕಲಾದ ದಾಳಿಂಬೆಯ ಮರಗಳನ್ನು ಕಂಡು ಚಿಂತೆಯಿಂದ ಚಿತ್ರಾಂಗದಿಗೆ ಹೇಳಿದಾಗ ಅರ್ಜುನನ ಅವಸಾನವಾಗಿರುವುದು ದಿಟವೆಂದು ಎಲ್ಲರೂ ರಣಾಂಗಣಕ್ಕೆ ಬಂದಾಗ ಕರ್ಣಜನ ಕೂಡ ಕೌಂತೆಯನ ಕಳೆಯ ಬರಹ ಕಂಡು ಮೂರ್ಛೆ ಹೋಗುತ್ತಿದ್ದಾರೆ, ದುಃಖದ ಮಡುವಿನಲ್ಲಿ ಮುಳುಗುತ್ತಿದ್ದಾರೆ. ಎಲ್ಲರಲ್ಲಿಯೂ ಶೋಕ ಹೆಪ್ಪುಗಟ್ಟಿದೆ.

0: ಇಂತಹ ಸಂದರ್ಭದಲ್ಲಿಯೂ ಕವಿಯ ಹೋಲಿಕೆಯನ್ನು ನಾವು ಇಲ್ಲಿ ಮೆಚ್ಚತಕ್ಕದ್ದು. ಅಂಬರ ಮಾರ್ಗದಲ್ಲಿ ಚಲಿಸುವಂತಹ ಸೂರ್ಯಚಂದ್ರರು ಅಂತಂದರೆ ಅರ್ಜುನನನ್ನು ಸೂರ್ಯನಿಗೂ ವೃಷಕೇತುವನ್ನು ಚಂದ್ರರಿಗೂ ಹೋಲಿಸಿದ್ದಾರೆ. ಅವರಿಬ್ಬರೂ ಧರೆಗೆ ಬಂದು ಬಿದ್ದಂತೆ ಪಾರ್ಥನ ಮತ್ತು ಕರ್ಣನ ಪಾರ್ಥಿವ ಶರೀರ ಗೋಚರಿಸುತ್ತಿದೆ ಎಂದು ವರ್ಣಿಸುತ್ತಾ, ಇಬ್ಬರೂ ಪತ್ನಿಯರು ಮಾತ್ರವಲ್ಲ, ಅಲ್ಲಿ ಅಂತಃಪುರದ ಸ್ತ್ರೀಯರು ಪುರುಷರು ಎಲ್ಲರೂ ಅವರ ಕಳೆ ಬರಹವನ್ನು ನೋಡಿ ಗುಣಗಾನವನ್ನು ಮಾಡುತ್ತಾ ವ್ಯಥೆಯಿಂದ ಚಿಂತಾಕ್ರಾಂತರಾಗಿದ್ದಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 23ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: Good afternoon.

0: ವಸತಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಪತ್ರ. ಕೆಆರ್ಎಸ್ನಿಂದ ನಾಲೆಗಳಿಗೆ ಸರ್ಕಾರ ಕೂಡಲೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರ ಗೌಡ ನಿಧನ, ಗಣ್ಯರಿಂದ ಸಂತಾಪ. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಇಂದು ನಡೆದ ಗೂಗಲ್ ಐಒ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಐ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು, ಸುಧಾರಿತ ಸಂಶೋಧನೆಯನ್ನು ಉತ್ತೇಜಿಸಲು ಮತ್ತು ಶಿಕ್ಷಣ ಸಂಸ್ಥೆಗಳು, ಉದ್ಯಮ ಹಾಗೂ ಸರ್ಕಾರದ ನಡುವೆ ಸಹಯೋಗ ಬೆಳೆಸಲು ಎಐ ವಿಶ್ವವಿದ್ಯಾಲಯ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ.
1: Today, along as we build as an AI innovation hub that will bring together startup researchers, academies and industries to the development of AI learning solution in Karnataka. We are taking AI beyond research labs in everyday life, AI learning from the school level also. We are just looking as Karnataka's position, India's technology capital. We are laying the foundation for AI first at the largest university, as I said, an ecosystem that will nurture the world-class riches and the next generation of the AI talent.
0: ತಂತ್ರಜ್ಞಾನ ಬೆಂಗಳೂರಿನ ದೈನಂದಿನ ಭಾಗವಾಗಿದ್ದು ಕರ್ನಾಟಕವು ಭಾರತದ ಸಾಫ್ಟ್ವೇರ್ ರಫ್ತುವಿನ ಶೇಕಡಾ 40% ಕೊಡುಗೆ ನೀಡುತ್ತಿದೆ. ಬೆಂಗಳೂರು 17,000 ಹೆಚ್ಚು ನವೋದ್ಯಮಗಳಿಗೆ ನೆಲೆಯಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ಪ್ರಯಾಣದಲ್ಲಿ ಗೂಗಲ್ ಅದ್ಭುತ ಪಾಲುದಾರನಾಗಿದ್ದು, ಕಳೆದ 2 ದಶಕಗಳಿಂದ ಗೂಗಲ್ ಬೆಂಗಳೂರನ್ನು ಕೇವಲ ಕಚೇರಿ ಸ್ಥಳವಾಗಿ ಮಾತ್ರವಲ್ಲದೆ ಇಂಜಿನಿಯರಿಂಗ್, ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಅತ್ಯಂತ ಪ್ರಮುಖ ಜಾಗತಿಕ ಕೇಂದ್ರಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿರುವ 5,927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳನ್ನು ಆದರ್ಶ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಪಂಚಾಯಿತಿ ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಯುಕ್ತಾಲಯದಲ್ಲಿ ಇಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಲೆಕ್ಕ ಸಹಾಯಕರ ಪಾರದರ್ಶಕ ವರ್ಗಾವಣೆ ಪ್ರಕ್ರಿಯೆ ಕೌನ್ಸಿಲಿಂಗ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಳ್ಳಿಗಳೇ ಭಾರತದ ಜೀವನಾಡಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ತಮ್ಮ ಗ್ರಾಮದಲ್ಲೇ ಯುವ ಜನರಿಗೆ ಉದ್ಯೋಗ ಮತ್ತು ಮೂಲಭೂತ ಸೌಕರ್ಯ ಕಲ್ಪಿಸಿದರೆ ಗ್ರಾಮೀಣಾಭಿವೃದ್ಧಿಯ ಜೊತೆಗೆ ವಲಸೆಯೂ ನಿಲ್ಲಲಿದೆ ಎಂದು ಹೇಳಿದ್ದಾರೆ. ವರ್ಗಾವಣೆಯಲ್ಲಿ ಪಾರದರ್ಶಕತೆ ತರಲು ಕೌನ್ಸಿಲಿಂಗ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಪಿಡಿಒಗಳ ಆನ್ಲೈನ್ ವರ್ಗಾವಣೆ ವಿಶೇಷ ಪ್ರಕರಣಗಳ ಅಡಿಯಲ್ಲಿ 213, ಕಡ್ಡಾಯ ವರ್ಗಾವಣೆಯಡಿ 238 ಹಾಗೂ ಸಾಮಾನ್ಯ ಕೋರಿಕೆ ವರ್ಗಾವಣೆಯಡಿ 388 ಸೇರಿ ಒಟ್ಟು 839 ಅರ್ಜಿಗಳನ್ನು ಸ್ವೀಕರಿಸಿದ್ದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕೌನ್ಸಿಲಿಂಗ್ಗೆ ಪರಿಗಣಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಕೈಬಿಡುವಂತೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸರ್ಕಾರ ತಮ್ಮ ಮನವಿ ತಿರಸ್ಕರಿಸಿದರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದೆ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಬಿಡದಿ ಟೌನ್ಶಿಪ್ ಅನ್ನು ಹೈಲೈಟ್ ಪ್ರಾಜೆಕ್ಟ್ ಆಗಿ ಕೈಗೆತ್ತಿಕೊಂಡು ನವದೆಹಲಿಯ ಡಿಎಲ್ಎಫ್ ಸಂಸ್ಥೆಯಿಂದ 9,684 ಎಕರೆ ಜಮೀನಿನಲ್ಲಿ ಉಪನಗರ ನಿರ್ಮಿಸಲು ನಿರ್ಧರಿಸಲಾಗಿತ್ತು. ಆದರೆ ರೈತರ ವಿರೋಧ ಮತ್ತು ಈ ಯೋಜನೆಯಿಂದ ಸ್ಥಳೀಯವಾಗಿ ಉಂಟಾಗುವ ಪರಿಣಾಮಗಳನ್ನು ಪರಿಗಣಿಸಿ ಯೋಜನೆಯನ್ನು ಕೈಬಿಡಲಾಯಿತು ಎಂದು ಪತ್ರದಲ್ಲಿ ವಿವರಿಸಿದ್ದಾರೆ. ಒಂದು ವೇಳೆ ತಮ್ಮ ಮನವಿಯನ್ನು ತಿರಸ್ಕರಿಸಿದರೆ ಸರ್ಕಾರದ ವಿರುದ್ಧ ಈಗಾಗಲೇ ಹೋರಾಟ ನಡೆಸುತ್ತಿರುವ ರೈತರನ್ನು ಬೆಂಬಲಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ವಿಮಾನ ನಿಲ್ದಾಣ ಯೋಜನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ರಿಯಲ್ ಎಸ್ಟೇಟ್ ಹಿತಾಸಕ್ತಿಗೆ ಸಂಬಂಧಿಸಿದ್ದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು, ಟೌನ್ಶಿಪ್ಗಿಂತ ಉತ್ತಮ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಒತ್ತು ನೀಡುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ರೈತರ ಜಮೀನು ಕಸಿದು ಟೌನ್ಶಿಪ್ ಮಾಡಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶೇಕಡಾ 70% ರೈತರು ಜಮೀನು ನೀಡುವ ಪ್ರದೇಶದಲ್ಲಿ ಮಾತ್ರ ಭೂಸ್ವಾಧೀನ ಮಾಡಬೇಕೆಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ

0: ವಿದ್ಯಮಾನ ಪ್ರತಿ ಬುಧವಾರ 9:15
1: ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಸಮೀಕ್ಷೆ ನಡೆಸಲು ಬಂದ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 20,000 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 20 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಧಿಕಾರಿಗಳು ರೈತರೊಂದಿಗೆ ಮಾತುಕತೆ ನಡೆಸಲು ನಿರ್ಧರಿಸಿದ್ದು ಪೊಲೀಸ್ ರಕ್ಷಣೆಯಲ್ಲಿ ಸಮೀಕ್ಷೆ ನಡೆಸಲು ತೀರ್ಮಾನಿಸಿದ್ದಾರೆ. ರೈತರ ಅನುಮತಿ ಪಡೆಯದೆ ಸಮೀಕ್ಷೆ ನಡೆಸಲು ಆಗಮಿಸಿದ ಅಧಿಕಾರಿಗಳ ವಿರುದ್ಧ ರೈತರು ನಿನ್ನೆ ಹಲ್ಲೆ ನಡೆಸಿದರು. ರೈತರ ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಬೆಂಬಲ ಸೂಚಿಸಿದೆ. ಮಂಡ್ಯ ಜಿಲ್ಲೆ ಸೇರಿದಂತೆ ಕಾವೇರಿ ನದಿ ಪ್ರದೇಶದ ಹಲವಾರು ಭಾಗಗಳಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗಿ ಹೋಗಿವೆ. ಕೂಡಲೇ ಸರ್ಕಾರ ಕೆಆರ್ಎಸ್ನಿಂದ ನೀರು ಹರಿಸಬೇಕೆಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿನ ಕಬ್ಬು ಹೊಲಗಳಿಗೆ ಭೇಟಿ ನೀಡಿದ ಅವರು ರೈತರ ಸಮಸ್ಯೆಗಳನ್ನು ಆಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ನದಿ ನೀರಿನ ಹಂಚಿಕೆ ಕುರಿತು ಚರ್ಚಿಸಲು ಸರ್ವಪಕ್ಷ ಸಭೆ ನಡೆಸಬೇಕು. 3 ದಿನಗಳಲ್ಲಿ ನೀರು ಹರಿಸದೆ ಇದ್ದಲೇ ಕೆಆರ್ಎಸ್ಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಮೊದಲ ರಾಜ್ಯದಲ್ಲಿ ತಲೆದೋರಿರುವ ಬರದ ಕುರಿತು ಚರ್ಚೆ ನಡೆಸಬೇಕು, ಇಲ್ಲವೇ ವಿಶೇಷ ಅಧಿವೇಶನ ಕರೆಯಬೇಕೆಂದು ತಿಳಿಸಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರಗೌಡ ಇಂದು ಬೆಳಗ್ಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದರು. ರಾಮಚಂದ್ರಗೌಡ ಅವರ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಿಮ ನಮನ ಸಲ್ಲಿಸಿದರು. ರಾಮಚಂದ್ರಗೌಡ ಅವರ ನಿಧನಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬೆಂಗಳೂರು ಚಾಮರಾಜಪೇಟೆ ಹಿಂದೂ ರುದ್ರಭೂಮಿಯ ನವೀಕರಣ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಹಾಗೂ ಪಶ್ಚಿಮ ನಗರ ಪಾಲಿಕೆಗಳ ವ್ಯಾಪ್ತಿಯ ಚಾಮರಾಜನಗರ ಪೇಟೆ ಮತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರಗಳ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಸಾರ್ವಜನಿಕರಿಂದ ಬಂದಿರುವ ದೂರುಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಸಂಬಂಧಿತ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಸ್ತೆಯ ಎರಡೂ ಬದಿಗಳಲ್ಲಿ ಅನಧಿಕೃತವಾಗಿ ನಿಲುಗಡೆ ಮಾಡಿರುವ ವಾಹನಗಳಿಂದ ರುದ್ರಭೂಮಿಗೆ ಆಗಮಿಸುವ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂಚಾರ ಪೊಲೀಸ್ ಹಾಗೂ ಬೆಂಗಳೂರು ಕೇಂದ್ರ ಮತ್ತು ಪಶ್ಚಿಮ ನಗರ ಪಾಲಿಕೆಯ ಅಧಿಕಾರಿಗಳು ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸಿ ನಿಯಮಾನುಸಾರ ವಾಹನಗಳನ್ನು ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ರಾಜ್ಯದೆಲ್ಲೆಡೆ ಎಸ್ಐಆರ್ ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದ್ದು, ಇದುವರೆಗೂ ಜಿಲ್ಲೆಯಾದ್ಯಂತ 4,97,840 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲೆಯಲ್ಲಿ 5,12,620 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವು ಕೋಲಾರ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು, ಈವರೆಗೆ ಶೇಕಡಾ 35% ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, 7,27,933 ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಮುಖ್ಯಮಂತ್ರಿ ಘೋಷಣೆ. ಪಿಡಿಒ ಕಾರ್ಯದರ್ಶಿ ಲೆಕ್ಕ ಸಹಾಯಕರ ವರ್ಗಾವಣೆ, ಕೌನ್ಸೆಲಿಂಗ್ಗೆ ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಪತ್ರ. ಕೆಆರ್ಎಸ್ನಿಂದ ನಾಲೆಗಳಿಗೆ ಸರ್ಕಾರ ಕೂಡಲೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರಗೌಡ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಹಿಂದಿ ಪಾಠ.
3: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕ

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಳಿನಿ ಪೈ.
1: ನಮಸ್ತೆ ಬಚ್ಚೋ.
2: ನಮಸ್ತೆ ಟೀಚರ್ ನಿಜಿ.
3: ನಮಸ್ತೆ ಟೀಚರ್ ನಿಜಿ.
1: ಹಮಾರಾ ಆಜ್ ಕಾ ವಿಷಯ ಹೈ ಮಾ ಕೆ ಹೈ ಏಕ್ ಕಹಾನಿ. ಯಹ ಏಕ್ ಕವಿತಾ ಹೈ ಜೋ ಮೈಥಿಲಿ ಶರಣ್ ಗುಪ್ತ ನೆ ಲಿಖಿ ಹೈ. ಯಹ ಬಹುತ್ ಹಿ ಪ್ಯಾರಿ ಕವಿತಾ ಹೈ ಜೋ ತುಮ್ ಲೋಗೋ ಕೋ ಕಭಿ ಯಾದ್ ಕರ್ನಾ ಚಾಹಿಯೇ. ಏಕ್ ಬಾತ್ ಬತಾವೋ, ತುಮ್ ಲೋಗೋ ನೆ ಕಭಿ ಅಪ್ನಿ ಮಾ ಸೆ ಕಹಾನಿ ಸುನ್ನೆ ಕಿ ಜಿದ್ ಕಿ ಹೈ?
2: ಜಿ ಹಾಂ ಟೀಚರ್ ನಿಜಿ,
3: ಜಿ ಬಹುತ್ ಬಾರ್.
1: ಅಚ್ಛಾ, ಯಹ ಕವಿತಾ ಮೇ ಭಿ ಏಕ್ ಛೋಟಾ ಬಚ್ಚಾ ಅಪ್ನಿ ಮಾ ಸೆ ಕಹಾನಿ ಸುನ್ನೆ ಕಿ ಜಿದ್ ಕರ್ತಾ ಹೈ. ತೋ ಶುರು ಕರೇ,
2: ಹಮ್ ಕವಿತಾ ಸುನೇಂಗೆ.
3: ಯಹ ಕವಿತಾ ಕಿಸ್ನೆ ಲಿಖಾ ಹೈ ಟೀಚರ್ ನಿಜಿ?
1: ಮೈ ತುಮ್ ಲೋಗೋ ಕೋ ಬತಾನೆ ಹಿ ವಾಲಿ ಥಿ. ಕವಿ ಕಾ ನಾಮ ಹೈ ಮೈಥಿಲಿ ಶರಣ್ ಗುಪ್ತ. ಇನ್ಕಾ ಜನ್ಮ ಉತ್ತರ ಪ್ರದೇಶ ಕೆ ಝಾನ್ಸಿ ಜಿಲ್ಲೆ ಕೆ ಚಿರ್ಗಾಂವ್ ಗ್ರಾಮ ಮೇ ಹುವಾ ಥಾ ಔರ್ ಉನ್ಹೋನೆ ಘರ್ ಮೇ ಹಿ ಪಡಾಯಿ ಕಿ ಥಿ. ಸಂಸ್ಕೃತ, ಬಂಗ್ಲಾ, ಮರಾಠಿ ಔರ್ ಹಿಂದಿ ಸೀಖೆ. ಉನ್ಕಿ ರಚನಾ ಮಹಾಕಾವ್ಯ ಸಾಕೇತ್ ಕೆ ಲಿಯೆ ಉನ್ಹೇ ಮಂಗ್ಲಾ ಪ್ರಸಾದ್ ಪಾರಿತೋಷಿಕ್ ಪ್ರದಾನ್ ಕಿಯಾ ಗಯಾ. ಭಾರತ ಸರ್ಕಾರ ನೆ ಉನ್ಕೋ ಪದ್ಮಭೂಷಣ್ ಸೆ ಭಿ ಅಲಂಕೃತ ಕಿಯಾ. ಉನ್ಕಿ ರಚನಾ ಮೇ ದೇಶಭಕ್ತಿ, ಗಾಂಧಿವಾದ, ಮಾನವತಾ ಔರ್ ನಾರಿ ಕೆ ಪ್ರತಿ ಕರುಣಾ ವ್ಯಕ್ತ ಕಿ ಗಯಿ ಹೈ. ಚಲೋ ಅಬ್ ಕವಿತಾ ಪಡ್ತೆ ಹೈ.
2: ಮೈ ಪಡೂ ಟೀಚರ್ ಜಿ?
1: ಚಲೋ ಶುರು ಕರ್ನೆ ಸೆ ಪಹಲೆ ಮುಜೆ ತುಮ್ ಲೋಗೋ ಸೆ ಏಕ್ ಔರ್ ಪ್ರಶ್ನ ಪೂಚ್ನಾ ಥಾ.
2: ಕ್ಯಾ ಕ್ಯಾ ಹೈ ಟೀಚರ್ ನಿಜಿ?
1: ತುಮ್ ಲೋಗೋ ನೆ ಬುದ್ಧ ಕಾ ನಾಮ ಸುನಾ ಹೈ?
2: ಜಿ, ಉನ್ಕೋ ದಿ ಎನ್ಲೈಟನ್ಡ್ ವನ್ ಕಹಾ ಜಾತಾ ಹೈ.
3: ಹಾ,
1: ಬಿಲ್ಕುಲ್ ಸಹಿ. ಬುದ್ಧ ಕಾ ಮತಲಬ್ ಹೈ ಜಗಾ ಹುವಾ. ಯಹ ಏಕ್ ಹಾದ್ಸೆ ಪರ್ ಆಧಾರಿತ ಹೈ. ಏಕ್ ದಿನ ಜಬ್ ವಹ ಉಪವನ್ ಮೇ ಸೈರ್ ಕರ್ ರಹೆ ಥೇ ಉನ್ಹೋನೆ ಏಕ್ ಹನ್ಸ್ ಕೋ ಗಿರ್ತೆ ದೇಖಾ. ವಹ ತುರಂತ ಉಸ್ ಹನ್ಸ್ ಕೋ ಠೀಕ್ ಕರ್ನೆ ಕೆ ಲಿಯೆ ಪಹುಂಚ ಗಯೆ. ಇತ್ನೆ ಮೇ ಶಿಕಾರಿ ಆಯಾ ಔರ್ ಹನ್ಸ್ ಕೋ ವಾಪಸ್ ಮಾಂಗ್ನೆ ಲಗಾ. ಉಸ್ಕೆ ಬಾದ್ ಕ್ಯಾ ಹುವಾ? ಚಲೋ ಕವಿತಾ ಸುನೆ.
2: ಮೈ ಪಡೂಂಗಿ.
1: ಚಲೋ ಪಡೋ.
2: ಮಾ ಕಾ ಏಕ್ ಕಹಾನಿ. ಬೇಟಾ ಸಮಜ್ ಲಿಯಾ ಕ್ಯಾ ತೂನೆ, ಮುಜ್ ಕೋ ಅಪ್ನಿ ನಾರಿ ಕಹತಿ ಹೈ ಮುಜ್ಸೆ ಯಹ ಬೇಟಿ. ತೂ ಮೇರಿ ನಾನಿ ಕಿ ಬೇಟಿ, ಯಹ ತೋ ಮಾ ಬೇಟಿ ಹಿ ಬೇಟಿ. ರಾಜಾ ಥಾ ಯಾ ರಾನಿ, ಮಾ ಕಹೋ ಏಕ್ ಕಹಾನಿ. ತೂ ಹೈ ಬೇಟಿ ಮಾನ್ ಧನ್ ಮೇರಿ, ಸುನ್ ಉಪವನ್ ಮೇ ಬಡೇ ಸವೇರೆ ತಾತ್ ಭ್ರಮಣ ಕರ್ತೆ ಥೆ ತೇರೆ ಜಹಾ
1: ಸುರ ಭಿ ಮನಮಾನಿ.
2: ಸುರ ಭಿ ಮನಮಾನಿ.
1: ಚಲೋ ಮೇ ಏಕ್ ಬಾರ್ ಔರ್ ಪಡ್ತಿ ಹೂ. ಮಾ ಕಹೆ ಏಕ್ ಕಹಾನಿ. ಬೇಟಾ ಸಮಜ್ ಲಿಯಾ ಕ್ಯಾ ತೂನೆ ಮುಜ್ಕೋ ಅಪ್ನಿ ನಾನಿ, ಕಹತಿ ಹೈ ಮುಜ್ಸೆ ಯಹ ಚೇಟಿ. ತೂ ಮೇರಿ ನಾನಿ ಕಿ ಬೇಟಿ, ಕಹ ತೋ ಮಾ ಲೇಟಿ ಹಿ ಲೇಟಿ. ರಾಜಾ ಥಾ ಯಾ ರಾನಿ, ಮಾ ಕಹೆ ಏಕ್ ಕಹಾನಿ. ತೂ ಹೈ ಹಟಿ ಮಾನ್ಧನ್ ಮೇರೆ, ಸುನ್ ಉಪವನ್ ಮೇ ಬಡೇ ಸವೇರೆ ತಾತ್ ಭ್ರಮಣ ಕರ್ತೆ ತೇರೆ ಜಹಾಂ ಸುರ ಭಿ ಮನಮಾನಿ. ಠೀಕ್ ಹೈ. ಯಹಾಂ ಕಿತ್ನೆ ಲೋಗೋ ಕಿ ಆವಾಜ್ ಸುನಾಯಿ ದೇತಿ ಹೈ ತುಮ್ ಲೋಗೋ ಕೋ?
3: ದೋ ಲೋಗೋ ಕಿ ಆವಾಜ್, ಏಕ್ ಬಚ್ಚೆ ಕಿ ಔರ್ ದೂಸರೆ ಮಾ ಕಿ.
1: ಪಹಲೆ ಆವಾಜ್ ಕಿಸ್ ಕಿ ಹೈ?
2: ಮಾ ಕಿ ಆವಾಜ್.
1: ಬಚ್ಚಾ ಮಾ ಕೋ ಕಹಾನಿ ಸುನಾನೆ ಕಿ ಮಾಂಗ್ ಕರ್ ರಹಾ ಹೈ ಔರ್ ಮಾ ಕ್ಯಾ ಕಹ ರಹಿ ಹೈ?
2: ವಹ ಪೂಚ್ ರಹಿ ಹೈ ಕಿ ಬೇಟಾ ತೂನೆ ಮುಜೆ ಅಪ್ನಿ ನಾನಿ ಸಮಜ್ ರಖಾ ಹೈ ತೋ ಮೈ ತುಜೆ ಕಹಾನಿ ಸುನಾಓಗಿ.
3: ಜಿ, ಜೈಸೆ ಜ್ಯಾದಾತರ್ ಹೋತಾ ಹೈ ನಾನಿ ಯಾ ದಾದಿ ಬಚ್ಚೋ ಕೋ ಕಹಾನಿಯಾ ಸುನ್ತೆ ಹೈ.
1: ಬೇಟಾ ಕ್ಯಾ ಕಹತಾ ಹೈ? ವಹ ಕಹತಾ ಹೈ ಕಿ ಏಕ್ ಚೇಟಿ ಕಹ ರಹಿ ಹೈ ಕಿ ಮಾ ನಾನಿ ಕಿ ಬೇಟಿ ಹೈ. ನಾನಿ ನ ಸಹಿ. ಅಬ್ ಚೇಟಿ ಕಾ ಕ್ಯಾ ಅರ್ಥ ಹೈ? ಚೇಟಿ ಕಾ ಮತಲಬ್ ಹೈ ದಾಸಿ,
2: ಯಾನಿ ಕಿ ನೌಕರಾನಿ ಹೈ ನಾ ಟೀಚರ್ನಿ ಜಿ.
1: ಬಿಲ್ಕುಲ್ ಸಹಿ ಕಹಾ. ಬೇಟಾ ಪೂಚ್

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ಅವಲೋಕನ 6:30 ಕೃಷಿರಂಗ ಕಾರ್ಯಕ್ರಮ 6:51 ಕೃಷಿಕ ರೈತ ಮಹಿಳೆಯರ ಕುರಿತಾಗಿ ಡಾ ಶ್ವೇತಾ ಪಿಎಸ್ ಅವರೊಂದಿಗೆ ಸಂದರ್ಶನ, ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಒಗಟುಗಳ ಪದ. ಸಿರಿಗಂಧ 7:45, 9:15 ಪಿಎಸ್ ವಸಂತ ಹಾಡಿರುವ ಭಾವಗೀತೆಗಳು, 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರ ಮ್ಯಾಂಡಲಿನ್ ವಾದನ, ವಯಲಿನ್ ಸಹಕಾರ ಕೃತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.

0: ಕೇಳುಗರೇ, ಇದುವರೆಗೂ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 5:24. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಆಲಿಸಲು ಕೇಳುಗರಿಗೆಲ್ಲ ಶೀತಲ್ ನಾಯ್ಕ್ ಹೇಳುವ ನಮಸ್ಕಾರಗಳು. ಈಗ ಯುವವಾಣಿ ಕಾರ್ಯಕ್ರಮ.
1: ಸುಮಾರು 15 ವರ್ಷಗಳಿಂದ ಈ ಆಫೀಸ್ ಸ್ಟಾರ್ಟ್ ಮಾಡಿದ್ಮೇಲೆ

0: ಕೇಳಿ ಯಕ್ಷಗಾನ ಪ್ರತಿಭೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅಂದಳ್ಳಿಯ ಅನನ್ಯ ದೀಪಕ್ ನಾಯ್ಕ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರೇ, ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಅನನ್ಯ ದೀಪಕ್ ನಾಯ್ಕ ಅವರು ಇದ್ದಾರೆ. ಇವರು ಅಂದಳ್ಳಿಯವರು, ಸದ್ಯಕ್ಕೆ ಕಾರವಾರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಅನನ್ಯ ದೀಪಕ್ ಅವರ ವಿಶೇಷತೆ ಅಂತಂದರೆ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಯಕ್ಷಗಾನವನ್ನು ಹವ್ಯಾಸವಾಗಿ ಇಟ್ಕೊಂಡಂಥವಳು. ಅನನ್ಯ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರಗಳು.
1: ಈಗ ದ್ವಿತೀಯ ಪಿ ಯು ಸಿಯಲ್ಲಿ ನೀವು ಓದ್ತಾ ಇದ್ದಿ,
2: ಹೌದು,
1: ಕಲಾ ವಿಭಾಗದಲ್ಲಿ ಅಧ್ಯಯನ ಮಾಡ್ತಾ ಇರುವಂಥದ್ದು,
2: ಹೌದು.
1: ಸರಿ, ಈ ಯಕ್ಷಗಾನದಲ್ಲಿ ಹೇಗೆ ಆಸಕ್ತಿ ಬಂತು ನಿಮಗೆ?
2: ನನಗೆ ಯಕ್ಷಗಾನದಲ್ಲಿ ಆಸಕ್ತಿ ಬರಲಿಕ್ಕೆ ಕಾರಣ ಏನಂದ್ರೆ, ಮೊದಲಿಂದಲೂ ನಮ್ಮ ಕುಟುಂಬದಲ್ಲಿ ಯಕ್ಷಗಾನಕ್ಕೆ ಒಂದು ಪೂರಕವಾಗಿರುವಂತಹ ವಾತಾವರಣ ಇತ್ತು.
1: ಯಾವ ರೀತಿ?
2: ನಾನು ಚಿಕ್ಕವಳಿರಬೇಕಾದ್ರೆ, ಅಂದ್ರೆ ಸುಮಾರು 3 ವರ್ಷ ಇರಬೇಕಾದ್ರಿಂದಲೇ ನಮ್ಮ ತಂದೆಯವರು ನಮ್ಮ ಊರಿನಲ್ಲಿ ಯಾವುದೇ ಒಂದು ಯಕ್ಷಗಾನ, ಬಯಲಾಟ, ಮೇಳದ ಯಕ್ಷಗಾನ ಇರಬೇಕಾದ್ರೆ ನನಗೆ ನೋಡ್ಲಿಕ್ಕೆ ಅಂತ ಕರ್ಕೋಗ್ತಾ ಇದ್ರು. ಆ ಯಕ್ಷಗಾನದ ಒಂದು ನೃತ್ಯ

0: ಇಲಿಯನ್ನು ಹಾಗೂ ಅದರ ವೇಷಭೂಷಣವನ್ನು ನೋಡಿ ನನಗೆ ಆಗಲೇ ಆಕರ್ಷಣೆಯಾಗಿತ್ತು. ಹಾಗೆಯೇ ಸಹಜವಾಗಿ ನನಗೆ ಯಕ್ಷಗಾನದಲ್ಲಿ ಆಸಕ್ತಿ ಬಂತು.
1: ಅಂದ್ರೆ ನಿಮ್ಮ ತಂದೆಯವರು ಕೂಡ ಯಕ್ಷಗಾನ ವೇಷವನ್ನು ಹಾಕ್ತಾ ಇದ್ದವಂತವರು ಹೇಗೆ?
0: ಹೌದು, ಅಂದರೆ ನಾನು ಕೂಡ ಯಕ್ಷಗಾನವನ್ನು ಕಲಿಯಬೇಕು ಅಂತ ನನ್ನ ತಂದೆಯವರು ನನಗೆ ಅಂಕೋಲಾದಲ್ಲಿ ಸಂಗಾತಿ ರಂಗಭೂಮಿ ಅನ್ನೋ ಒಂದು ಸಂಸ್ಥೆಯಲ್ಲಿ ಯಕ್ಷಗಾನ ತರಬೇತಿ ಕೇಂದ್ರ ಆರಂಭವಾಗಿದ್ದು ತಿಳಿದು ಬಂದ್ಮೇಲೆ ನನಗೂ ಅದರಲ್ಲಿ ಸೇರಿಸಿದ್ರು. ನಾನು ಯಕ್ಷಗಾನ ಕಲಿಯಬೇಕಂತ ಆರಂಭಿಸಿದಾಗ ನನ್ನ ತಂದೆಯವರು ಕೂಡ ಅಲ್ಲಿ ಸೇರ್ಕೊಂಡ್ರು. ಹಾಗೆ ನಾನು ಮತ್ತೆ ನನ್ನ ತಂದೆಯವರು ಒಂದೇ ಸಲ ಯಕ್ಷಗಾನವನ್ನ ಕಲಿತರು. ಈಗಲೂ ನಮ್ಮ ತಂದೆಯವರು ಯಕ್ಷಗಾನವನ್ನ ಮಾಡ್ತಾ ಇದ್ದಾರೆ.
1: ಈಗ ನಿನ್ನ ಪ್ರಾರಂಭಿಕ ಗುರುಗಳು ಯಾರು?
0: ನನಗೆ ಯಕ್ಷಗಾನದಲ್ಲಿ ಗುರು ಅಂತ ಹೇಳಿದ್ರೆ ಖ್ಯಾತ ಭಾಗವತರಾಗಿರುವಂತ ಶ್ರೀ ಕೃಷ್ಣ ಭಂಡಾರಿ ಗುಣವಂತೆಯವರು. ಅವರು ಎಷ್ಟೇ ಚಿಕ್ಕ ವಯಸ್ಸಿನ ಮಕ್ಕಳಿದ್ದರು ಅವರಿಗೆ ಅದು ಮನದಟ್ಟ ಆಗುವ ರೀತಿಯಲ್ಲಿ ಕಲಿಸ್ತಾ ಇದ್ರು. ಹಾಗಾಗಿ ನನಗೆ ಯಕ್ಷಗಾನ ಕಲಿಯುವುದು ಅಷ್ಟು ಕಷ್ಟವೇನಾಗಲಿಲ್ಲ.
1: ಈಗ ಯಕ್ಷಗಾನದಲ್ಲಿ ಬೇರೆ ಬೇರೆ ಪಾತ್ರಗಳಿರ್ತವೆ, ನಿನ್ನ ಇಷ್ಟವಾದಂತಹ ಪಾತ್ರ ಯಾವುದು?
0: ನನಗೆ ಇಷ್ಟವಾದದ್ದು ಲವಕುಶ ಎನ್ನುವ ಒಂದು ಪ್ರಸಂಗದಲ್ಲಿ ನಾನು ಲವನ ಪಾತ್ರ ಮಾಡಿದ್ದೆ. ಅದು ನನಗೆ ತುಂಬಾ ಇಷ್ಟವಾಗಿತ್ತು. ಹೇಳಬೇಕಂದ್ರೆ ನಾನು ಮಾಡುವುದಂತ ಎಲ್ಲಾ ಪಾತ್ರಗಳು ನನಗೆ ಇಷ್ಟ. ಅದರಲ್ಲಿ ಹೆಚ್ಚು ವಿಶೇಷವಾದದ್ದು ಅಂದ್ರೆ ಲವನ ಪಾತ್ರ.
1: ಯಾಕೆ?
0: ಅದು ಶ್ರೀರಾಮಚಂದ್ರನ ಅಶ್ವಮೇಧ ಯಾಗದ ಒಂದು ಪ್ರಸಂಗ ಇದೆ. ಅಲ್ಲಿ ಲವಕುಶ, ಇದು ಶ್ರೀರಾಮಚಂದ್ರನ ಅಶ್ವಮೇಧ ಯಾಗದ ಕುದುರೆಯನ್ನ ಲವಕುಶರು ಕೊಟ್ಟಿರ್ತಾರೆ. ಅದನ್ನ ಬಿಡಿಸಿಕೊಂಡು ಹೋಗಲು ಅಂತ ಬಂದಂತ ಶತ್ರುಘ್ನ, ಭರತ ಹೀಗೆ ಎಲ್ಲರನ್ನೂ ಈ ಲವಕುಶರು ಸೋಲಿಸ್ತಾರೆ. ನಂತರ ಸ್ವತಃ ಶ್ರೀರಾಮಚಂದ್ರನೇ ಬಂದಾಗ ಈ ಲವಕುಶರು ತಾವು ಶ್ರೀರಾಮಚಂದ್ರನ ಒಂದು ದಿವ್ಯ ದರ್ಶನದಿಂದ ಅವರಿಗೆ ಯುದ್ಧ ಮಾಡುವಂತ ಒಂದು ಮನಸ್ಸು ಹೋಗ್ತದೆ. ಆ ಸನ್ನಿವೇಶ ತುಂಬಾ ಚೆನ್ನಾಗಿದೆ.
1: ಸರಿ, ಈಗ ಬೇರೆ ಬೇರೆ ಪಾತ್ರವನ್ನು ನೀನು ನಿಭಾಯಿಸಿದ್ದಿ ಅಂತ ಹೇಳಿದೆ.
0: ಹೌದು.
1: ಯಾವ್ಯಾವ ಪಾತ್ರಗಳನ್ನು ಮಾಡಿದ್ದಿ?
0: ನಾನು ಕೃಷ್ಣನ ಪಾತ್ರ ಮಾಡಿದ್ದೇನೆ, ವಿಷ್ಣು, ಆಮೇಲೆ ವೃಷಕೇತು, ಚಂದ್ರಕೇತು, ಹಾಗೆ ದೇವೇಂದ್ರನ ಬಲದ ಪಾತ್ರಗಳನ್ನ ಮಾಡಿದ್ದೇನೆ. ಅಂದ್ರೆ ಅಗ್ನಿ, ವಾಯು ಈ ರೀತಿ
1: ಸುಮಾರು 30ಕ್ಕೂ ಮಿಕ್ಕಿ ಪಾತ್ರವನ್ನು ನೀನು ನಿಭಾಯಿಸಿದ್ದಿ.
0: 36 ಪಾತ್ರಗಳು.
1: ಅಂದ್ರೆ ರಾತ್ರಿ ಇಡೀ ಯಕ್ಷಗಾನ ಇರ್ತದೋ ಅಥವಾ ಒಂದು ಸೀಮಿತವಾಗಿ 2 ಗಂಟೆ 3 ಗಂಟೆ ಇರುವಂತಹ ಯಕ್ಷಗಾನವಾ?
0: ಸೀಮಿತ ಅಂದ್ರೆ 2-3 ತಾಸಿಂದು ಯಕ್ಷಗಾನ ಇರ್ತದೆ. ಹಾಗೆ ರಾತ್ರಿ ಆರಂಭವಾಗಿದ್ದು ಬೆಳಿಗ್ಗೆ 5 ಗಂಟೆವರೆಗೂ ಇರ್ತದೆ ಒಂದೊಂದು ಯಕ್ಷಗಾನ ಪ್ರಸಂಗ.
1: ಅಂದ್ರೆ ನೀನು ಪಾತ್ರ ಮಾಡಿರುವುದೆಲ್ಲ 3 ಗಂಟೆ ಸೀಮಿತವಾದಂತಹ ಅವಧಿಯ ಯಕ್ಷಗಾನ?
0: ಅಂದ್ರೆ ನಾನು ಪಾತ್ರ ಮಾಡಿದ್ದು ಬೆಳಗಾಗೋ ಮುಟ ಇರ್ತಿತ್ತು ಯಕ್ಷಗಾನ.
1: ಆದ್ರೆ
0: ಅಲ್ಲಿ ಒಂದು ಪಾತ್ರ ನಾನು ಮಾಡ್ತಿದ್ದೆ.
1: ತರಬೇತಿಯ ಬಗ್ಗೆ ಹೇಳು, ಈಗ ಎಷ್ಟು ವರ್ಷದಿಂದ ಈ ತರಬೇತಿಯನ್ನ ಪಡ್ಕೊಳ್ತಾ ಇದ್ದೇನೆ?
0: ನಾನು 1.5 ವರ್ಷ ಈ ಯಕ್ಷಗಾನ ಒಂದು ತರಬೇತಿಯನ್ನ ಪಡೆದುಕೊಂಡಿದ್ದೆ.
1: 1.5 ವರ್ಷ? ಆಮೇಲೆ 1 ವರ್ಷ ಇಲ್ವಾ?
0: ಇಲ್ಲ,
1: ಸಾಕಂತಲ್ಲ.
0: ಕಲಿಯುವುದು ಬಹಳಷ್ಟು ಇರುತ್ತದೆ. ಯಕ್ಷಗಾನ ಅನ್ನೋದು ಒಂದು ಮಹಾ ಒಂದು ಕಲೆ, ಇದಕ್ಕೆ ಅಂತ್ಯ ಅನ್ನೋದು ಇರುವುದಿಲ್ಲ. ಮಹಾಸಾಗರವಿದ್ದಂತೆ ಕಲಿಯುವುದು ಬಹಳ ಇರುತ್ತದೆ.
1: ಈಗ ಯಕ್ಷಗಾನದಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ನೀನು ಈಗ ಹೇಳಿದಿ, ಕೃಷ್ಣನ ಪಾತ್ರ ಒಂದು ಮಾಡಿದ್ದಿ, ವಿಷ್ಣುವಿನ ಪಾತ್ರ ಮಾಡಿದ್ದಿ, ಲವಕುಶದಲ್ಲಿ ಲವನ ಪಾತ್ರ ಮಾಡಿದ್ದಿ ಅಂತ ಹೇಳಿ. ಇಂತಹ ಪಾತ್ರಗಳೇ ಆಯ್ಕೆ ಅಂತ ನಿನ್ನದೇ ಆಯ್ಕೆಯೋ ಅಥವಾ ಭಾಗವತರು ಕೊಡುದ? ಇದು
0: ಅದು ನಮಗೆ ಅವಕಾಶ ಸಿಗ್ತದೆ ಅವಾಗ ಮಾಡುದು.
1: ಈಗ ರಾಜವೇಷನು, ಹಾಸ್ಯಗಾರನು ಅಥವಾ ಸ್ತ್ರೀ ಪಾತ್ರವನ್ನು ಬೇಕು ಅಂತ ಹೇಳಿಲ್ವ?
0: ರಾಜವೇಷದ ಪಾತ್ರ ಈಗ ಮಾಡುವುದಿದೆ. ಅಂದ್ರೆ ನಮಗೆ ಯಾವ ಅವಕಾಶ ಕೊಡ್ತಾರೆ ಆ ಪಾತ್ರವನ್ನ ಮಾಡುದು.
1: ಈಗ ಬಂದ್ರೆ ಭಾಗವತರ ನಿರ್ಧಾರ ಮಾಡ್ತಾರೆ.
0: ಹೌದು,
1: ಯಾವ ಪಾತ್ರ ಕೊಡ್ಬೇಕು ಅಂತ ಹೇಳಿ. ಸರಿ, ಈಗ ಒಂದು ಯಕ್ಷಗಾನ ಪ್ರಸಂಗದಲ್ಲಿ ಭಾಗವಹಿಸಬೇಕು ಅಂದ್ರೆ ಯಾವ ರೀತಿ ಒಂದು ಪೂರ್ವ ತಯಾರಿ ಎಲ್ಲ ಮಾಡ್ಕೊಳ್ಬೇಕಾಗ್ತದೆ?
0: ಪೂರ್ವ ತಯಾರಿ ಅಂದ್ರೆ ಮೊದಲು ಆ ಯಕ್ಷಗಾನ ಪ್ರಸಂಗವನ್ನ ಓದಿ ಆ ಕಥೆಯನ್ನ ತಿಳಿದುಕೊಂಡು ಆ ಪದ್ಯಗಳು ಹೇಗಿರ್ತದೆ, ಅದರ ಸಾರಾಂಶ ಏನು ಅಂತ ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಅರ್ಥವನ್ನ ಹೇಳುವುದನ್ನ ಮನೆಯಲ್ಲಿ ರೂಢಿ ಮಾಡಿ ನಂತರ ಯಕ್ಷಗಾನ ಪ್ರದರ್ಶನ ಮಾಡುವುದು.
1: ಅಂದ್ರೆ ನಿಮ್ಗೆ ಸಿದ್ಧ ರೂಪದಲ್ಲಿ ಎಲ್ಲ ಪದಗಳು ಮತ್ತು ಅರ್ಥವೂ ಕೂಡ ಸಿಗ್ತದ?
0: ಹೌದು, ಅಂದ್ರೆ ಅದು ಪ್ರಸಂಗ ಪಟ್ಟಿ ಇರುತ್ತದೆ, ಅದರಲ್ಲಿ ಎಲ್ಲಾ ಪದ್ಯಗಳು ಇರುತ್ತದೆ, ಅದನ್ನ ನೋಡಿ ನಾವು ಮನೆಯಲ್ಲಿ
1: ಪ್ರಾಕ್ಟೀಸ್ ಮಾಡಬೇಕು.
0: ಹೌದು,
1: ಬೈ ಹರ್ಟ್ ಮಾಡೋದ,
0: ಪ್ರಾಕ್ಟೀಸ್ ಮಾಡೋದು.
1: ಈಗ ಬೇರೆ ಬೇರೆ ಪಾತ್ರಗಳು ಯಕ್ಷಗಾನ ಸಂದರ್ಭದಲ್ಲಿ ಬರ್ತವೆ, ಅಂತ ಸಂದರ್ಭದಲ್ಲಿ ಪ್ರಾಕ್ಟೀಸ್ ಮಾಡೋದು ಎಲ್ಲ ಹೇಗೆ? ಮನೆಯಲ್ಲಿ ಮಾಡಿದ್ರೆ ಒಬ್ಬನೇ ಆಯ್ತು, ಎಲ್ಲರೂ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡೋದು ಹೇಗೆ?
0: ಅದು ಪೂರ್ವ ತಯಾರಿ ಮಾಡ್ತಾರೆ, ತಾಲೀಮು ಅಂತ.
1: ಎಷ್ಟು ದಿವಸ ಇರ್ತದೆ ಅದು?
0: ಅಂದ್ರೆ ಅದು ನಮ್ಗೆ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಮಾಡ್ಕೊಳ್ಲಿಕ್ಕೆ ಆಗ್ತದೆ.
1: ಅಂದ್ರೆ ವಾರ ಪೂರ್ತಿ ತರಬೇತಿ ಮಾಡಬೇಕಾಗ್ತದೋ ಇಲ್ಲ ವಾರದಲ್ಲಿ ಒಂದ್ ದಿವಸ?
0: ವಾರದಲ್ಲಿ ಒಂದ್ ದಿವಸ, ಹಾಗೆ ಅಲ್ಲಿ ಎಲ್ಲರೂ ಸೇರಿ ಮಾಡ್ತಾರೆ.
1: ಈಗ ಒಂದು ಸ್ಟೇಜ್ ಅಲ್ಲಿ ಒಂದು ಯಕ್ಷಗಾನ ಪ್ರಸಂಗವನ್ನು ಕೊಡಬೇಕು ಅಂದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಎಷ್ಟು ಒಂದು ತಿಂಗಳು ಮೊದಲೇ ಮಾಡಿರ್ತೀರ ಪ್ರಾಕ್ಟೀಸ್?
0: 1 ತಿಂಗಳು
1: ಮೊದಲೇ ಎಲ್ಲ ತರಬೇತಿ ಪಡ್ಕೊಂಡಿರ್ತೀವಿ. ಸರಿ, ಈಗ ಯಕ್ಷಗಾನ ವೇಷ ಧರಿಸುವ ಬಗ್ಗೆ ಹೇಳು, ನಿನ್ನ ಅನುಭವ ಏನು? ಈಗ ಬೇರೆ ಬೇರೆ ಕಿರೀಟನ್ನ ಇಡ್ತಾರೆ, ವೇಷಭೂಷಣಗಳು ಇರ್ತವೆ, ಇದನ್ನೆಲ್ಲ ಕಟ್ಟುವಾಗ ನಿಮ್ಗೆ ಏನ್ ಅನಿಸ್ತದೆ? ಅನನ್ಯ ಹೌದು ಅಲ್ವಾ ಅಂತ ನಿನ್ ಅನಿಸ್ತದ? ಫಸ್ಟ್ ಟೈಮ್ ಯಾವ ವೇಷ ಮಾಡಿದ್ ನೀನು?
0: ಮೊದಲು ನಾನು ಮಾಡಿದಂತ ವೇಷ ಬಾಲಗೋಪಾಲ ವೇಷ.
1: ಬಾಲಗೋಪಾಲ ಬಹಳ ಸರಳವಾದದ್ದು, ಒಂದು ಪೈಜಾಮ ಹಾಕಿದ್ರೆ ಆಯ್ತು,
0: ಅಲ್ಲಿ ಮಾತನಾಡುವುದೆಲ್ಲ ಇರುವುದಿಲ್ಲ, ಅದಕ್ಕೆ ಅಭಿನಯ ಮಾಡಿದ್ರಾಯ್ತು ಗಣೇಶನ ಸ್ತುತಿಗೆ. ಅದಂತ ಬಾಲಗೋಪಾಲ ಪಾತ್ರಗಳನ್ನ ನಾನು
1: ಮಾಡಿದ್ದು. ಆಮೇಲೆ
0: ನಂತರ ಸಣ್ಣ ಪುಟ್ಟ ವೇಷ ಅವರು ಕೊಟ್ಟಂತದ್ದು, ವೃಷಕೇತು ಈ ರೀತಿ ಸಣ್ಣ.
1: ಈಗ ವೃಷಕೇತು ಮಾಡಿದ್ದೆ ಹೇಗೆ? ಆವಾಗ ಒಂದು ವೇಷ ಕಟ್ಟುವಾಗ ಆದ ಒಂದು ಅನುಭವನ ಹೇಳ್ಬೋದಾ?
0: ವೇಷ ಕಟ್ಟುವಾಗ ಬಹಳ ಖುಷಿ ಅನಿಸ್ತಿತ್ತು.
1: ಕಿರೀಟ ಇಟ್ಟಾಗ ಏನ್ ಅನಿಸ್ತು? ವೃಷಕೇಶ

0: ಬೇಡವಾ?
1: ಅದು
0: ಪಗಡೆ. ಪಗಡೆ ಇಟ್ಟಾಗ ನೋಡ್ಕೊಂಡಿದ್ಯಾ ನಿನ್ನ ಕನ್ನಡಿಯಲ್ಲಿ ನಿನ್ನ ಫೋಟೋ ತಕೊಂಡಿದ್ದಿ?
1: ಹೌದು.
0: ಸರಿ, ಒಂದು ಸಂದರ್ಭವನ್ನ ಊಹೆ ಮಾಡಿ ಹೇಳ್ಬೋದಾ?
1: ನಾನು ಸುಧನ್ವಾರ್ಜುನ ಕಾಳಗ ಪ್ರಸಂಗದಲ್ಲಿ ರಷಕೇತು ಪಾತ್ರದೊಂದು ಹೇಳ್ತೇನೆ. ಸುಧನ್ವಾರ್ಜುನ ಕಾಳಗ ಪ್ರಸಂಗದಲ್ಲಿ ಈ ಪಾಂಡವರ ಅಶ್ವಮೇಧ ಯಾಗದ ಕುದುರೆಯನ್ನ ಚಂಪಕಾವತಿಯ ಹಂಸಧ್ವಜ ಮಹಾರಾಜ ಕಟ್ಟಿರ್ತಾನೆ. ಅದನ್ನ ಬಿಡಿಸಿಕೊಂಡು ಬರಲು ಸ್ವತಃ ಅರ್ಜುನನೇ ಮುಂದಾದಾಗ ಕರ್ಣಪುತ್ರನಾದ ವೃಷಕೇತು ಅವನನ್ನ ತಡೆದು ಆಡುವಂತ ಒಂದು ಮಾತು. ಈ ಸಂದರ್ಭದಲ್ಲಿ ಭಾಗವತರು ಈ ರೀತಿಯ ಒಂದು ಪದ್ಯವನ್ನ ಹೇಳ್ತಾರೆ. ತಾತ ಚಿತ್ತೈಸು ಗೋಷ್ಪದ ಜಲ ಖರಿಗೋಲ ಯಾತಕಿಂದಿನಲ್ಲಿ ತಮ್ಮ ಜಾತ ನಾನಿರಲು ಸೇನೆಯನ್ನು ನೋಯಿಸುವುದು ನೀತವೇ ಪೇಳುಜೀಯ. ಈ ಸಂದರ್ಭದಲ್ಲಿ ನಾವು ಈ ರೀತಿಯ ಅರ್ಥವನ್ನ ಹೇಳಬೇಕಾಗ್ತದೆ. ಚಿಕ್ಕಪ್ಪ, ಹಂಸಧ್ವಜ ಕುಮಾರನಾಗಿರುವಂತಹ ಸುಧನ್ವ ನಮ್ಮ ಯಜ್ಞಾಶ್ವವನ್ನ ಕಟ್ಟಿ ಹಾಕಿದ್ದಾನೆ. ಹಾಗಾಗಿ ನೀವು ಚಿಂತಿಸಿ ತಾವೇ ರಣಕನೂ ಆಗಲು ಮುಂದಾಗುತ್ತಿರುವಿರಲ್ಲ ಚಿಕ್ಕಪ್ಪ. ಚಿಕ್ಕದಾದ ಒಂದು ಹುಲ್ಲು ಕಡ್ಡಿಯನ್ನ ಕತ್ತರಿಸಲು ಕೊಡಲಿಯ ಅವಶ್ಯಕತೆ ಇದೆ. ಹಾಗೆ ಗೋಗಳ ಪಾದ ಮಾತ್ರ ಮುಳುಗುವಷ್ಟು ಇರುವಂತಹ ಒಂದು ಜಲವನ್ನ ದಾಟಲು ಯಾರಾದರೂ ಹರಿಗೋಲನ್ನ ಆಶ್ರಯಿಸಿಯರೆ? ಖಂಡಿತ ಇಲ್ಲ. ಹಾಗೆ ಇಂತಹ ಹುಲುಭೂಪರನ್ನ ಎದುರಿಸಲು ನಿಮ್ಮಂತಹ ವೀರ ಪರಾಕ್ರಮಿಗಳು ಎದುರಾಗಬೇಕಾಗಿಲ್ಲ. ಚಿಕ್ಕಪ್ಪ, ಇದೋ ನಿಮ್ಮ ಮಗನೆನಿಸಿಕೊಂಡಿರುವಂತಹ ಈ ವೃಷಕೇತು ಇದ್ದಾನೆ. ನನಗೊಂದು ಅವಕಾಶವನ್ನ ಕೊಡಿ. ನಾನು ನನ್ನ ಭುಜಬಲ ಪರಾಕ್ರಮದಿಂದ, ನನ್ನ ಕೈ ಚಳಕದಿಂದ ಕಟ್ಟಿದ ಅಶ್ವವನ್ನ ಬಿಡಿಸಿ ತರುತ್ತೇನೆ. ನನಗಪ್ಪಣೆಯನ್ನ ಕೊಡಿ.
0: ಒಳ್ಳೆಯ ಡೈಲಾಗ್ ಅನ್ನ ಹೇಳಿದ್ದಿ ಅನನ್ಯ. ಈಗ ಶಾಲೆಯಲ್ಲಿ ಈ ಯಕ್ಷಗಾನಕ್ಕೆ ನಿನ್ನ ಸ್ನೇಹಿತರೆಲ್ಲ ಸೇರ್ಕೊಳ್ತಾರೋ, ತಂಡದಲ್ಲಿದ್ದಾರೋ ಅಥವಾ ಹೇಗೆ?
1: ಶಾಲೆಯಲ್ಲಿ ಅಂದ್ರೆ ನಾನು ಮೊದಲು ಯಕ್ಷಗಾನ ತರಬೇತಿಗೆ ಪಡೆದುಕೊಂಡು ನಾನು ಯಕ್ಷಗಾನ ಮಾಡುವುದನ್ನ ನೋಡಿ ನನ್ನ ಗೆಳತಿಯರು ಕೂಡ ಈಗ ಯಕ್ಷಗಾನ ಮಾಡ್ಲಿಕ್ಕೆ ಆರಂಭಿಸಿದ್ದಾರೆ.
0: ಓಹೋ, ಮೊದಲು ಇರ್ಲಿಲ್ಲ?
1: ಇಲ್ಲ.
0: ಮೊದಲು ನಿಮ್ಮ ಸ್ಕೂಲಿಂದ ನೀವು ಮಾತ್ರ ಹೋಗ್ತಾ ಇದ್ದಿದ್ದ?
1: ನಾನು ಒಬ್ಬಳೆ ಮಾಡ್ತಿದ್ದೆ. ಈಗ ನಾನು ಮಾಡುವುದನ್ನ ನೋಡಿ ಅವರಿಗೂ ಆಸಕ್ತಿ ಬಂದು ಈಗ ಅವರು ಕೂಡ ಯಕ್ಷಗಾನ ತರಬೇತಿಗೆ ಸೇರಿಕೊಂಡು ಮಾಡ್ತಾ ಇದ್ದಾರೆ.
0: ಈಗ ಸಾಮಾನ್ಯವಾಗಿ ಲಲಿತ ಕಲೆ ಅಥವಾ ಬೇರೆ ಬೇರೆ ಕಲೆಯನ್ನ ಪ್ರೋತ್ಸಾಹ ಮಾಡುವಂತ ಒಂದು ಸಂದರ್ಭದಲ್ಲಿ ನಾವು ಹೇಳ್ತೀವಿ ಭರತನಾಟ್ಯ ಅಂತ ಹೇಳ್ತೀವಿ, ಯಕ್ಷಗಾನ ಅಂತ ಹೇಳ್ತೀವಿ, ಬೇರೆ ಬೇರೆ ಇರ್ತದಲ್ಲ. ಅಥವಾ ಯಾವುದೋ ಒಂದು ಕ್ರೀಡೆಯಲ್ಲಿ ಹವ್ಯಾಸವಾಗಿ ಇಟ್ಕೊಂಡವರು ಇರ್ತಾರೆ. ಕ್ರೀಡೆಯಲ್ಲಿ ಕೂಡ ನಿನಗೆ ಆಸಕ್ತಿ ಇದೆಯಾ? ಈಗ ಖೋಖೋ ಅಥವಾ ಏನೋ ಬೇರೆ ಆಟ, ಫುಟ್ಬಾಲ್ ವಾಲಿಬಾಲ್ ಅಂತ ಆಟ ಆಡ್ತೀಯ?
1: ಶಾಲೆಯಲ್ಲಿ ಥ್ರೋಬಾಲ್ ಆಟವನ್ನ ಆಡಿದ್ದೆ.
0: ಅದಕ್ಕಂತಲೇ ಒಂದು ಪಿರಿಯಡ್ ಇರ್ತದ?
1: ದೈಹಿಕ ಶಿಕ್ಷಣ ಇರ್ತಿತ್ತು.
0: ವಾರಕ್ಕೆ ಒಂದು ಪಿರಿಯಡ್?
1: ಇಲ್ಲ, ವಾರದಲ್ಲಿ 5 ದಿವಸ ಇರ್ತಿತ್ತು.
0: ವಾರದಲ್ಲಿ 5 ದಿವಸ? ಪ್ರತಿ ದಿವಸ ಮಾಡಿದ್ರೆ ಒಳ್ಳೇದಲ್ಲ ದೇಹಕ್ಕೆ?
1: ಹೌದು.
0: ಆಮೇಲೆ ಬೇರೆ ಏನು ಹವ್ಯಾಸ ಇದೆ ನಿನಗೆ?
1: ಬೇರೆದು ನಾನು ಕಾಲೇಜಿನಲ್ಲಿ ಏಕಪಾತ್ರ ಅಭಿನಯ ಮಾಡಿ.
0: ಏಕಪಾತ್ರ ಅಭಿನಯ, ಆ ಸಂದರ್ಭ ಯಾವುದು?
1: ಅದು ಒಂದು ಸಂದರ್ಭ ನಾನು ಹೇಳ್ತೇನೆ. ಎಚ್ಚಮ್ಮ ನಾಯಕ ಅಂತ, ಎಚ್ಚಮ್ಮ ನಾಯಕ ತನ್ನ ಗುರುವಿನೊಡಗೂಡಿ ಪಂಪಾವತಿಯ ದರ್ಶನಾಕಾಂಕ್ಷಿತನಾಗಿ ಬಂದಿದ್ದಾನೆ. ವೈಭವದಿಂದ ಗರಿಗೊಟ್ಟು ಮೆರೆಯುತ್ತಿದ್ದಂತಹ ವಿಜಯನಗರ ಸಾಮ್ರಾಜ್ಯ ಒಡೆದು ನುಚ್ಚು ನೂರಾಗಿ ಹೋಗಿದೆ. ಕುಸಿದು ಬಿದ್ದ ಕೋಟೆ ಕೊತ್ತಲಗಳು, ಹಾಳಾಗಿರುವ ದೇಗುಲಗಳನ್ನು, ಅಂಗಹೀನವಾದಂತಹ ವಿಗ್ರಹಗಳನ್ನು ಕಂಡು ಖಿನ್ನನಾಗುತ್ತಾನೆ. ದುಃಖ ಉಕ್ಕಿ ಬರುತ್ತದೆ. ಜೊತೆಗೆ ಹಾಳು ಹಂಪೆಯಾಗಿರುವುದನ್ನು ಕಂಡು ಅವನಿಗೆ ರೋಷ ಉಕ್ಕಿ ಬರುತ್ತದೆ. ಈ ಸಂದರ್ಭದಲ್ಲಿ ಎಚ್ಚಮ್ಮ ನಾಯಕ ಆಡುವಂತಹ ಮಾತುಗಳು ಅಂದರೆ ತನ್ನ ಗುರುವಿನೊಡಗೂಡಿ ಹೇಳುವಂಥದ್ದು: ನೋಡಿದಿರಾ ಗುರುದೇವ ಈ ಪುಂಡಯ್ಯವನರ ಪುಂಡಾಟಿಕೆಯನ್ನು, ಕರ್ನಾಟಕ ಮಾತೆಯ ಹೃದಯ ಕಲಶದಂತಿದ್ದ ಈ ವಿಜಯನಗರ ಸಾಮ್ರಾಜ್ಯದ ಭವ್ಯೋನ್ನತಿಯನ್ನು ಕಂಡು ಸಹಿಸಲಾರದೆ ನೆರಳಿತ್ತ ಕನ್ನಡದ ಕಲ್ಪವೃಕ್ಷಕ್ಕೆ ಕೊಡಲಿ ಹಾಕಿದರಲ್ಲ. ಸಂಸ್ಕೃತಿಯ ಸಾಕಾರವಾದ, ವೈಭವದಿ ಅತ್ಯುನ್ನತಿಯಾದ, ನೀತಿ ಧರ್ಮಗಳ ನೆಲೆಯಾದ, ತ್ಯಾಗ ಶೌರ್ಯದ ತವರಾದ, ಸಿರಿಯ ಭಾಂಡಾಗಾರವಾದ ವಿಜಯನಗರ ಸಾಮ್ರಾಜ್ಯದ ರತ್ನ ಗನ್ನಡಿಯನ್ನೊಡೆದು ನುಚ್ಚು ನೂರು ಮಾಡಿದರಲ್ಲ. ಅಯ್ಯೋ, ವಿಜಯ ವೈಜಯಂತಿಯನ್ನು ದಿಗಂತದಲ್ಲಿ ಹಾರಾಡಿಸುತ್ತ ತನ್ನ ಕೀರ್ತಿ ಕಹಳೆಯನ್ನು ಅರಿವರ್ಗಗಳ ಕರ್ಣಪಟಲಗಳು ಹರಿಯುವಂತೆ ಮೊಳಗಿಸುತ್ತ ಯಶೋಧುಂದುಬಿಯನ್ನು ಚೆಲ್ಲುತ್ತ ವಿಷ್ಣುವಿನ ವೈಕುಂಠವೆಂಬಂತೆ ಶಿವನ ಕೈಲಾಸವೆಂಬಂತೆ ಮೆರೆಯುತ್ತಿದ್ದ ಮಹಾನಗರ ಇಂತು ಸ್ಮಶಾನ ಮೌನವನ್ನು ತಾಳಿ ನೀರವತೆಯಿಂದ ಮಲಗಿರುವಂತಹ ಹಾಳು ಹಂಪೆಯನ್ನ ನೋಡಲಾರೆ ಗುರುದೇವ, ನೋಡಲಾರೆ. ಎಚ್ಚಮ್ಮ ನಾಯಕ ಈ ರೀತಿ ಮಾತುಗಳನ್ನಾಡಿದಾಗ ಎಚ್ಚಮ್ಮ ನಾಯಕನ ಗುರು ಈ ರೀತಿ ಹೇಳುತ್ತಾನೆ: ತಾಳ್ಮೆ ತೆಗೆದುಕೋ ನಾಯಕ, ಸ್ವರ್ಗ ಸದೃಶವಾದಂಥ ಒಂದು ನಗರ ನರಕವಾಗಬೇಕಾದರೆ ಈ ನೆಲ ದೇವನ ಕರುಣೆಯನ್ನು ಕಳೆದುಕೊಂಡಿರಲೇಬೇಕು. ತೇನಾವಿನ ತೃಣವಿನ ಚಲತಿ ಎಂಬಂತೆ ಅವನಾಜ್ಞೆಯಿಲ್ಲದೆ ಹುಲ್ಲು ಕಡ್ಡಿಯು ಅಲುಗಲಾರದು. ಶಾಂತನಾಗು ಮಗು, ಶಾಂತನಾಗು. ಆಗ ಎಚ್ಚಮ್ಮ ನಾಯಕ: ಶಾಂತಿ, ಮತ್ತೆಲ್ಲಿಯ ಶಾಂತಿ ಗುರುದೇವ? ತಾಯಿ ಕನ್ನಡಾಂಬೆಯು ಸ್ವಾತಂತ್ರ್ಯವನ್ನ ಕಳೆದುಕೊಂಡು ಯವನರ ಸೆರೆಯಲ್ಲಿ ಸಿಲುಕಿ ನೆತ್ತರ ಗಂಬನಿ ಸೂಸುತ್ತ ಕತ್ತಲ ಕೋಣೆಯಲ್ಲಿ ಕೊಳೆಯುತ್ತ ತಬ್ಬಲಿ ಕಂದಮ್ಮಗಳನ್ನಪ್ಪಿ ಗೋಳುಗರೆಯುತ್ತಿರುವಂತಹ ದೃಶ್ಯವನ್ನ ಕಂಡು ಕಂಡು

0: ಭಕ್ತಿ ಎಲ್ಲಿ ಬಂದೀತು ಗುರುದೇವ? ಅಂದು ಯಕಶ್ಚಿತ್ ಮೊಲಗಳು ಬೇಟೆ ನಾಯಿಗಳನ್ನೇ ಬೆನ್ನಟ್ಟಿ ಓಡಿಸಿದಂಥ ಈ ಗಂಡು ಭೂಮಿಗೆ ಶ್ರೀ ವಿಜಯ ವಿದ್ಯಾರಣ್ಯರ ಕೃಪಾಶೀರ್ವಾದದಲ್ಲಿ ಹರಿಹರ ಬುಕ್ಕರಾಯರಿಂದ ಸ್ಥಾಪಿಸಲ್ಪಟ್ಟಂಥ ಈ ಸುವರ್ಣ ನಗರಿಗೆ ಮಂಗಳಾಂಗನೆ ತುಂಗಭದ್ರೆಯ ನಿರ್ಮಲ ಸಲಿಲದಲ್ಲಿ ಮಿಂದು ಸಂಜೀವಿನಿಯಂದೊಡಗೂಡಿದಂಥ ಮತಂಗ ಪರ್ವತದ ತಂಗಾಳಿಯಲ್ಲಿ ನಿಂದು ಅಂದು ದೆಸೆದಪ್ಪಿ ಬಂದಂತಹ ಶ್ರೀರಾಮಚಂದ್ರನಿಗೆ ಆಶ್ರಯವಿತ್ತ ಕರುನಾಡ ಕಪಿವೀರ ಕುಲೋತ್ತುಂಗರಾದಂತಹ ಹನುಮ ಸುಗ್ರೀವರು ಮೆರೆದ ಕಿಷ್ಕಿಂದೆಯನ್ನೇ ಬೃಂದಾವನವಾಗಿ ಉಳ್ಳ ಈ ನಾಡಿಗೆ ವೇದಮೂರ್ತಿ ಸಾಯಣಾಚಾರ್ಯರ ವೇದ ಘೋಷಕ್ಕೆ ಮಾರು ಬಂದು ನೆಲೆಸಿದಂಥ ಪಂಪಾಪತಿ ವಿಜಯ ವಿಠಲ ಹಜಾರ ರಾಮಸ್ವಾಮಿಯ ಬೀಡಿಗೆ ಕಲ್ಲರಳಿ ಕಲೆಯಾಗಿ ನಾಗರಿಕತೆಯ ನೆಲೆಯಾಗಿ ಸುಸಂಸ್ಕೃತಿಯ ತವರಾಗಿ ಮೆರೆಯುತ್ತಿದ್ದಂಥ ಈ ಭವ್ಯ ಸಾಮ್ರಾಜ್ಯಕ್ಕೆ ಎಂಥ ದುರ್ಗತಿ ಒದಗಿತು. ಸಾಮ್ರಾಜ್ಞೆ ಪಂಪಾಂಬೆಯ ನೆಲೆಯಾದ ಪಂಪಾ ಕ್ಷೇತ್ರವೂ ಹಾಳು ಹಂಪೆಯಾಯಿತು. ಅಯ್ಯೋ, ಅಮೃತ ವಾಹಿನಿಗರೆದ ನಾಡಿಂದು ಹಾಳು ಸುರಿಯುತ್ತಿದೆಯಲ್ಲ. ಕೆಚ್ಚಿನಿಂದ ಎದುರಾಳಿಗಳಿಗೂ ಕೂಡ ಮೆಚ್ಚುವಂತೆ ಮೆರೆದಾಡುತ್ತಿದ್ದ ಓ ವೀರ ಕನ್ನಡಿಗರೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂಬ ನಿಮ್ಮ ಮಾತೇನಾಯಿತು? ಮಾತೃಭೂಮಿಯ ಮಮತೆಗೂಡಿದ ನಿಮ್ಮ ಹೃದಯ ಶೂನ್ಯವಾಯಿತೆ? ಬಲಗೂಡಿದ ನಿಮ್ಮ ತೋಳ್ಗಳಲ್ಲಪ್ಪ ನಂಬಿಕೆ ಬಂದಿತೆ? ಕನಕಾಭಿಷೇಕದಿಂದ ತಣಿದ ದೇವಿ ನೆತ್ತರಾಭಿಷೇಕದಿಂದ ತೊಯ್ಯುತ್ತಿರುವುದನ್ನ ಕಂಡು ಕಂಡು ನಿಮ್ಮ ಕಣ್ಣುಗಳು ಕುರುಡಾದವೆ, ನಾಡಭಕ್ತಿ ನಶಿಸಿ ಹೋಯಿತೆ.
1: ಬಹಳ ಸೊಗಸಾಗಿ ಪ್ರಸ್ತುತಪಡಿಸಿದ್ದ ಏಕಪಾತ್ರ ಅಭಿನಯ ಅನನ್ಯ. ಈಗ ಯಕ್ಷಗಾನ ವೇಷ ಹಾಕಬೇಕಿದ್ರೆ ಪೂರ್ವ ತಯಾರಿ ಬಗ್ಗೆ ಎಲ್ಲ ನೀನು ಹೇಳಿದ್ದಿ. ಸ್ಕೂಲ್ ಡೇ ಅಂತ ಇರ್ತದಲ್ಲ, ವಾರ್ಷಿಕೋತ್ಸವ ಅಂತ ಇರ್ತದಲ್ಲ ಒಂದು ಶಾಲೆಯಲ್ಲಿ, ಅಂತಹ ಸಂದರ್ಭದಲ್ಲೆಲ್ಲ ವೇಷ ಹಾಕಿದ್ಯಾ ನೀನು? ಯಕ್ಷಗಾನ ಇತ್ತು ಅವಾಗ?
0: ಅಂತಹ ಸಂದರ್ಭದಲ್ಲಿ ನಾನೇನು ಮಾಡಿ?
1: ಈ ಯಕ್ಷಗಾನದ ಬದಲಿಗೆ ನಾಟಕ ಅಂತದೆಲ್ಲ ಇರ್ತದ, ಈಗ ಬೇರೆ ಬೇರೆ ನೃತ್ಯಗಳು ಇರ್ತವೆ, ನೃತ್ಯ ಮಾಡಿದ್ದೀಯಾ?
0: ಜಾನಪದ ನೃತ್ಯ ಮಾಡಿದ್ದೆ.
1: ಯಾವ ಹಾಡಿಗೆ?
0: ಚನ್ನಪ್ಪ ಚನ್ನಗೌಡ.
1: ಆ ಹಾಡು ಬರ್ತದ?
0: ಚಿಕ್ಕವಳಿರ್ಬೇಕಾದ್ರೆ ಮಾಡಿದ್ದೆ, ಈಗ ಮಾಡ್ಲಿಲ್ಲ.
1: ಈಗ ಮಾಡ್ಲಿಲ್ಲ. ಮತ್ತೆ ಏನೇನು ಇರ್ತದೆ ಕಾರ್ಯಕ್ರಮ? ಈಗಿನ ಸ್ಕೂಲ್ ಡೇ ಅಂದ್ರೆ ಹೇಗಿರ್ತದೆ?
0: ನಾಟಕ, ನೃತ್ಯ, ಛದ್ಮವೇಷ.
1: ಛದ್ಮವೇಷ? ಛದ್ಮವೇಷದಲ್ಲಿ ಭಾಗವಹಿಸಿದ್ದೀಯಾ?
0: ಇಲ್ಲ.
1: ಇಲ್ಲ. ಸರಿ, ಈಗ ಸ್ವಲ್ಪ ಶಿಕ್ಷಣದ ಬಗ್ಗೆ ಬರುವ, ಈಗ ಬೇರೆ ಬೇರೆ ವಿಷಯಗಳ ಬಗ್ಗೆ ಪಠ್ಯಕ್ರಮಗಳು ಇರ್ತವೆ, ನಿನಗೆ ಆಸಕ್ತಿ ಇರುವಂತಹ ವಿಷಯ ಯಾವುದು? ಈಗ ನಿನಗೆ ಆರ್ಟ್ಸ್ ತಗೊಂಡಿರೋದು, ಕಲಾ ವಿಭಾಗ, ಅದರಲ್ಲಿ ಯಾವ್ದು ಆಸಕ್ತಿ ವಿಷಯ?
0: ನನಗೆ ಆಸಕ್ತಿ ಇರುವಂತಹ ವಿಷಯ ಸಮಾಜಶಾಸ್ತ್ರ.
1: ಸಮಾಜಶಾಸ್ತ್ರ. ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ಏನಾದ್ರು ಗುರಿ ಇಟ್ಕೊಂಡಿದ್ಯಾ? ಏನ್ ಮಾಡ್ಬೇಕು ಅಂತ?
0: ಲೆಕ್ಚರ್ ಆಗ್ಬೇಕಂತ.
1: ಲೆಕ್ಚರ್ ಆಗ್ಬೇಕು ಅಂತ, ಶಿಕ್ಷಕರೇ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಿ. ಸರಿ, ಈಗ ಲವಕುಶದ ಬಗ್ಗೆ ನೀನು ಹೇಳ್ತಾ ಇದ್ದಿ, ಬಹಳ ಆಸಕ್ತಿಯಿಂದ ನೀನು ಮಾಡಿದಂತ ಒಂದು ಪಾತ್ರ ಅಂತ ಹೇಳಿ, ಲವನ ಪಾತ್ರ ಅದರಲ್ಲೂ. ಆ ಸಂದರ್ಭವನ್ನು ಸ್ವಲ್ಪ ಹೇಳ್ಬೋದಾ?
0: ಲವಕುಶ ಪ್ರಸಂಗದಲ್ಲಿ ಶ್ರೀರಾಮಚಂದ್ರನ ಒಂದು ಯಜ್ಞಾಶ್ವವನ್ನು ಕಟ್ಟಿದಂತಹ ಲವಕುಶರು ಶ್ರೀರಾಮ ಸೇನೆಯೊಡನೆ ಬಂದಂತಹ ಎಲ್ಲರನ್ನ ಗೆಲ್ತಾರೆ. ಶ್ರೀರಾಮ ಬಂದಾಗ ಅವನೊಡನೆ ಸೆಣಸಾಡಿ ಅವನನ್ನು ಮೆಚ್ಚಿಸಬೇಕು ಎಂದು ತವಕದಲ್ಲಿ ಕಾದಿರುತ್ತಾರೆ. ಆದರೆ ಶ್ರೀರಾಮನನ್ನ ಕಂಡಾಗ ಲವನು ಆತನ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಯುದ್ಧವನ್ನೇ ಮರೆಯುತ್ತಾನೆ. ಅಣ್ಣನಾದ ಕುಶನೊಡನೆ ಹೇಳುವಂತಹ ಒಂದು ಮಾತನ್ನು ಹೇಳ್ತೇನೆ. ಪದ್ಯ: ಅಣ್ಣ ನೋಡಿವನನ್ನು ಕಾಣಲು ಕಣ್ಣ ಪಾಪವು ತೊಳೆದು ಹೋಯಿತು, ತಣ್ಣಗಾಯಿತು ದುರದ ಬಯಕೆಯು, ಪುಣ್ಯ ಪುರುಷನೇ ದಿಟವಿದು. ಈ ಸಂದರ್ಭಕ್ಕೆ ಹೇಳುವಂತಹ ಒಂದು ಮಾತು: ಅಣ್ಣ, ಹೌದು, ಯಾರ ನಿರೀಕ್ಷೆಯಲ್ಲಿ ನಾವಿದ್ದೆಯೋ ಆ ಶ್ರೀರಾಮಚಂದ್ರನೇ ರಥಾರೂಢನಾಗಿ ಬರುತ್ತಿದ್ದಾನೆ. ನೀನು ಹೇಳಿದ್ದು ಸತ್ಯ ಅಣ್ಣ, ಈತ ಸಾಮಾನ್ಯನಲ್ಲ, ಭುವಿಯ ಭಾರವನ್ನ ಕಳೆಯಲು ಬಂದಂತಹ ಪುಣ್ಯ ಪುರುಷನೇ. ಹೌದು, ನಮ್ಮ ಸ್ಫೂರ್ತಿಯ ಮೂರ್ತಿ ಶ್ರೀರಾಮಚಂದ್ರನನ್ನ ಕಾಣುತ್ತಿರುವಂತೆ ನನಗರಿಯದ ಬದಲಾವಣೆ ನನ್ನಲ್ಲಿ ಗೋಚರಿಸುತ್ತಾ ಇದೆ. ನನ್ನ ಮೈ ಮನ ಹರುಷದಿಂದ ರೋಮಾಂಚನಗೊಳ್ಳುತ್ತಿದೆ. ಅಣ್ಣ, ನಾವು ಯಾವುದೇ ಒಂದು ಪಾಪವನ್ನ ಮಾಡದೆ ಹೋದರೂ ಕೆಲ ಸಮಯ ಏನಾಗುತ್ತದೆ? ಪಾಪ ಕಾರ್ಯವನ್ನ ನೋಡಿದರೂ ಸಹ ಅದರ ಲೇಪ ಎನ್ನುವುದು ನಮ್ಮ ಕಣ್ಣುಗಳಿಗೆ ಆಗುತ್ತದಂತೆ. ಒಂದು ವೇಳೆ ಆ ರೀತಿಯ ಪಾಪದ ಲೇಪ ಎನ್ನುವುದು ನಮ್ಮ ಕಣ್ಣುಗಳಿಗೆ ಆಗಿದ್ದರೂ ಸಹ ಈ ಪುಣ್ಯ ಪುರುಷನ ದರ್ಶನದಿಂದಲೇ ಆ ಪಾಪ ಎಲ್ಲವೂ ತೊಳೆದು ಹೋಯಿತು ಎಂದು ಭಾಸವಾಗುತ್ತಿದೆ. ಅಣ್ಣ, ದುರದ ಬಯಕೆ ಎನ್ನುವುದು ಈಗಾಗಲೇ ತಣ್ಣಗಾಗಿ ಹೋಗಿದೆ. ನಾನಂತೂ ಯುದ್ಧವನ್ನು ಮಾಡಲಾರೆ, ಬದಲಾಗಿ ಈ ಮಂಗಳ ಮೂರ್ತಿಯ ರೂಪಸುದೆಯನ್ನು ಕಣ್ಣುಗಳಿಂದಲೇ ಕುಡಿಯುತ್ತಾ ಧನ್ಯನಾಗುತ್ತೇನೆ, ಧನ್ಯನಾಗುತ್ತೇನೆ. ನನಗೆ ಯುದ್ಧವೇ ಬೇಡ ಅಣ್ಣ.
1: ಅನನ್ಯ, ಈಗ ಲವನ ಒಂದು ಪಾತ್ರವನ್ನು ನೀನು ಕೇಳಿಸಿದ ನಮಗೆ ಕೇಳುಗರಿಗೆ, ಒಂದು ಯಕ್ಷಗಾನ ಪ್ರಸಂಗದಲ್ಲಿ ನೀನು ವೇಷ ಹಾಕಬೇಕು, ಯಕ್ಷಗಾನಕ್ಕೆ ವೇಷ ಕಟ್ಟುವಂತಹ ಒಂದೊಂದು ಸಂದರ್ಭದಲ್ಲಿ ಅಥವಾ ಮುಖವರ್ಣಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಿನ್ನ ಮನಸ್ಥಿತಿ ಹೇಗಿರ್ತದೆ, ಮತ್ತು ವೇಷ ಕಳಚುವಾಗ ಮುಖವರ್ಣಿಕೆಯನ್ನು ತೆಗೆಯುವಂತಹ ಸಂದರ್ಭದಲ್ಲಿ ಹೇಗಿರ್ತದೆ?
0: ವೇಷ ಕಟ್ಟಿದಾಗ ಬಹಳ ಖುಷಿ ಅನಿಸ್ತದೆ. ಆ ಪಾತ್ರ ಮಾಡಬೇಕಾದ್ರೆ ನಮಗೊಂದು ರೀತಿ ಉತ್ಸಾಹ ಬರ್ತದೆ. ಆ ಪಾತ್ರ ಬಿಡಿಸುವುದೇ ಬೇಡ ಅಂತ ಅನಿಸ್ತಿರ್ತದೆ.
1: ಹಾಗೆ ಹಾಗೆ ಇರ್ಲಿಕ್ಕೆ ಆಗುದಿಲ್ಲ.
0: ಆದ್ರೆ

0: ಇರ್ಲಿಕ್ಕೆ ಆಗುದಿಲ್ಲ, ಅದಕ್ಕಾಗಿ ನಂತರ ಸ್ವಲ್ಪ ಬೇಜಾರಿಸ್ತದೆ.
1: ಬೆಟ್ಟ ಏರಿದವನು ಮತ್ತೆ ಇಳಿಲೇಬೇಕಲ್ವಾ? ಸರಿ, ಈಗ ಈ ಯಕ್ಷಗಾನವನ್ನ ಹವ್ಯಾಸವಾಗಿ ಇಟ್ಟುಕೊಂಡಿದ್ದಿ, ಇದನ್ನ ಹೇಗೆ ಮುಂದುವರಿಸಬೇಕು ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದಿ?
0: ಈಗ ನಾನು ವಿದ್ಯಾರ್ಥಿನಿ ಆಗಿರುವುದರಿಂದ ನನ್ನ ಪ್ರಥಮ ಆದ್ಯತೆ ವಿದ್ಯಾಭ್ಯಾಸ, ಜೊತೆಗೆ ಅವಕಾಶ ಸಿಕ್ಕಾಗಲೆಲ್ಲ ನಾನು ಯಕ್ಷಗಾನವನ್ನ ಮಾಡ್ತೇನೆ.
1: ಮುಂದೆ ರಾಜವೇಷವನ್ನು ಕೂಡ ಮಾಡಬೇಕು ಅಂತ ಒಂದು ಯೋಜನೆ ಇದೆ.
0: ಹೌದು.
1: ಸುಲಭವಾ ರಾಜವೇಷ ಮಾಡೋದು? ಕಷ್ಟ ಆಗ್ಬೋದಾ?
0: ನಾವು ಹೆಚ್ಚು ಪ್ರಯತ್ನ ಪಟ್ಟು ಇದ್ ಮಾಡಿದ್ರೆ ನಮ್ಗೆ ಅದು ಕಷ್ಟ ಅಂತ ಅನ್ಸೋದಿಲ್ಲ.
1: ಈಗ ಬೇರೆ ಬೇರೆ ಯಕ್ಷಗಾನವನ್ನು ನೋಡ್ತೀವಿ, ಈಗ ಮೊಬೈಲ್ನಲ್ಲಿಯೂ ಕೂಡ ಯಕ್ಷಗಾನ ಹುಡುಕಿದ್ರೆ ಸಿಗ್ತದೆ, ಅದನ್ನೆಲ್ಲ ನೋಡ್ತೀಯಾ?
0: ಹೌದು.
1: ಆ ಕುಣಿತವನ್ನಾಗ್ಬೋದು ಅಥವಾ ಮಾತುಗಾರಿಕೆ ಆಗ್ಬೋದು, ಅದನ್ನೆಲ್ಲ ಅಭ್ಯಾಸ ಮಾಡೋದು ಇದೆಯಾ? ಮಾಡ್ತಾ ಇದ್ದೀವಿ.
0: ಹೌದು.
1: ಒಳ್ಳೇದು ಅನನ್ಯ ದೀಪಕ್ ನಾಯ್ಕ ಅವರೇ, ಯಕ್ಷಗಾನವನ್ನ ನೀವು ಹವ್ಯಾಸವಾಗಿ ಇಟ್ಕೊಂಡಿದ್ದೀನಿ, ನೀನು ಇದನ್ನೇ ಮುಂದುವರಿಸಬೇಕು ಅಂತ ಕೂಡ ಆಸೆ ಇದೆ. ತುಂಬಾ ಒಳ್ಳೇದಾಗ್ಲಿ, ಮುಂದೆಯೂ ಕೂಡ ಒಂದು ಒಳ್ಳೆಯ ವೇಷಧಾರಿಯಾಗಿ ರೂಪುಗೊಳ್ಳಿ ಅಂತ ಆಶಿಸ್ತೇವೆ. ಮಾತುಕತೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
0: ತಮಗೂ ಸಹ ಧನ್ಯವಾದಗಳು.
2: ಇದುವರೆಗೂ ಯಕ್ಷಗಾನ ಪ್ರತಿಭೆ ಉತ್ತರ ಕನ್ನಡ ಜಿಲ್ಲೆ

0: ಉತ್ಸವವಾಗಿ ಇಟ್ಕೊಂಡಿದ್ದೀನಿ ನೀನು, ಇದನ್ನೇ ಮುಂದುವರಿಸಬೇಕು ಅಂತ ಕೂಡ
1: ಆಸೆ
0: ಇದೆ. ತುಂಬ ಒಳ್ಳೆಯದಾಗಲಿ, ಮುಂದೆಯೂ ಕೂಡ ಒಂದು ಒಳ್ಳೆಯ ವೇಷಧಾರಿಯಾಗಿ ರೂಪುಗೊಳ್ಳಿ ಅಂತ ಆಶಿಸ್ತೇವೆ. ಮಾತುಕತೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ತಮಗೂ ಸಹ ಧನ್ಯವಾದಗಳು.
2: ಇದುವರೆಗೂ ಯಕ್ಷಗಾನ ಪ್ರತಿಭೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅಂದಳ್ಳಿಯ ಅನನ್ಯ ದೀಪಕ್ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್.

0: ಆಕಾಶವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರವಾರ ಸಂದೇಶ ಸಂಗಮ, ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ.

ಕೇಳುಗರೆ, ನಮ್ಮ ಎಲ್ಲ ಪ್ರಿಯ ಶ್ರೋತೃಗಳಿಗೆ ಈ ಸುಂದರ ಸಂಜೆಯ ಹಾರ್ದಿಕ ಸ್ವಾಗತ. ಇವತ್ತಿನ ನಮ್ಮ ಸಂದೇಶ ಸಂಗಮ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಹಾಜರಿದ್ದೇನೆ ನಾನು ಶೀತಲ್ ನಾಯ್ಕ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಟೈಮ್ ಮಷೀನ್ ಹತ್ತಿ ನಮ್ಮೆಲ್ಲರ ಬಾಲ್ಯದ ದಿನಗಳಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಯಾಕಂದರೆ ಇವತ್ತಿನ ನಮ್ಮ ವಿಷಯ ನಿಮ್ಮ ಬಾಲ್ಯದ ಬಿಲ್ಲು ಬಾಣ. ಕೆಳಗರೆ, ನೆನಪಿದೆಯಾ ಆ ದಿನಗಳು? ಟಿವಿಯಲ್ಲಿ ರಾಮಾಯಣ ಮಹಾಭಾರತ ಬರ್ತಾ ಇದ್ದಾಗ ಅದನ್ನು ನೋಡಿ ಇನ್ಸ್ಪೈರ್ ಆಗಿ ಅಂಗಳದ ಬಿದಿರಿನ ಗಿಡದಿಂದಲೋ ಅಥವಾ ತೋಟದ ಕಡ್ಡಿಯಿಂದಲೋ ನಾವೇ ಸ್ವತಃ ಬಿಲ್ಲು ಬಾಣ ರೆಡಿ ಮಾಡ್ತಾ ಇದ್ವಿ. ಆ ಬಾಣಕ್ಕೆ ಮುಂಭಾಗದಲ್ಲಿ ಒಂದು ಪುಟ್ಟ ಕಾಗದವನ್ನು ಅಥವಾ ಕಸವನ್ನು ಸಿಕ್ಕಿಸಿ ದೂರಕ್ಕೆ ಬಿಟ್ಟಾಗ ಸಿಗ್ತಾ ಇರೋ ಆ ಒಂದು ಖುಷಿ ಇದೆಯಲ್ಲ, ಅದು ಇವತ್ತಿನ ಮೊಬೈಲ್ ಗೇಮ್ಗಳಲ್ಲಿ ಖಂಡಿತ ಸಿಗೋಲ್ಲ. ಹಾಗಾದರೆ ನಿಮ್ಮ ಬಾಲ್ಯದ ನೆನಪುಗಳನ್ನು ನಮಗೆ ಸಂದೇಶದ ಮೂಲಕ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9840249740. ನಮ್ಮ ಮೊದಲ ಸಂದೇಶ ಯಾರ್ದಂತ ನೋಡೋಣ. ಟಿಸಿ ಬಸವರಾಜ್ ಅವರು ಮರಬನಹಳ್ಳಿ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಇವರು ಸಂದೇಶ ಕಳಿಸಿದ್ದಾರೆ. ಇವರು ಹೇಳಿದ್ದಾರೆ, ಕಾರವಾರ ಆಕಾಶವಾಣಿಗೆ ಸಂಜೆಯ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು. ಇಂದಿನ ವಿಷಯ ಬಾಲ್ಯದೊಂದಿಗೆ ಬಿಲ್ಲು ಬಾಣ. ಪರೀಕ್ಷೆಯಲ್ಲಿ ಟಿಪ್ಪಣಿ ಬರೆಯುವಾಗ ಆಗುತ್ತದೆ ಬಿಲ್ಲು ಬಾಣಗಳು ತೇತ್ರಾಯುಗ ಹಾಗೂ ದ್ವಾಪರ ಯುಗದಿಂದಲೂ ಬಂದಿವೆ. ಬಿಲ್ಲು ಬಾಣಗಳು ನಮಗೆ ಪರಿಚಿತವಾಗಿದ್ದು ಸಿನಿಮಾ ಮಾಧ್ಯಮದಿಂದ. ಬಿಲ್ಲು ಬಾಣಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿದ್ದು ಬಬ್ರುವಾಹನ ಚಿತ್ರದಿಂದ. ನಾನಾವಾಗ 3ನೇ ಕ್ಲಾಸ್ ಓದುತ್ತಿದ್ದೆ. ಚಿತ್ರ ನೋಡಿ ಬಂದಾಗಿನಿಂದ ಎಲ್ಲ ಗೆಳೆಯರು ಬಿಲ್ಲು ಬಾಣಗಳನ್ನು ಮಾಡಿಕೊಂಡವು. ಗೋಯಿನ ಮರದ ರಂಬೆಯಿಂದ ಬಿಲ್ಲು ಮಾಡಿಕೊಳ್ಳುತ್ತಿದ್ದೆವು. ಜೋಳದ ತೆನೆ ಮುರಿದು ದಂಟಿನಿಂದ ಬಾಣಗಳನ್ನು ಮಾಡಿಕೊಳ್ಳುತ್ತಿದ್ದೆವು. ದಂಟು ಹಗುರವಾಗಿರುವುದರಿಂದ ದೂರ ಹೋಗುತ್ತಿರಲಿಲ್ಲ. ಬಾಣದ ತುದಿಗೆ ರಸ್ತೆಯಲ್ಲಿನ ಡಾಂಬರ ತೆಗೆದುಕೊಂಡು ಗೋಲಿಯಾಕಾರ ಮಾಡಿ ತುದಿಗೆ ಹಚ್ಚುತ್ತಿದ್ದೆವು. ಆವಾಗ ದೂರ ಹೋಗುತ್ತಿತ್ತು. ಮರದಲ್ಲಿರುವ ಹಣ್ಣುಗಳನ್ನು ಬಾಣಗಳಲ್ಲಿ ಹೊಡೆಯುತ್ತಿದ್ದೆವು. ಎರಡೂ ಗಾಡಿಗಳಲ್ಲಿ

ಮುಖಾಮುಖಿಯಾಗಿ ನಿಂತುಕೊಂಡು ನಾನು ಅರ್ಜುನ, ನೀನು ಬಬ್ರುವಾಹನ ಎಂದು ಬಾಣಗಳನ್ನು ಬಿಡುತ್ತಿದ್ದೆವು. ಶಾಲೆಗಳಿಗೆ ಹೋಗುವಾಗ ಬರುವಾಗಲೇ ಅವೇ ಸಂಭಾಷಣೆ. ಅಂಗಿಯ ಕಾಲರ್ ಹತ್ತಿರ ಬಾಣಗಳನ್ನು ಹಾಕಿಕೊಳ್ಳುತ್ತಿದ್ದೆವು. ಅದು ನಮ್ಮ ಬತ್ತಳಿಕೆಯಾಗಿತ್ತು. ರಜಾದಿನಗಳಲ್ಲಿ ದನ ಕಾಯುವಾಗಲೂ ಅದೇ ಆಟ ಎಂದು ಟಿಸಿ ಬಸವರಾಜ್ ಅವರು ಸಂದೇಶ ಕಳಿಸಿದ್ದಾರೆ. ನೋಡಿ ಶ್ರೋತೃಗಳೇ, ದಾವಣಗೆರೆಯಿಂದ ಟಿಸಿ ಬಸವರಾಜ್ ಅವರು ಒಂದು ಸುದೀರ್ಘವಾದ ಮತ್ತು ಎದೆಗೆ ನಾಟುವಂತಹ ಸಂದೇಶ ಕಳಿಸಿದ್ದಾರೆ. ಅವರು ನಮಗೆ ಅಮಾವಾಸ್ಯೆಯ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತು ತಮ್ಮ ಬಾಲ್ಯದ ದಿನಗಳ ಪುಟವನ್ನೇ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಅವರು ಹೇಳಿದ್ದಾರೆ, 3ನೇ ತರಗತಿಯಲ್ಲಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಬಬ್ರುವಾಹನ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿ ಬಿಲ್ಲು ಬಾಣ ಮಾಡಿಕೊಂಡಿದ್ವಿ ಅಂತ. ಎಂತಹ ಕ್ರಿಯೇಟಿವಿಟಿ ಅಲ್ವಾ ಬಸವರಾಜ್ ಅವರೇ. ಬಾಣ ದೂರ ಹೋಗೋಕ್ಕೆ ಡಾಂಬರ್ ತೂಕ ರೆಡಿ ಮಾಡ್ತಾ ಇದ್ದ ಇಂಜಿನಿಯರಿಂಗ್ ಬುದ್ಧಿ ನಮಗೆ ಬಾಲ್ಯದಲ್ಲೇ ಇತ್ತು ನೋಡಿ. ಇನ್ನು ಅವರು ಬರೆದ ಮತ್ತೊಂದು ಮಾತು ಕೇಳಿ ಶ್ರೋತೃಗಳೇ. 2 ಗಾಡಿಗಳ ಮೇಲೆ ಮುಖಾಮುಖಿಯಾಗಿ ನಿಂತು ನಾನು ಅರ್ಜುನ, ನೀನು ಬಬ್ರುವಾನ ಅಂತ ಬಾಣ ಬಿಡ್ತಾ ಇದ್ವಿ ಅಂತ. ಮತ್ತು ಶರ್ಟ್ ಕಾಲರನ್ನೇ ಬತ್ತಳಿಕೆ ಮಾಡಿಕೊಂಡು ಶಾಲೆಯ ದಾರಿಯುದ್ದಕ್ಕೂ ರಾಮ ಲಕ್ಷ್ಮಣರ ತರಹ ಓಡಾಡಿದ ನಿಮ್ಮ ನೆನಪು ಇದೆಯಲ್ಲ, ಇವತ್ತು ಪ್ರತಿಯೊಬ್ಬ ಶ್ರೋತೃವಿನ ಮುಖದಲ್ಲೂ ಒಂದು ದೊಡ್ಡ ನಗು ತರಿಸಿದೆ. ದೂರದ ಊರಿನಿಂದ ನಮ್ಮ ಆಕಾಶವಾಣಿ ಕಾರವಾರವನ್ನು ಕೇಳುತ್ತಾ ಇಷ್ಟೊಂದು ಆಪ್ತವಾಗಿ ನಿಮ್ಮ ನೆನಪನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಟಿ ಸಿ ಬಸವರಾಜ್ ಅವರೇ. ಈಗ ಒಂದು ಹಾಡನ್ನು ಕೇಳೋಣ ಆಳ್ವಾ.

0: ರಾಜೇಶ್ ಕೃಷ್ಣನ್ ಹಾಗೂ ಶಮಿತಾ ಅವರ ತನಿಗಳಲ್ಲಿ ಕೆ ಕಲ್ಯಾಣ್ ಅವರ ಗೀತ ರಚನೆಗೆ.
1: ನಮ್ಮ ಮುಂದಿನ ಸಂದೇಶ ಯಾರ್ದಂತ ನೋಡೋಣ. ಪೂರ್ಣಿಮಾ ಸಾಲಿತ್ತೂರು ಬಂಟವಾಳದಿಂದ ಇವರು ಬಂದಿದ್ದಾರೆ. ತೋಟದಲ್ಲೋ ಹಿತ್ತಲಿನಲ್ಲೋ ಸಿಗುತ್ತಿದ್ದ ಬಿದಿರಿನ ಹಸಿರು ಕೊಂಬೆ ಅಥವಾ ಬಾಗುವಂತಹ ಗಟ್ಟಿ ಕಡ್ಡಿಯನ್ನು ಕಡಿದು ತರುತ್ತಿದ್ದೆವು. ಅದಕ್ಕೆ ಗಟ್ಟಿಯಾದ ಪ್ಲಾಸ್ಟಿಕ್ ದಾರ ಅಥವಾ ನೈಲಾನ್ ಹಗ್ಗವನ್ನು ಕಟ್ಟಿ ಬಿಲ್ಲು ಸಿದ್ಧಪಡಿಸುತ್ತಿದ್ದೆವು. ತೆಂಗಿನ ಗರಿಯ ಕಡ್ಡಿಗಳು ಅಥವಾ ಸಣ್ಣದಾದ ನೇರವಾದ ಕಡ್ಡಿಗಳೇ ನಮ್ಮ ಬಾಣಗಳು. ಅದರ ಮುಂಭಾಗಕ್ಕೆ ಸಣ್ಣದಾಗಿ ಕೆತ್ತಿ ಚೂಪು ಮಾಡುತ್ತಿದ್ದೆವು. ಬಿಲ್ಲು ಬಾಣ ಕೈ ಸೇರಿದರೆ ಸಾಕು, ಮನಸ್ಸಿನಲ್ಲಿ ತಕ್ಷಣವೇ ರಾಮಾಯಣ ಅಥವಾ ಮಹಾಭಾರತದ ಯುದ್ಧದ ದೃಶ್ಯಗಳು ಮೂಡುತ್ತಿದ್ದುವರು. ಮರದ ಮರೆಯಲ್ಲಿ ಗೋಡೆಯ ಹಿಂದೆ ಅಡಗಿ ಕುಳಿತು ಶತ್ರುಗಳಂತೆ ಪರಸ್ಪರ ಬಾಣ ಬಿಡುತ್ತಿದ್ದೆವು. ಬಾಣ ಗುರಿ ಮುಟ್ಟಿದಾಗ ಸಿಗುತ್ತಿದ್ದ ಆನಂದಕ್ಕೆ ಬೆಲೆಯೇ ಇರಲಿಲ್ಲ. ಕೆಲವೊಮ್ಮೆ ಬಾಳೆ ಎಲೆ ಅಥವಾ ಮರದ ಎಲೆಗಳನ್ನೇ ಗುರಿಯಾಗಿಸಿ ಬಾಣ ಬಿಟ್ಟು ಸ್ಪರ್ಧೆ ನಡೆಸುತ್ತಿದ್ದೆವು. ಈ ಆಟ ಕೇವಲ ಹಿತವಾಗಿರಲಿಲ್ಲ, ಅದರಲ್ಲಿ ಸಾಹಸವೂ ಇರುತ್ತಿತ್ತು. ಆಕಸ್ಮಿಕವಾಗಿ ಬಾಣ ಕಣ್ಣಿಗೆ ಅಥವಾ ಮುಖಕ್ಕೆ ತಗುಲಿ ಅತ್ತಿದ್ದೂ ಉಂಟು. ಅಮ್ಮನಿಂದ ಬಯಸ್ಕೊಂಡು ಬಿಲ್ಲು ಬಾಣಗಳನ್ನು ಅಮ್ಮ ಒಲೆಯಲ್ಲಿ ಹಾಕಿದಾಗ ಆಗುತ್ತಿದ್ದ ಬೇಸರ ಸಣ್ಣದಲ್ಲ. ಅದರ ಮರುದಿನವೇ ಅಮ್ಮನಿಗೆ ತಿಳಿಯದಂತೆ ಮತ್ತೊಂದು ಹೊಸ ಬಿಲ್ಲು ಸಿದ್ಧವಾಗುತ್ತಿತ್ತು. ಇಂದಿನ ಮಕ್ಕಳಿಗೆ ಪ್ರಕೃತಿಯ ಮಡಿಲಲ್ಲಿ ಸಿಗುವ ಈ ನೈಜ ಆನಂದ ಸಿಗಲು ಸಾಧ್ಯವಿಲ್ಲ. ಕೈಯಲ್ಲಿದ್ದ ಬಿದಿರಿನ ಬಿಲ್ಲು ಮತ್ತು ತೆಂಗಿನ ಕಡ್ಡಿಯ ಬಾಣ ನಮ್ಮಲ್ಲಿ ಏಕಾಗ್ರತೆ, ಸೃಜನಶೀಲತೆ ಮತ್ತು ಸ್ನೇಹ ಭಾವವನ್ನು ಬೆಳೆಸಿದ್ದವು. ಆ ದಿನಗಳು ಮರಳಿ ಬಾರದೇ ಇದ್ದರೂ ಹಿತ್ತಲಿನಲ್ಲಿ ಬಿಟ್ಟ ಆ ಬಾಣಗಳು ಇಂದಿಗೂ ನಮ್ಮ ನೆನಪಿನ ಬುತ್ತಿಯಲ್ಲಿ ಮರೆಯಲಾಗದ ಮಧುರ ಅನುಭವವಾಗಿ ಉಳಿದಿವೆ. ನೋಡಿ, ಈ ನಮ್ಮ ಕಾರ್ಯಕ್ರಮದಲ್ಲಿ ಪೂರ್ಣಿಮಾ ಬಂಟ್ವಾಳದಿಂದ ಅವರು ಒಂದು ಅದ್ಭುತವಾದ ಸಾಹಿತ್ಯಿಕ ಸ್ಪರ್ಶ ನೀಡಿದ್ದಾರೆ. ಅವರು ತಮ್ಮ ಬಾಲ್ಯದ ಬಿಲ್ಲು ಬಾಣದ ದಿನಗಳನ್ನು ಎಷ್ಟು ಚಂದವಾಗಿ ಬರೆದಿದ್ದಾರೆ ನೋಡಿ. ಆ ತೆಂಗಿನ ಗರಿಯ ಕಡ್ಡಿಯನ್ನು ಕೆತ್ತಿ ಬಾಣ ಮಾಡೋ ಕಲೆ ಇದೆಯಲ್ಲ, ಅದೊಂದು ಅದ್ಭುತ ಕರಕುಶಲ ಕಲೆ. ಹಾಗೂ ಎಷ್ಟು ಅದ್ಭುತವಾಗಿ ಹೇಳಿದ್ರಿ ಪೂರ್ಣಿಮಾ ಅವರೇ. ಕೈಯಲ್ಲಿ ಆ ಬಿಲ್ಲು ಬಾಣ ಬಂದ ತಕ್ಷಣ ನಾವೆಲ್ಲ ಟಿ ವಿಯಲ್ಲಿ ನೋಡ್ತಾ ಇದ್ದ ಆ ರಾಮ ಲಕ್ಷ್ಮಣ ಅರ್ಜುನರ ಪಾತ್ರಗಳಲ್ಲೇ ಲೀನವಾಗಬಿಡ್ತೀವಿ ಅಂತ. ಮರದ ಮರೆಯಲ್ಲಿ ಅಡಗಿ ನಿಂತು ಆ ಕಡ್ಡಿಯ ಬಾಣವನ್ನು ಬಿಟ್ಟು ಗುರಿ ತಲುಪಿದಾಗ ಸಿಗ್ತಾ ಇದ್ದ ಗೆಲುವಿನ ಸಂಭ್ರಮ ಇವತ್ತಿನ ಯಾವ ಮೊಬೈಲ್ ಗೇಮ್ಸ್ನಲ್ಲೂ ಸಿಗೋಕೆ ಸಾಧ್ಯವೇ ಇಲ್ಲ. ದೂರದ ಬಂಟ್ವಾಳದಿಂದ ನಮ್ಮ ಈ ಸಂದೇಶ ಸಂಗಮ ಕಾರ್ಯಕ್ರಮದಲ್ಲಿ ನೀವು ಸಂದೇಶ ಕಳಿಸಿದ್ದು ಈ ಸುಂದರವಾದ ಕವಿತೆಯ ಸಾಲುಗಳ ಮೂಲಕ ನಮ್ಮ ಬಾಲ್ಯದ ದಿನಗಳನ್ನು ನಮ್ಮೆಲ್ಲರ ಕಣ್ಣ ಮುಂದೆ ತಂದಿಟ್ಟಿದ್ದಕ್ಕೆ ಪೂರ್ಣಿಮಾ ಸಾಲ್ತೂರು ಅವರಿಗೆ ನನ್ನ ಹಾಗೂ ನಮ್ಮೆಲ್ಲ ಶ್ರೋತೃಗಳಿಂದ ಕೋಟಿ ಧನ್ಯವಾದಗಳು. ಈಗ ಒಂದು ಗೀತೆಯನ್ನು ಕೇಳೋಣ ಅಲ್ವಾ.
2: ಸ್ನೇಹದ ಕಡಲಲ್ಲಿ ಸವಿ ನೆನಪಿನ ಅಲೆಗಳಲ್ಲಿ ಗೆಳೆಯರ ಗಿರಿಯಲ್ಲಿ ಪ್ರೀತಿ

ಕೆಳಗಡೆ ಯೋಚನೆ ಮಾಡಿ ನೋಡಿ, ಬಾಲ್ಯದಲ್ಲಿ ನಮ್ಮ ಕೈಯಲ್ಲಿದ್ದ ಆ ಬಿಲ್ಲು ಬಾಣ ಕೇವಲ ಆಟದ ವಸ್ತುವಾಗಿರಲಿಲ್ಲ.

ಅದು ನಮ್ಮ ಕಲ್ಪನೆಗೆ ಸಿಕ್ಕ ರೆಕ್ಕೆಯಾಗಿತ್ತು. ನಾವು ಬಿಡ್ತಾ ಇದ್ದ ಆ ಒಂದೊಂದು ಬಾಣದ ಜೊತೆ ನಮ್ಮ ಕನಸುಗಳು ಕೂಡ ಅಷ್ಟೇ ಎತ್ತರಕ್ಕೆ ಹಾರುತ್ತಿದ್ದವು. ಇವತ್ತು ಬದುಕು ನಮ್ಮ ಕೈಗೆ ಏನೇನೋ ಜವಾಬ್ದಾರಿಗಳನ್ನು ಕೊಟ್ಟಿರಬಹುದು, ಆದರೆ ಆ ಮುಕ್ತ ದಿನಗಳ ಖುಷಿಯೇ ಬೇರೆ. ಅವತ್ತು ನಮ್ಮ ಕೈಯಲ್ಲಿದ್ದ ಆ ಬಿಲ್ಲು ಬಾಣಕ್ಕೆ ಯಾವುದೇ ಬೆಲೆ ಇರಲಿಲ್ಲ, ಜೇಬಿನಲ್ಲಿ ದುಡ್ಡೂ ಇರಲಿಲ್ಲ. ಆದರೆ ಆ ಬಾಣ ಬಿಟ್ಟಾಗ ನಾವೇನೋ ಇಡೀ ಜಗತ್ತನ್ನೇ ಗೆದ್ದ ರಾಜರ ಥರ ಫೀಲ್ ಆಗ್ತಾ ಇದ್ವಿ ಅಲ್ವಾ? ಹಾಗಾದರೆ ನಮ್ಮ ಮುಂದಿನ ಸಂದೇಶ ಯಾರ್ದಂತ ನೋಡೋಣ. ನಮ್ಮ ಮುಂದಿನ ಸಂದೇಶ ಕಾವ್ಯ ಶೇಟ್ ಅವರು ಬರೆದಿದ್ದಾರೆ. ಅವರು ಏನು ಬರೆದಿದ್ದಾರೆ ಅಂತ ನೋಡೋಣ. ನಮ್ಮ ಬಾಲ್ಯದಲ್ಲಿ ಬಿಲ್ಲು ಬಾಣಗಳನ್ನು ನಮ್ಮ ತಂದೆಯವರೇ ತಯಾರಿಸಿ ಕೊಡುತ್ತಿದ್ದರು. ಬೆಂಡಾಗಿ ಬಗ್ಗುವ ಒಂದು ಕೋಲನ್ನು ತೆಗೆದುಕೊಂಡು ಅದರ ಎರಡು ತುದಿಗೆ ಬಿಗಿಯಾಗಿ ನೇರವಾಗಿರುವ ಹಾಗೆ ಎರಡು ದಾರವನ್ನು ಕಟ್ಟಿ ಮಧ್ಯದಲ್ಲಿ ನೇರವಾದ ಕೋಲಿನ ತುದಿಯನ್ನು ಚೂಪಾಗಿಸಿ ಕೊಡುತ್ತಿದ್ದರು. ಆ ಎರಡೂ ದಾರದ ಮಧ್ಯದಲ್ಲಿ ಈ ಕೋಲನ್ನು ಇಟ್ಟು ಬಿಗಿಯಾಗಿ ಎಳೆದು ಬಿಟ್ಟರೆ ಬಾಣ ಮುಂದೆ ಹೋಗುತ್ತದೆ, ಗುರಿ ಮುಟ್ಟುತ್ತದೆ. ಇದನ್ನು ಹೊರತುಪಡಿಸಿ ಕೋಲುಗಳನ್ನು ಹಾಕಿಕೊಂಡು ಸೈಕಲ್ ಟ್ಯೂಬಿನ ಪಟ್ಟಿಯನ್ನು ವಿ ಆಕಾರದ ಮರದ ಹಿಡಿಕೆಗೆ ಕಟ್ಟಿ ಎಳೆದು ಬಿಡುವ ಮೂಲಕ ಮಂಗಗಳಿಗೆ ಹೊಡೆಯಲು ಉಪಯೋಗಿಸುತ್ತಿದ್ದವು. ಇದನ್ನು ಚಾಟಿ ಬಿಲ್ಲು ಎನ್ನುತ್ತಾರೆ. ಹೀಗೆ ಹಣ್ಣುಗಳಿಗೆ ಬೀಳಿಸಲು ಬಿಲ್ಲು ಬಾಣ ಉಪಯೋಗಿಸುತ್ತಿದ್ದವು ಅಂತ ಕಾವ್ಯ ಶೇಟ್ ಅವರು ಬರೆದಿದ್ದಾರೆ. ನೋಡಿ ಶ್ರೋತೃಗಳೇ, ಕಾವ್ಯ ಶೇಟ್ ಅವರಿಂದ ಈ ಸಂದೇಶ ಬಂದಿದೆ. ಅವರು ತಮ್ಮ ಬಾಲ್ಯದ ನೆನಪುಗಳನ್ನು ಹಂಚಿಕೊಳ್ಳುತ್ತಾ ಒಂದು ತುಂಬ ಆಪ್ತವಾದ ವಿಷಯ ನೆನಪಿಸಿದ್ದಾರೆ. ಏನಂದರೆ, ನಮ್ಮ ಬಾಲ್ಯದಲ್ಲಿ ಬಿಲ್ಲು ಬಾಣಗಳನ್ನು ನಮ್ಮ ತಂದೆಯವರೇ ತಯಾರಿಸಿ ಕೊಡುತ್ತಿದ್ದರು ಅಂತ. ತಂದೆ ಮಾಡಿಕೊಟ್ಟ ಆ ಬಿಲ್ಲು ಬಾಣದ ಎದುರು ಜಗತ್ತಿನ ಯಾವ ದುಬಾರಿ ಆಟಿಕೆಯೂ ಸಾಟಿಯಾಗಲ್ಲ ಅಲ್ವಾ? ತಂದೆಯ ಪ್ರೀತಿ ಮತ್ತು ಶ್ರಮ ಆ ಬಿಲ್ಲಿನಲ್ಲಿರುತ್ತಿತ್ತು. ಇನ್ನು ಕಾವ್ಯ ಅವರು ಮತ್ತೊಂದು ವಿಷಯ ಹೇಳಿದ್ದಾರೆ. ಇದನ್ನು ಹೊರತುಪಡಿಸಿ ಕಲ್ಲುಗಳನ್ನು ಹಾಕಿಕೊಂಡು ಸೈಕಲ್ ಟ್ಯೂಬಿನ ಪಟ್ಟಿಯನ್ನು ವಿ ಆಕಾರದ ಮರದ ಹಿಡಿಕೆಗೆ ಕಟ್ಟಿ ಎಳೆದು ಬಿಡುವ ಮೂಲಕ ಮಂಗಗಳಿಗೆ ಹೊಡೆಯಲು ಉಪಯೋಗಿಸುತ್ತಿದ್ದವು ಅಂತ. ಹಾಗೂ ಈ ಬಾಟೆ ಬಿಲ್ಲು ಎನ್ನುತ್ತಾರೆ, ಹೀಗೆ ಹಣ್ಣುಗಳನ್ನು ಉದುರಿಸಲು ಕೂಡ ಇದನ್ನು ಬಳಸ್ತಾ ಇದ್ವಿ ಅಂತ. ಈ ನಮ್ಮ ಕರಾವಳಿ ಭಾಗದಲ್ಲಿ ತೋಟದ ಮಂಗಗಳನ್ನು ಓಡಿಸೋಕೆ, ಮಾವಿನ ಹಣ್ಣು, ನೇರಳೆ ಹಣ್ಣು ಉದುರಿಸೋಕೆ ಈ ಬಾಟೆ ಬಿಲ್ಲು ಪಕ್ಕಾ ದೇಶೀಯ ಅಸ್ತ್ರ ಆಗಿತ್ತು. ಕಾವ್ಯ ಅವರೇ, ನಿಮ್ಮ ಈ ಸಂದೇಶ ಇವತ್ತು ಬಿಲ್ಲು ಬಾಣದ ಜೊತೆಗೆ ಆ ಬಾಟೆ ಬಿಲ್ಲು ಹಿಡಿದು ಅಲೆದಾಡಿದ ಇಡೀ ಬಾಲ್ಯವನ್ನೇ ಕಣ್ಣ ಮುಂದೆ ತಂದಿಟ್ಟಿದೆ. ಇಷ್ಟು ಚಂದದ ಸಂದೇಶ ಕಳಿಸಿ ನಮ್ಮ ಶ್ರೋತೃಗಳನ್ನು ಹಳೆ ದಿನಗಳಿಗೆ ಕರ್ಕೊಂಡು ಹೋದ ಕಾವ್ಯ ಶೇಟ್ ಅವರಿಗೆ ನಮ್ಮ ಆಕಾಶವಾಣಿ ಕಾರವಾರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈಗ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ ಅಲ್ವಾ?

ಸದಾನಂದ್ ನಾಯ್ಕ್ ಅವರು ಬಂಟಕಲ್ಲು ಉಡುಪಿಯಿಂದ ಸಂದೇಶ ಕಳಿಸಿದ್ದಾರೆ. ಇವರು ಏನು ಬರೆದಿದ್ದಾರಂತ ನೋಡೋಣ. ನಾವು ಚಿಕ್ಕವರಿದ್ದಾಗ ಯಕ್ಷಗಾನ ನೋಡಿ ಬಂದ ದಿನ ಯಕ್ಷಗಾನದಲ್ಲಿ ಬರುವ ರಾಜರ ಹಾಗೆ ವೇಷ ಹಾಕಿ ಯಕ್ಷಗಾನದಲ್ಲಿ ಬಳಸುವ ಬಿಲ್ಲು ಬಾಣ ಮಾಡಿ ಆಟ ಆಡುತ್ತಿದ್ದೆವು ಅಂತ. ಸದಾನಂದ್ ನಾಯ್ಕ್ ಅವರು ಎಂಥ ಅದ್ಭುತವಾದ ಚಿತ್ರಣವನ್ನು ನಮ್ಮ ಕಣ್ಮುಂದೆ ತಂದಿಟ್ಟಿರಿ ಅಲ್ವಾ. ಈ ಯಕ್ಷಗಾನದ ಪಾತ್ರಗಳು ನಮ್ಮ ಬಾಲ್ಯಕ್ಕೆ ಎಷ್ಟು ಪ್ರಭಾವ ಬೀರುತ್ತಿದ್ದೆವು ಅನ್ನೋದಕ್ಕೆ ನಿಮ್ಮ ಈ ಸಂದೇಶವೇ ಸಾಕ್ಷಿ. ಉಡುಪಿಯಿಂದ ನಮ್ಮ ಆಕಾಶವಾಣಿ ಕಾರವಾರವನ್ನು ಕೇಳುತ್ತಾ ನಿಮ್ಮ ಈ ಚಂದದ ನೆನಪನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸದಾನಂದ ಅವರೇ.

ಮುಂಬೈದಿಂದ ಲತಾ ನಾಯ್ಕ್ ಅವರು ಸಂದೇಶ ಕಳಿಸಿದ್ದಾರೆ. ಇವರು ಬರೆದಿದ್ದಾರೆ, ಬಿಲ್ಲುಬಾಣ ಅಂದಿನ ಅಂದರೆ ಸುಮಾರು 60 ವರ್ಷಗಳ ಹಿಂದೆ ಹೆಣ್ಣು ಮಕ್ಕಳು ಬಿಲ್ಲುಬಾಣದಿಂದ ಅಷ್ಟು ಆಕರ್ಷಣೆ ಇರಲಿಲ್ಲ. ನನ್ನ ಅಣ್ಣ ತಮ್ಮ ತೆಂಗಿನ ಕಡ್ಡಿಯನ್ನು ಬಾಳೆಯ ನಾರು ಕಟ್ಟಿ ಬಿಲ್ಲುಬಾಣ ಹಿಡಿದು ದೂರ ಇರುವ ಎಲೆಗಳ ಮೇಲೆ ಬಿಡುವುದು ಅಂದಿನ ಎಲ್ಲರ ಸಹಜ ಆಟ. ಇಂದಿನ ಯಾವುದೇ ಎಲೆಕ್ಟ್ರಾನಿಕ್ ಆಟಿಗೆ ಈ ಆಟಿಗೆಯಲ್ಲಿ ಸಿಗುವುದಿಲ್ಲ ಅಂತ ಲತಾ ನಾಯ್ಕ್ ಅವರು ಮುಂಬೈದಿಂದ ಈ ಸಂದೇಶ ಕಳಿಸಿದ್ದಾರೆ. ಎಷ್ಟು ಸತ್ಯವಾದ ಮಾತು ಹೇಳಿದ್ರಿ ಲತಾ ಅವರೇ. ಬಾಳೆಯ ನಾರನ್ನು ಬಿಗಿದು ಬಿಲ್ಲು ಮಾಡೋದು ಅಂದರೆ ಅದೊಂದು ಅದ್ಭುತವಾದ ದೇಶಿ ಕಲೆ. ಇವತ್ತು ದುಬಾರಿ ಪ್ಲಾಸ್ಟಿಕ್ ಆಟಿಕೆಗಳನ್ನು ತಂದುಕೊಟ್ಟು ಮೊಬೈಲ್ ಸ್ಕ್ರೀನ್ ಮುಂದೆ ಕೂರುವ ಇಂದಿನ ಮಕ್ಕಳಿಗೆ ಪ್ರಕೃತಿಯ ಜೊತೆ ಸೇರಿ ಆಡುವ ಇಂತಹ ಮಣ್ಣಿನ ಆಟಗಳ ಮಜಾ ಸಿಗೋಕೆ

ಹೇಗೆ ಸಾಧ್ಯ ಅಲ್ವಾ? ದೂರದ ಎಲೆಗೆ ಗುರಿಯಿಟ್ಟು ಬಾಣ ಬಿಟ್ಟಾಗ ಸಿಗುತ್ತಿದ್ದ ಆ ಏಕಾಗ್ರತೆ, ಆ ರೋಮಾಂಚನ ಇವತ್ತಿನ ಯಾವ ಮೊಬೈಲ್ ಗೇಮ್ಸ್ನಲ್ಲೂ ಸಿಗಲ್ಲ. ಸುಮಾರು 6 ದಶಕಗಳ ಹಿಂದಿನ ಆ ಚಂದದ ನೆನಪನ್ನು, ಬಾಳಿಯ ನಾರಿನ ಆ ಪರಿಮಳವನ್ನು ನಮ್ಮ ಈ ಆಕಾಶವಾಣಿಯ ಮೂಲಕ ನಿಮ್ಮ ಇವತ್ತು ಎಲ್ಲರಿಗೂ ತಲುಪಿಸಿದ್ದಕ್ಕೆ ಲತಾ ನಾಯ್ಕ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.

0: ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬ ಶ್ರೋತೃಗೂ ತುಂಬು ಹೃದಯದ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದ ಪ್ರಸ್ತುತಿ ನಾನು ಶೀತಲ್ ನಾಯ್ಕ್, ತಾಂತ್ರಿಕ ನೆರವು ಮಹಾಬಲೇಶ್ ಜೋಶಿ ಹಾಗೂ ಸಿರಿಲ್ ರೊಸಾರಿಯೋ. ಮತ್ತೆ ಸಿಗೋಣ ಮುಂದಿನ ವಾರ.
1: ಇದುವರೆಗೆ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ಸಂದೇಶ ಸಂಗಮ ಪ್ರಸಾರವಾಯಿತು.

ಮಳೆ ನೀರಿನ ಪ್ರತಿ ಹನಿಯನ್ನು ಹಿಡಿಯಿರಿ. ನೆಲ ಮುಟ್ಟಿದ ನೀರು ಎಂದಿಗೂ ನಿಲ್ಲುವುದಿಲ್ಲ.

0: ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು ನಮ್ಮ ಕನ್ನಡ ನಾಡು.
1: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು

0: ಕರ್ನಾಟಕ ಮುಖ್ಯ ಚುನಾವಣಾ ಅಧಿಕಾರಿಗಳ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಆಕಾಶವಾಣಿ ಕಾರವಾರ, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ. ದೆಹಲಿ ಕೇಂದ್ರದಿಂದ
3: ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದ

ಇನ್ನು ಮುಂದೆ 6:30 ಅವಲೋಕನ. 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿ ಕುರಿತು ಜೋಯಿಡಾ ಗುಂದದ ರಾಧಾ ದಾನಗಿರಿ ಅವರೊಂದಿಗೆ ಸಂದರ್ಶನ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವಕ್ಕ ಮತ್ತು ಸಿಂಗಡಿಗರಿಂದ ಕೋಲಾಟದ ಪದಗಳು. 7:45 ಗಜಲ್ಸ್, 8:00 ಸಿರಿಗಂಧ, 8:30 ಕನ್ನಡ ಚಿತ್ರಗೀತೆಗಳು. ಈ ರಾತ್ರಿ 9:15 ಹಿಂದಿ ಚಿತ್ರಗೀತೆಗಳು, 9:30 ಮನಿ ಟಾಕ್, ನಂತರ ಮಂಥನ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರ ಮಾಂಡೋಲಿನ್ ವಾದನ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್. ಕೆಳಗರೆ ಇವಿಷ್ಟು ಕಾರ್ಯಕ್ರಮಗಳು ಈ ಸಂಜೆ ಪ್ರಸಾರವಾಗುವುದು.

ಇನ್ನು ನಾಳೆಯ ಪ್ರಸಾರ ಕಾರ್ಯ ಹೀಗಿವೆ. ನಾಳೆ ಬೆಳಗ್ಗೆ 6:10 ಕರುನಾಡು ಬಾಬಳಿಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿ ಗೀತೆಗಳು, 6:30 ಚಿಂತನ ಗುರುರಾಜ್ ಪಾಟೀಲ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುಧೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು.

ನಾಳೆ ಬೆಳಿಗ್ಗೆ 7:45 ಚಿತ್ರಗೀತೆಗಳು, 8:30 ಮಂಜುಳಗಾನ, 8:50 ಕಗ್ಗದ ಸಿರಿ, ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಭಾವಗೀತೆಗಳು, 9:15 ಹೊಸ ಕನ್ನಡ ಚಿತ್ರಗೀತೆಗಳು, 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

0: ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35.
1: ಮಳೆ ಬಂದಾಗ ನೀರು ವೇಗವಾಗಿ ಹರಿದು ಹೋದರೆ ಅದು ಕೇವಲ ನೀರಲ್ಲ, ಜೊತೆಗೆ ಭೂಮಿಯ ಫಲವತ್ತಾದ ಮಣ್ಣನ್ನು ಕೊಚ್ಚಿಕೊಂಡು ಹೋಗುತ್ತದೆ.

ಹರಿಯುವ ನೀರನ್ನು ಹಾಗೆ ಬಿಡಬೇಡಿ. ಸಣ್ಣ ಸಣ್ಣ ಅಡ್ಡಕಟ್ಟೆ ಬದುಗಳು ಮತ್ತು ಇಂಗು ಗುಂಡಿಗಳನ್ನು ನಿರ್ಮಿಸಿ ವ್ಯರ್ಥವಾಗಿ ಹರಿಯುವ ನೀರನ್ನು ತಡೆಯೊಡ್ಡಿದರೆ ಇದೇ ನೀರು ನೆಲದ ಗರ್ಭಕ್ಕೆ ಜೀವ ಜಲವ ನೀಡುತ್ತದೆ, ಒಣಗಿದ ಭೂಮಿಗೆ ತಂಪನ್ನು ತರುತ್ತದೆ.

0: ಓಡುವ ನೀರನ್ನು ನಡೆಸೋಣ, ನಡೆಯುವ ನೀರನ್ನು ನಿಲ್ಲಿಸೋಣ. ನಿಂತ ಜಲವನ್ನು ನೆಲದೊಡಲಿಗೆ ಇಂಗಿಸಿ ನಾಳಿನ ಪೀಳಿಗೆಗೆ ಜೀವ ಜಲವ ಉಳಿಸೋಣ.
1: ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ, ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ.
2: 8:15 ಶ್ರೀ ಜಗನ್ನಾಥ ರಥಯಾತ್ರೆಯ ಪೂರ್ವಭಾವಿ

ಕೇಳುಗರೆ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುವವರು ಮಮತಾ ನವೀನ್ ಶೆಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪಿಎಂ ಆತ್ಮನಿರ್ಭರ್ ಎಣ್ಣೆ ಬೀಜ ಅಭಿಯಾನ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ. 3:00 ಸಖಿ ಸಹೇಲಿ. 4:00 ಆಜ್ ಕಿ ಮೆಹಮಾನ್. ಇನ್ನು ಸಂಜೆಯ 5:00 ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಭಜನಾ ಪದಗಳು. ಭಟ್ಕಳದ ಮಂಚಿಕೇರಿಯ ರೇವತಿ ಡಿ ನಾಯ್ಕ್ ಮತ್ತು ಸಂಗಡಿಗರಿಂದ. 5:30 ಚಿತ್ರಗೀತೆಗಳು. 6:30 ರಸವಾರ್ತೆ. 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಕಾರ್ಯಚಟುವಟಿಕೆಗಳು. ಈ ಕುರಿತು ಉತ್ತರ ಕನ್ನಡ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಂಕಿತ ಅಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಳೇದವರ್ ಅವರೊಂದಿಗೆ ಸಂದರ್ಶನ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ವೈ ಮುತ್ತಣ್ಣನವರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 7:45 ಸಂಗೀತದಿಂದ ಭಾವೈಕ್ಯತೆ. ಈ ಕುರಿತು ಮಾತನಾಡುತ್ತಾರೆ ಶಿರಸಿಯ ಶೈಲಜಾ ಜೆ ಮಂಗಳೂರ್ಕರ್. 8:00 ಸಿರಿಗಂಧ. 8:30 ಭಾವಗೀತೆಗಳು. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. ರಾಷ್ಟ್ರೀಯ ಕುಸ್ತಿಪಟು ನಯನ ವೈಎಸ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾದಿರಾಜ್ ನಿಂಬರ್ಗಿಯವರ ವಯೋಲಿನ್ ವಾದನ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ಸ್. ಕೆಳಗರೆ, ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಆಕಾಶವಾಣಿ ಕಾರವಾರ, ಸಮಯ 6:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ, ನಂತರ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ ಪ್ರಸಾರವಾಗುವುದು.

ಆಕಾಶವಾಣಿ ಕಾರವಾರ, ಸಮಯ 6:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ, ನಂತರ 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ ಪ್ರಸಾರವಾಗುವುದು.

2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಸೆಣಬಿನ ಉಡುಪುಗಳನ್ನು ಧರಿಸುವ ಮೂಲಕ ಜಾಗತಿಕ ವೇದಿಕೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸಲು ಸಜ್ಜಾಗುತ್ತಿದ್ದಾರೆ. ಜಾಗತಿಕ ಕ್ರೀಡಾರಂಗ ಕೇವಲ ಕ್ರೀಡಾ ಕೌಶಲ್ಯದ ಪ್ರದರ್ಶನಕ್ಕಷ್ಟೇ ಸೀಮಿತವಾಗಿರದೆ ರಾಷ್ಟಗಳು ತಮ್ಮ ಸಾಂಸ್ಕೃತಿಕ ವಿಶೇಷತೆ ಮತ್ತು ತಾಂತ್ರಿಕ ಪ್ರಗತಿಯನ್ನು ಜಗತ್ತಿಗೆ ಪರಿಚಯಿಸುವ ಪ್ರಮುಖ ಮಾಧ್ಯಮವಾಗಿದೆ. ಈ ಹಿನ್ನೆಲೆಯಲ್ಲಿ ಪರಿಸರ ಮಾಲಿನ್ಯ ಮತ್ತು ಹವಾಮಾನ ವೈಪರೀತ್ಯದಂತಹ ಜಾಗತಿಕ ಸವಾಲುಗಳಿಗೆ ಪರಿಸರ ಸ್ನೇಹಿ ಜವಳಿ ತಂತ್ರಜ್ಞಾನದ ಮೂಲಕ ಭಾರತವು ಅತ್ಯುತ್ತಮ ಪರಿಹಾರವನ್ನು ಪ್ರಸ್ತುತಪಡಿಸಿದೆ. ಸ್ಕಾಟ್ಲೆಂಡಿನ ಗ್ಲಾಸ್ಗೋದಲ್ಲಿ ಇದೇ 23ರಿಂದ ಆಗಸ್ಟ್ 2ರವರೆಗೆ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿರುವ ಭಾರತೀಯ ತಂಡದ ಸದಸ್ಯರು ಮತ್ತು ಕ್ರೀಡಾಪಟುಗಳಿಗಾಗಿ ಜವಳಿ ಸಚಿವಾಲಯದ ಅಡಿಯಲ್ಲಿ ಬರುವ ರಾಷ್ಟೀಯ ಸೆಣಬಿನ ಮಂಡಳಿಯು ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸೆಣಬು ಮತ್ತು ವೆಸ್ಕೋಸ್ ಮಿಶ್ರಿತ ಉಡುಪುಗಳನ್ನು ಸಿದ್ದಪಡಿಸಿದೆ. ಇದು ಅಂತಾರಾಷ್ಟೀಯ ಕ್ರೀಡಾಕೂಟವೊಂದರಲ್ಲಿ ಸೆಣಬು ಆಧಾರಿತ ಉಡುಪುಗಳನ್ನು ಪ್ರದರ್ಶಿಸುತ್ತಿರುವ ಮೊದಲ ಐತಿಹಾಸಿಕ ಸಂದರ್ಭವಾಗಿದೆ. ಈ ನೂತನ ಮತ್ತು ಕ್ರಾಂತಿಕಾರಿ ಉಪಕ್ರಮದ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ದೃಷ್ಟಿಕೋನ ಮತ್ತು ಜಾಗತಿಕ ಪರಿಸರ ಸಂರಕ್ಷಣೆಯ ಬದ್ಧತೆಯಿಂದ ಪ್ರೇರಿತವಾಗಿದೆ. ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಅವರ ನೇತೃತ್ವದಲ್ಲಿ ರಾಷ್ಟೀಯ ಸೆಣಬಿನ ಮಂಡಳಿಯು ಸೆಣಬಿನ ಮೌಲ್ಯವರ್ಧಿತ ಮತ್ತು ವೈವಿಧ್ಯಮಯ ಪ್ರಾಯೋಗಿಕ ಬಳಕೆಯನ್ನು ಉತ್ತೇಜಿಸಲು ಸಕ್ರಿಯವಾಗಿ ಶ್ರಮಿಸುತ್ತಿದೆ. ಸಾಂಪ್ರದಾಯಿಕವಾಗಿ ಕೇವಲ ಚೀಲಗಳು ಮತ್ತು ಹಗ್ಗಗಳ ತಯಾರಿಕೆಗೆ ಮಾತ್ರ ಸೀಮಿತವಾಗಿದ್ದ ಸೆಣಬನ್ನು ಇದೀಗ 100ಕ್ಕೆ 100ರಷ್ಟು ಜೈವಿಕ ವಿಘಟನೀಯ ಅಂದರೆ ಬಯೋಡಿಗ್ರೇಡಬಲ್ ಉಡುಪನ್ನಾಗಿ ಪರಿವರ್ತಿಸಿರುವುದು ಭಾರತೀಯ ಜವಳಿ ಕ್ಷೇತ್ರದ ಅದ್ಭುತ ಸಾಧನೆಯಾಗಿದೆ. ಪೆಟ್ರೋಲಿಯಂ ಆಧಾರಿತ ಕೃತಕ ನೂಲುಗಳಿಗೆ ಪರ್ಯಾಯವಾಗಿ ಈ ನೈಸರ್ಗಿಕ ನಾರನ್ನು ಕ್ರೀಡಾ ಉಡುಪುಗಳಲ್ಲಿ ಬಳಸಿರುವುದು ಪರಿಸರ ಪ್ರಜ್ಞೆಯ ಜಾಗತಿಕ ಜಾಗೃತಿಗೆ ಭಾರತದ ಕೊಡುಗೆಯಾಗಿದೆ. ಈ ಐತಿಹಾಸಿಕ ಕ್ರೀಡಾ ಉಡುಪುಗಳ ಅನಾವರಣ ಮತ್ತು ಬೀಳ್ಕೊಡುಗೆ ಸಮಾರಂಭವು ಕಳೆದ ಜುಲೈ 7ರಂದು ನವದೆಹಲಿಯಲ್ಲಿ ಅತ್ಯಂತ ವೈಭವದಿಂದ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್, ಕ್ರೀಡಾ ರಾಜ್ಯ ಸಚಿವ ಶ್ರೀಮತಿ ರಕ್ಷಾ ಖಂಡ್ಸೆ ಮತ್ತು ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದ ಪ್ರಸಿದ್ಧ ಕ್ರೀಡಾಪಟು ಪಿಟಿ ಉಷಾ ಸೇರಿದಂತೆ ಉನ್ನತ ಅಧಿಕಾರಿಗಳು ಭಾಗವಹಿಸಿದ್ದರು. ಒಟ್ಟು 124 ಸದಸ್ಯರನ್ನ ಒಳಗೊಂಡ ಭಾರತೀಯ ತಂಡದಲ್ಲಿ 78 ಪುರುಷ ಮತ್ತು 46 ಮಹಿಳಾ ಕ್ರೀಡಾಪಟುಗಳಿದ್ದು ಇವರೆಲ್ಲರೂ ಗ್ಲಾಸ್ಗೋದಲ್ಲಿ ಭಾರತದ ಹಸಿರು ಸಂದೇಶವನ್ನು ಸಾರಲಿದ್ದಾರೆ. ಈ ಯೋಜನೆಗಾಗಿ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಸಹಕಾರ ಕ್ರೀಡಾ ಮತ್ತು ಪರಿಸರ ಸ್ನೇಹಿ ಉದ್ಯಮದ ನಡುವಿನ ಅದ್ಭುತ ಹೊಂದಾಣಿಕೆಗೆ ಸಾಕ್ಷಿಯಾಗಿದೆ. ಈ ನವೀನ ಉಪಕ್ರಮದ ಹಿಂದೆ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ಶ್ರಮ ಅಡಗಿದೆ. ರಾಷ್ಟೀಯ ಸೆಣಬಿನ ಮಂಡಳಿಯು ಕೋಲ್ಕತ್ತಾದ ಗ್ಲೋಸ್ಟರ್ ಜೂಟ್ ಮಿಲ್ಸ್ನ ಕೈಗಾರಿಕಾ ಸಹಯೋಗದೊಂದಿಗೆ ಈ ವಿಶೇಷ ಬಟ್ಟೆಯನ್ನು ಅಭಿವೃದ್ಧಿಪಡಿಸಿದೆ. ತದನಂತರ ನವದೆಹಲಿಯ ಪ್ರತಿಷ್ಠಿತ ರಾಷ್ಟೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆ ನಿಫ್ಟ್ ಆಧುನಿಕ ಕ್ರೀಡಾ ಅಗತ್ಯತೆಗಳಿಗೆ ತಕ್ಕಂತೆ ಈ ಉಡುಪುಗಳನ್ನು ಅತ್ಯಂತ ಆಕರ್ಷಕವಾಗಿ ವಿನ್ಯಾಸಗೊಳಿಸಿದೆ. ಈ ಜಾಗತಿಕ ಪ್ರದರ್ಶನವು ಭಾರತದ ಸೆಣಬಿನ ಉದ್ಯಮಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಹೊಸ ಮಾರುಕಟ್ಟೆ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದು ರಾಷ್ಟೀಯ ಸೆಣಬಿನ ಮಂಡಳಿಯ ಸೆಣಬು ವೈವಿಧೀಕರಣ ಕಾರ್ಯಕ್ರಮಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡಲಿದ್ದು ಜಾಗತಿಕ ಜವಳಿ ವಲಯದಲ್ಲಿ ನೈಸರ್ಗಿಕ ನಾರುಗಳಿಗೆ ಬೇಡಿಕೆಯನ್ನು ಹೆಚ್ಚಿಸಲಿದೆ. ಭಾರತದ ಗ್ರಾಮೀಣ ಆರ್ಥಿಕತೆ ಹಾಗೂ ದೇಶದ ಬೆನ್ನೆಲುಬಾಗಿರುವ ಸೆಣಬು ಬೆಳೆಯುವ ರೈತರ ಸಬಲೀಕರಣವೇ ಈ ಯೋಜನೆಯ ಅತ್ಯಂತ ಪ್ರಮುಖ ಮತ್ತು ಆಶಾದಾಯಕ

ಜಾಗತಿಕ ಅಂಶವಾಗಿದೆ. ಪರಿಸರಕ್ಕೆ ಪೂರಕವಾಗಿ ಬೆಳೆಯುವ ಸೆಣಬಿಗೆ ಜಾಗತಿಕ ವೇದಿಕೆಯಲ್ಲಿ ಇಂತಹ ಉನ್ನತ ಗೌರವ ಮತ್ತು ಮೌಲ್ಯ ದೊರೆತಿರುವುದು ರೈತರ ಆದಾಯ ಹೆಚ್ಚಳಕ್ಕೆ ನೆರವಾಗಲಿದೆ. ಕ್ರೀಡಾಪಟುಗಳು ಧರಿಸುವ ಪ್ರತಿ ಧಿರಿಸಿನಲ್ಲೂ ಭಾರತೀಯನ ರೈತನ ಶ್ರಮ ಮತ್ತು ದೇಶದ ಹೆಮ್ಮೆ ಅಡಗಿದೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಕೇವಲ ಪದಕಗಳಿಗಾಗಿ ಸ್ಪರ್ಧಿಸುತ್ತಿಲ್ಲ, ಬದಲಿಗೆ ಸುಸ್ಥಿರ ಭವಿಷ್ಯಕ್ಕಾಗಿ ಪರಿಸರ ಸಂರಕ್ಷಣೆಯ ಕುರಿತು ಜವಾಬ್ದಾರಿಯ ಸಂದೇಶವನ್ನು ಜಗತ್ತಿಗೆ ಸಾರುತ್ತಿದ್ದಾರೆ. ಸಾಂಪ್ರದಾಯಿಕ ಕೃಷಿ ಮತ್ತು ಆಧುನಿಕ ತಂತ್ರಜ್ಞಾನದ ಸಮ್ಮಿಲನದ ಮೂಲಕ ಭಾರತ ಹಸಿರು ಜಗತ್ತಿನ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿದೆ ಎಂಬುದನ್ನು ಈ ಉಪಕ್ರಮ ಸಾಬೀತುಪಡಿಸಿದೆ. ಇದುವರೆಗೂ ಅವಲೋಕನ ಕೇಳಿದ್ದೀರಿ. ಬರೆದವರು ಅಭಯ್ ದಾಮ್ಲೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:35.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಕಾಣೆಯಾದವರ ಕುರಿತು ಪ್ರಕಟಣೆಗಳು. June 21st ರವಿ ಬಿನ್ ಗಂಗುಲಪ್ಪ ಎಂಬ 55 ವರ್ಷದ ವ್ಯಕ್ತಿ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. 5.2 ಅಡಿ ಎತ್ತರ, ದುಂಡುಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ ತೆಲುಗು ಭಾಷೆ ಮಾತನಾಡುತ್ತಾರೆ. ಕುಮಾರಿ ಚೇನತಾ ಕುಮಾವತ್ ಎಂಬ 17 ವರ್ಷದ ಹುಡುಗಿ June 18th ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾಳೆ. 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಕೋಲು ಮುಖ ಹೊಂದಿದ್ದು ಕನ್ನಡ, ಹಿಂದಿ, ಮಾರ್ವಾಡಿ, ಇಂಗ್ಲಿಷ್ ಭಾಷೆ ಮಾತನಾಡುತ್ತಾಳೆ. ಇವರುಗಳ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೆ ಕಾಣೆಯಾದವರ ಕುರಿತು ಪ್ರಕಟಣೆಗಳನ್ನು ಕೇಳಿದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ.

0: ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ರಾಜ್ಯದ ವಾಸ್ತವ ಸ್ಥಿತಿ ಮಂಡಿಸಲು ಸರ್ಕಾರ ನಿರ್ಧಾರ. ನಾಡಗೀತೆಯಲ್ಲಿ ಬದಲಾವಣೆಗೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿ ಸರ್ಕಾರಕ್ಕೆ ಶಿಫಾರಸು. ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸಲಹೆ. ಬಿಡದಿ ಟೌನ್ಶಿಪ್ ವಿವಾದ, ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಫಿಫಾ ವಿಶ್ವಕಪ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 3:30 ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ರಾಜ್ಯದ ಅಧಿಕಾರಿಗಳು ರಾಜ್ಯದ ವಸ್ತುಸ್ಥಿತಿಯನ್ನು, ಕುಡಿಯುವ ನೀರು ಹಾಗೂ ಬೆಳೆಗಳ ಪರಿಸ್ಥಿತಿಯನ್ನು ಸಮರ್ಥವಾಗಿ ಮಂಡಿಸಲಿದ್ದಾರೆ. ಸಭೆಯ ಬಳಿಕ ನಾಲೆಗಳಿಗೆ ನೀರು ಬಿಡುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಮಾಜಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಬೆಳೆದು ನಿಂತಿರುವ ಕಬ್ಬಿಗೆ ಹಾಗೂ ಕೆರೆಕಟ್ಟೆಗಳಿಗೆ ನೀರು ಬಿಡಬೇಕು ಎಂಬ ರೈತರ ಬೇಡಿಕೆ ನ್ಯಾಯಯುತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ರೈತರ ಪರವಾಗಿ ನಿಲ್ಲುವುದು ಪ್ರತಿಯೊಬ್ಬ ಜನಪ್ರತಿನಿಧಿಯ ಕರ್ತವ್ಯ. ರೈತರ ಹಿತ ಕಾಯುವುದು ಮೊದಲ ಆದ್ಯತೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಈ ವರ್ಷ ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದೇ ಜಲಾಶಯಗಳಲ್ಲಿ ನೀರಿನ ಕೊರತೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸುವುದು ಕೂಡ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ರೈತರು ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ಜೊತೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನು ಸೇರಿಸಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿಯು ಶಿಫಾರಸು ಮಾಡಿದ್ದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಆಕಾಶವಾಣಿಯೊಂದಿಗೆ ಈ ಕುರಿತಂತೆ ಮಾಹಿತಿ ಹಂಚಿಕೊಂಡಿರುವಂತಹ ಪುರುಷೋತ್ತಮ ಬಿಳಿಮಲೆ ಅವರು, ಧರ್ಮ, ಸಮಾನತೆ ಮತ್ತು ಬೌದ್ಧ ಧರ್ಮದ ಪ್ರಭಾವ ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕುವೆಂಪು ಅವರು ಬರೆದಿದ್ದ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನು ಕೈಬಿಡಲಾಗಿತ್ತು. ಪ್ರಸ್ತುತ ಹಾಡಿನಲ್ಲಿ ಜೈನರ ಪೂಜ್ಯ ಉದ್ಯಾನ ಎಂಬ ಸಾಲಿದೆ. ಇನ್ನು ಮುಂದೆ ಈ ಸಾಲನ್ನು ಜೈನರ ಬೌದ್ಧರ ಪೂಜ್ಯ ಉದ್ಯಾನ ಅಥವಾ ಜೈನರುದ್ಯಾನ ಜೊತೆಗೆ ಬೌದ್ಧರುದ್ಯಾನ ಎಂದು ಬದಲಾಯಿಸಲು ಪ್ರಸ್ತಾಪ ಸಲ್ಲಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಸಮೀಕ್ಷೆ ವೇಳೆ ಅಧಿಕಾರಿಗಳ ಮೇಲೆ ನಡೆದ ಹಲ್ಲೆ ಪ್ರಕರಣ ರಾಜಕೀಯ ಪ್ರೇರಿತವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾನೂನಾತ್ಮಕವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವುದು, ಮನವಿ ಸಲ್ಲಿಸುವುದು ಇಲ್ಲವೇ ಶಾಂತಿಯುತ ಪ್ರತಿಭಟನೆ ನಡೆಸುವುದಕ್ಕೆ ಸರ್ಕಾರದ ಅಭ್ಯಂತರ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜಕೀಯ ಒತ್ತಡದಿಂದ ಕಾನೂನು ಬಾಹಿರವಾಗಿ ಪ್ರತಿಭಟಿಸುವುದು ಸಾಬೀತಾದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ಆಗಮಿಸಿದ ಬಳಿಕ ಅಗತ್ಯ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತುಗಳನ್ನು ಮುಲಾಜಿಲ್ಲದೆ ತೆರವುಗೊಳಿಸುವಂತೆ ಜಿಬಿಎ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಜಿಬಿಎ ಪಾಲಿಕೆಗಳ ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಸಭೆ ನಡೆಸಿದ ಅವರು, ಸುಮಾರು 23 ಲಕ್ಷ ಆಸ್ತಿಗಳಿಗೆ ಸರ್ಕಾರದಿಂದಲೇ ಮನೆ ಮನೆಗೆ ಈ ಖಾತೆಗಳನ್ನು ವಿತರಿಸಲು ಅಗತ್ಯವಿರುವ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಮಾಡುವ ಪ್ರಕ್ರಿಯೆಗೆ ವೇಗ ನೀಡಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಖಾಲಿ ಜಾಗಗಳಲ್ಲಿ ಬೆಳೆದಿರುವ ಕಳೆ, ಗಿಡಗಂಟಿಗಳು ಹಾಗೂ ತ್ಯಾಜ್ಯವನ್ನು ಸ್ವತ್ತಿನ ಮಾಲೀಕ

ತೆರವುಗೊಳಿಸಲು ಆಗಸ್ಟ್ 15ರವರೆಗೆ ಕಾಲಾವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಪಾದಚಾರಿ ಮಾರ್ಗಗಳನ್ನು ತೆರವುಗೊಳಿಸಿದ ರಸ್ತೆಗಳಲ್ಲಿ ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಫಿಫಾ ವಿಶ್ವಕಪ್ ಪಂದ್ಯಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ನಗರದಲ್ಲಿ ಮಧ್ಯರಾತ್ರಿ 3:30ರವರೆಗೆ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಭಾರತ ರಾಷ್ಟೀಯ ರೆಸ್ಟೋರೆಂಟ್ ಸಂಸ್ಥೆ ಮನವಿ ಹಿನ್ನೆಲೆಯಲ್ಲಿ ವಿಶ್ವಕಪ್ ಪಂದ್ಯಗಳು ನಡೆಯಲಿರುವ ಇಂದು ಮತ್ತು ನಾಳೆ ಹಾಗೂ ಇದೇ 19ರಂದು ಈ ಆದೇಶ ಅನ್ವಯವಾಗಲಿದೆ. ಕರ್ನಾಟಕ ಪೊಲೀಸ್ ಕಾಯ್ದೆ ಅನ್ವಯ ತಡರಾತ್ರಿ ಪಂದ್ಯ ಪ್ರದರ್ಶನಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಹೋಟೆಲ್ ಉದ್ಯಮಕ್ಕೆ ಪೂರಕವಾದ ನಿಲುವುಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಕ್ಷೇತ್ರದ ಬಲವರ್ಧನೆಗೆ ಸಹಕಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿದೆ. ಹೋಟೆಲ್ ಹಾಗೂ ಉಪಹಾರ ಮಂದಿರಗಳ ಹಿತದೃಷ್ಟಿಯಿಂದ ಹಾಗೂ ಉದ್ಯಮ ಸುಗಮವಾಗಿ ಕಾರ್ಯನಿರ್ವಹಿಸುವ ಉದ್ದೇಶದಿಂದ ಸಂಘ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದೆ. ಪ್ರತಿ ಕೆಜಿ ಕಸಕ್ಕೆ 12 ರೂಪಾಯಿ ಶುಲ್ಕ ವಿಧಿಸುವ ಪ್ರಸ್ತಾವನೆಯು ಉದ್ಯಮದ ಮೇಲೆ ಅತಿಯಾದ ಆರ್ಥಿಕ ಹೊರೆಯನ್ನು ಉಂಟು ಮಾಡುತ್ತದೆ ಎಂದು ಸರ್ಕಾರದ ಗಮನ ಸೆಳೆದಿದೆ. ಜಿಎಸ್ಟಿ ನೋಂದಣಿ ಹೊಂದಿರುವ ಹೋಟೆಲ್ಗಳಿಗೆ ವಾರ್ಷಿಕವಾಗಿ ವ್ಯಾಪಾರ ಪರವಾನಗಿ ನವೀಕರಿಸುವ ಕಡ್ಡಾಯವನ್ನು ರದ್ದುಪಡಿಸಿ ಶಾಶ್ವತ ವ್ಯಾಪಾರ ಪರವಾನಗಿ ನೀಡಲು ವಿನಂತಿ ಮಾಡಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಜಾರಿಯಲ್ಲಿರುವಂತಹ ರಾತ್ರಿ 1 ಗಂಟೆಯ ತನಕ ಹೋಟೆಲ್ ಉದ್ಯಮವನ್ನು ನಡೆಸುವ ಅವಕಾಶವನ್ನು ರಾಜ್ಯದ ಇತರೆ ನಗರಗಳಿಗೂ ವಿಸ್ತರಿಸಬೇಕು. ಸರ್ಕಾರದ ಆದೇಶ ಜಾರಿಗೆ ತರಲು ಜಿಲ್ಲಾಡಳಿತಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಬೇಕು ಎಂದು ನಿಯೋಗ ಮನವಿ ಮಾಡಿದೆ. ಆಷಾಢ ಶುಕ್ರವಾರದಂದು ಹಾಗೂ ಚಾಮುಂಡೇಶ್ವರಿ ವರ್ಧಂತಿ ದಿನದಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದೇವಿಯ ದರ್ಶನಕ್ಕೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ ಜಿ ತಿಳಿಸಿದ್ದಾರೆ. ಇದೇ 17, 24, 31 ಹಾಗೂ ಆಗಸ್ಟ್ 7ರವರೆಗೆ 4 ಆಷಾಢ ಶುಕ್ರವಾರ ಹಾಗೂ ಆಗಸ್ಟ್ 4ರಂದು ಅಮ್ಮನವರ ವರ್ಧಂತಿ ಜರುಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಟ್ಟದ ಪಾದದಿಂದ ಕಾಲ್ನಡಿಯಲ್ಲಿ ಬರುವವರಿಗೆ ಬೆಳಿಗ್ಗೆ 5 ಗಂಟೆಯ ಬಳಿಕ ಪ್ರವೇಶ ಕಲ್ಪಿಸಲಾಗಿದೆ. ಶಿಷ್ಟಾಚಾರದಡಿ ಬರುವ ಗಣ್ಯರಿಗೆ ವಿಐಪಿಗಳಿಗೆ ಬೆಳಿಗ್ಗೆ 5:30ರಿಂದ 10 ಗಂಟೆಯವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. 10 ಗಂಟೆಯ ನಂತರ ಎಲ್ಲಾ ಗಣ್ಯರ ವಾಹನಗಳ ಪ್ರವೇಶವನ್ನು ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಆಷಾಢ ಮಾಸದ ಶುಕ್ರವಾರ ಚಾಮುಂಡೇಶ್ವರಿ ವರ್ಧಂತಿ ದಿನಗಳಂದು ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಲಬುರಗಿ ಜೈಲಿನಿಂದ ಇಂದು ಮುಂಜಾನೆ 3 ಅಪರಾಧಿಗಳು ಪರಾರಿಯಾಗಿದ್ದಾರೆ. ಅಪರಾಧಿಗಳ ಪತ್ತೆಗೆ ಡಿಸಿಪಿ ನೇತೃತ್ವದಲ್ಲಿ 3 ಎಸಿಪಿಗಳ ನೇತೃತ್ವದ ತಂಡಗಳನ್ನು ರಚಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಎಸ್ಟಿ ತಿಳಿಸಿದ್ದಾರೆ. ಹಿರಿಯ ಅಧಿಕಾರಿಗಳೊಂದಿಗೆ ಇಂದು ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು 3 ಅಪರಾಧಿಗಳು ಬೇರೆ ಬೇರೆ ಪ್ರಕರಣಗಳಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ 1-2 ಕಡೆಗಳಲ್ಲಿ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ 3-4 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮುನ್ಸೂಚನೆಯಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆ ಚುರುಕಾಗಲಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಮುಂಗಾರು ಮಾರುತಗಳು ಸಕ್ರಿಯವಾಗಿದ್ದು ಮುಂದಿನ ದಿನಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಮುಂದುವರೆದಿದೆ. ಗದಗ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ನಿಖರವಾಗಿ ಮತ್ತು ಪಾರದರ್ಶಕವಾಗಿ ನಡೆಸಬೇಕೆಂದು ಗದಗ ಜಿಲ್ಲಾಧಿಕಾರಿ ಸಿ ಎನ್ ಶ್ರೀಧರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಶೇಕಡ 99.42 ಗಣತಿ ನಮೂನೆ ಮತದಾರರಿಗೆ ವಿತರಣೆ ಮಾಡಲಾಗಿದೆ. ಶೇಕಡ 42.8ರಷ್ಟು ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಎಸ್ಐಆರ್ನಲ್ಲಿ ಎಲ್ಲಾ ಮತದಾರರು ತಪ್ಪದೇ ಭಾಗಿಯಾಗುವಂತೆ ಮೈಸೂರಿನ ಹೆಚ್ಡಿಕೋಟೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ರವಿಚಂದ್ರ ಎಸ್ ಮನವಿ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ವತಿಯಿಂದ
ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ವಾರದ ಸಂತೆ ಮಾರುಕಟ್ಟೆ ಮತ್ತು ಗ್ರಾಮೀಣ ಭಾಗದ ಮಾರುಕಟ್ಟೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಅಂಗವಾಗಿ ಅರಿವು ಕಾರ್ಯಕ್ರಮವನ್ನು

0: ಹಮ್ಮಿಕೊಳ್ಳಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಅರ್ಹ ರೈತರೆಲ್ಲರೂ ಫಸಲ್ ಭೀಮಾ ಯೋಜನೆಯ ವ್ಯಾಪ್ತಿಗೆ ಒಳಪಡುವಂತೆ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮೂಡಿಸಿ ರೈತರನ್ನು ಮನವೊಲಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಜಾನನ ಬಾಲೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ, ರಾಜ್ಯದ ವಾಸ್ತವ ಸ್ಥಿತಿ ಮಂಡಿಸಲು ಸರ್ಕಾರ ನಿರ್ಧಾರ. ನಾಡಗೀತೆಯಲ್ಲಿ ಬದಲಾವಣೆಗೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿ ಸರ್ಕಾರಕ್ಕೆ ಶಿಫಾರಸು, ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸಲಹೆ. ಬಿಡದಿ ಟೌನ್ಶಿಪ್ ವಿವಾದ, ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಫಿಫಾ ವಿಶ್ವಕಪ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 3:30 ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
0: ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ.
2: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
3: ಸಾಂಸ್ಕೃತಿಕ ಭಾಗ, ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು
4: ಬದುಕುತ್ತಾನೆ. ಖೇತ್ಕೋ ಬಚಾ ಲೇತೆ ಹೇ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ.
5: ಮತಲಬ್
4: ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭೀ ತಂದುರುಸ್ತ ಥಿ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ,
5: ಪರಂತು ಸಭಿ ಡಾಲೆ
4: ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ.
5: ಸಚ್ ಹೈ
4: ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ.
5: ठीक है भाई, मैं भी आज के दिन खेती शुरू करूंगा.
3: माटी से प्रेम की परंपरा है, परंपरागत खेती.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಈಗ ಕೃಷಿಕ ರೈತ ಮಹಿಳೆಯರು ಕೇಳಿ ಶ್ವೇತಾ ಪಿ ಎಸ್ ಅವರೊಂದಿಗೆ ಮಿಶ್ರ ಕೃಷಿ ಕುರಿತು ಜೋಯಿಡಾ ಗುಂದದ ರಾಧಾ ದಾನಗಿರಿ ಅವರೊಂದಿಗೆ ಸಂದರ್ಶನ.
3: ರಾಧಾ ದಾನಗಿರಿಯವರೇ ನಮಸ್ಕಾರ.
4: ನಮಸ್ಕಾರ ಸರ್.
3: ಕೃಷಿಯನ್ನು ನೀವು ನೋಡುವಂತಹ ಒಂದು ದೃಷ್ಟಿಕೋನ ಹೇಗೆ?
4: ಕೃಷಿ ಅಂದರೆ ನನಗೆ ತುಂಬ ಇಷ್ಟವಾಗಿದ್ದದು. ಅಂದರೆ ನಾನು ಕೃಷಿ ಕುಟುಂಬದಿಂದಲೇ ಬಂದವಳು. ನನ್ನ ತಂದೆ ತಾಯಿ ಎಲ್ಲ ಕೃಷಿಯನ್ನು ಬಹಳ ಇಷ್ಟಪಡ್ತಾಯಿದ್ರು. ಹಾಗಾಗಿ ನನ್ನನ್ನು ಮದುವೆ ಮಾಡಿಕೊಟ್ಟಿದ್ದು ಕೂಡ ಕೃಷಿ ಕುಟುಂಬಕ್ಕೆ. ನಮ್ಮದು ಅವಿಭಕ್ತ ಕುಟುಂಬ, ಎಲ್ಲರೂ ಕೃಷಿಯನ್ನು ಬಹಳ ಇಷ್ಟಪಡ್ತಾರೆ. ಅದರಲ್ಲೂ ನನಗೂ ಬಹಳ ಕೃಷಿ ಅಂದರೆ ಭಾಳ ಇಷ್ಟ. ಅದರಲ್ಲಿ ಹೂವಿನ ಗಿಡ ಮಾಡೋದು, ತರಕಾರಿ ಬೆಳೆ

0: ಬೆಳೆಯೋದು ಮತ್ತು ತೋಟದಲ್ಲಿ ಕೂಡ ಎಲ್ಲ ಕೃಷಿಯನ್ನು ನಾನು ಬಹಳ ಇಷ್ಟಪಡ್ತೇನೆ. ಇನ್ನು ನಮ್ಮ ಕೃಷಿ ತೋಟದಲ್ಲಿ ಅಡಿಕೆ ನಮ್ಮದು ಮೂಲ ಪ್ರಧಾನ ಬೆಳೆ ಅಡಿಕೆ. ಅದರಲ್ಲಿ ಏಲಕ್ಕಿ, ಕಾಳುಮೆಣಸು ಮತ್ತು ಅಗರ್ವುಡ್ಡು, ಇನ್ನು ಕೋಕೋ ಇತ್ಯಾದಿಯನ್ನು ನಾವು ಹಾಕಿದ್ದೇವೆ. ವೆನಿಲಾ ಅದನ್ನು ಕೂಡ ಬೆಳಿತೇವೆ. ಇನ್ನು ಅಗರ್ವುಡ್ ಈಗ ಸದ್ಯದಲ್ಲಿ ಪ್ರಾರಂಭವಾಗಿದ್ದು ಇನ್ನು ನಮ್ಮದು ಕಟಾವಿಗೆ ಬಂದಿಲ್ಲ. ಬರಬಹುದು ಅಂದರೆ ಅದರಲ್ಲೂ ಕೂಡ ಒಳ್ಳೆಯ ಲಾಭ ಇದೆ ಅಂತ ಹೇಳ್ತಾರೆ, ಅದನ್ನು ಮಾಡಿದ್ದೇವೆ.
1: ಸರ್, ಈಗ ಮಿಶ್ರ ಬೆಳೆಯನ್ನು ನೀವು ಅಡಿಕೆ ತೋಟದಲ್ಲಿ ಬೆಳೀತಾ ಇದ್ದೀರಿ, ಇವುಗಳಲ್ಲೆಲ್ಲ ಪೋಷಕಾಂಶದ ನಿರ್ವಹಣೆ, ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದೆಲ್ಲ ಹೇಗೆ?
0: ಅದು ಈಗ ನಾವಂದರೆ ಸರ್ಕಾರಿ ಗೊಬ್ಬರ ಅಂತ ಹೇಳ್ತೇವೆ, ಅದನ್ನು ನಾವು ಉಪಯೋಗಿಸಬಾರ್ದು. ರಾಸಾಯನಿಕ ಗೊಬ್ಬರವನ್ನು ಯಾರು ಉಪಯೋಗಿಸಬಾರ್ದು.
1: ಯಾಕೆ
0: ಅಂದರೆ ಅದು ಮಣ್ಣಿನ ಫಲವತ್ತತೆಯನ್ನು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬರ್ತದೆ. ಒಂದು ಇನ್ನು ಕೆಲವೊಂದು ಬೆಳೆಯಲ್ಲಿ ಅದು ನಮ್ಮ ಆರೋಗ್ಯಕ್ಕೆ ಕೂಡ ಹಾನಿಕರ. ಹಾಗಾಗಿ ನಾವು ವಿಶೇಷವಾಗಿ ನಾವು ಬಳಸೋದು ಸಗಣಿ ಗೊಬ್ಬರ ಬಿಟ್ಟರೆ ಇನ್ನು ಎರೆಹುಳು ಗೊಬ್ಬರವನ್ನು ಮಾತ್ರ ಬಳಸಬಹುದು. ಇಲ್ಲಾಂದರೆ ಮತ್ತೆ ಯಾವುದೇ ಗೊಬ್ಬರ ಬಳಸಿದರೂ ಅದು ಹಾನಿಕಾರಕವೇ. ಒಂದು ಸಲ ನಮಗದು ಫುಲ್ ಬೆಳೆ ಕೊಡ್ತದೆ, ಇಲ್ಲ ಅಂತಲ್ಲ, ಆದರೆ ಕ್ರಮೇಣ ಅದರಲ್ಲಿ ಬೆಳೆ ಕಡಿಮೆ ಆಗ್ತಾ ಬರ್ತದೆ. ಅದು ನನ್ನ ಅನಿಸಿಕೆ, ಅದು ನಿಜವೂ ಕೂಡ.
1: ಈಗ ನೀವು ಒಂದು ಮಾತನ್ನು ಹೇಳಿದ್ರಿ, ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡುವುದರಿಂದ ಪರಿಸರಕ್ಕೂ ಕೂಡ ಹಾನಿ ಆಗ್ತದೆ, ನಮ್ಮ ಆಹಾರಕ್ಕೂ ಕೂಡ ತೊಂದರೆ ಆಗ್ತದೆ ಅಂತ ಹೇಳಿ. ಆದರೆ ಅಡಿಕೆ ಆಗ್ಬೋದು ಅಥವಾ ಇನ್ನಿತರ ಬೆಳೆಗಳಾಗ್ಬೋದು, ಏಲಕ್ಕಿ ಮತ್ತು ಕಾಳುಮೆಣಸು ಇದೆಲ್ಲವೂ ಕೂಡ ವಾಣಿಜ್ಯ ಬೆಳೆಗಳು, ಆರ್ಥಿಕ ಬೆಳೆಗಳು. ಈ ದೃಷ್ಟಿಯಿಂದ ನೋಡಿದರೆ ಹೆಚ್ಚು ಇಳುವರಿ ಬರಬೇಕಿದ್ರೆ ರಾಸಾಯನಿಕ ಗೊಬ್ಬರ ಬೇಕು ಅಂತ ಅನಿಸೋದಿಲ್ವಾ?
0: ಇಲ್ಲ, ಬೇರೆ ಕಡೆ ಎಲ್ಲ ಅದನ್ನು ಬಳಸೋದು ಕೇಳಿದರೆ ನಮಗೆ ಬೇಸರವಾಗ್ತದೆ. ನಿಜವಾಗಿ ನಾವು ಬೆಳೆ ನಮ್ಮ ಜೀವನೋಪಾಯಕ್ಕಾಗಿ ನಾವು ಮಾಡಿಕೊಂಡ್ರು, ಬೆಳೆಯನ್ನು ಅತಿಯಾಗಿ ನಾವು ನಿರೀಕ್ಷೆ ಇಟ್ಕೋಬಾರ್ದು. ಫಲವತ್ತತೆ ಇಟ್ಟು ಕಾದ್ಕೊಂಡು ಹೋದರೆ ಬೆಳೆ ನಮಗೆ ಸಾಮಾನ್ಯವಾಗಿ ಕೊಡ್ತದೆ. ಕೃಷಿ ಭೂಮಿಯಲ್ಲಿ ರೈತರಿಗೆ ಯಾವಾಗೂ ಅನ್ಯಾಯ ಆಗೋದಿಲ್ಲ. ನಾವು ಸರಿಯಾಗಿ ದುಡಿತಾಯ ಮಾಡಿ ಅದನ್ನು ಸರಿಯಾಗಿ ನಿರ್ವಹಣೆ ಇಟ್ಟುಕೊಂಡ್ರೆ ಅದರಿಂದ ನಮಗೆ ಲಾಭನೇ ಬಂದ. ಅಂದರೆ ಈಗ ಉದಾಹರಣೆಗೆ ತೋಟದಲ್ಲಿ ಜೇನು ಕೃಷಿ ಮಾಡಬಹುದು, ಅದರಲ್ಲಿ ಏನು ಖರ್ಚೇ ಇಲ್ಲ, ಜೇನು ಕೃಷಿಗೆ ಏನು ಖರ್ಚಿಲ್ಲ. ಇನ್ನು ಕಾಳುಮೆಣಸಿಗೂ ಕೂಡ ಹೌದು, ಬಹಳ ಖರ್ಚಿಲ್ಲ. ಅದರಲ್ಲಿ ನಮ್ಮ ಭೂಮಿಯಲ್ಲಿ ಏನೇನು ಹಾಕಬಹುದು ಅಂತ ನಾವು ಇಟ್ಕೊಂಡು ಆ ರೀತಿ ಮಾಡಿಕೊಂಡು ಹೋದರೆ ನಮಗೆ ಭೂಮಿ ತಾಯಿ ಸಾಕಷ್ಟು ಕೊಡ್ತದೆ. ಅದರಲ್ಲಿ ನಾವು ಹೆಚ್ಚಿಗೆ ಅಪೇಕ್ಷೆ ಮಾಡಿ ರಾಸಾಯನಿಕ ಗೊಬ್ಬರ ಬಳಸ್ಕೊಂಡ್ರೆ ಮುಂದೆ ಅದು ನಮಗೆ ಹಾನಿಕಾರಕ.
1: ಈಗ ಎಷ್ಟೋ ರೈತರು ಹೇಳುವಂಥದ್ದು, ಜಾನುವಾರು ಸಾಕಣೆ ಮಾಡಿದರೆ ಅಥವಾ ಹಸು ಸಾಕಣೆಯನ್ನು ಮಾಡಿದರೆ ನಿರ್ವಹಣೆ ಮಾಡೋದು ಕಷ್ಟ ಆಗ್ತದೆ ಅಂತ ಹೇಳಿ. ಹಾಲಿನ ವಿಲೇವಾರಿಗೂ ಕೂಡ ತೊಂದರೆ ಆಗ್ತದೆ, ಮತ್ತು ಜಾನುವಾರುಗಳ ಒಂದು ಕೊಟ್ಟಿಗೆ ಕೆಲಸ ಮಾಡುವಂಥವ್ರು ಕೂಡ ಈಗ ಲಭ್ಯ ಇಲ್ಲ ಅಂತ ಹೇಳಿ, ನಿಮ್ಮ ಒಂದು ಅನುಭವ ಏನು?
0: ಹಾಗೇನಿಲ್ಲ, ನಾವು ಕೆಲಸ ಮಾಡಲಿಕ್ಕೆ ಕಷ್ಟ ಅಂತ ತಿಳ್ಕೊಂಡ್ರೆ ಅದು ಕಷ್ಟ. ಇಲ್ಲಾಂದರೆ ಈಗ ನಾವು ಜಾನುವಾರುಗಳನ್ನು ಸಹ ಇಟ್ಕೊಂಡಿದ್ದೇವೆ. ರೈತರು ನಿಜವಾಗಿ ಜಾನುವಾರುಗಳನ್ನು ಇಟ್ಕೊಳ್ಬೇಕು, ಯಾಕೆಂದರೆ ಸಗಣಿ ನಾವು ಖರೀದಿ ಮಾಡಿ ತರೋದು ಅಂದರೆ ಅದರಲ್ಲಿ ಅರ್ಧ ಸಗಣಿ ಇದ್ದರೆ ಅರ್ಧ ಮಣ್ಣು ಮಿಕ್ಸ್ ಮಾಡಿಬಿಡ್ತಾರೆ. ಹಾಗಾಗಿ ನಾವು ದನ ಸಾಕಿದಷ್ಟು ಒಳ್ಳೆಯದು. ಇನ್ನು ಹೈನುಗಾರಿಕೆ ಅಂತ ಅಂದರೆ ಎಲ್ಲ ಕಡೆ ಅದು ಸವಲತ್ತು ಇರೋದಿಲ್ಲ, ಈ ನಮ್ಮ ಊರಲ್ಲೂ ಇಲ್ಲ ಅದು. ಆದರೆ ಮನೆ ಮನೆಯಲ್ಲಿ ಎಲ್ಲರೂ ದನ ಸಾಕೋದಿಲ್ಲ, ಆವಾಗ ಅವರು ಹಾಲಿದ್ರೆ ಕೊಡಿ ಅಂತ ಕೇಳ್ತಾರೆ. ಹಾಂ, ಪಕ್ಕದ ಮನೆಯಲ್ಲಿ ಕೊಡ್ಬೋದು. ಇನ್ನು ಹೊರಗಿಂದ ಈಗ ಟೀಚರ್ಸ್ ಇವರೆಲ್ಲ ಇರ್ತಾರೆ, ಅವರಿಗೆಲ್ಲ ಕೊಡಲಿಕ್ಕೆ ಆಗ್ತದೆ. ಇನ್ನು ನಮಗೂ ಅದು ಆ ಪ್ಯಾಕೆಟ್ ಹಾಲು ತೊಗೊಂಡು ಜೀವನ ಮಾಡೋದಕ್ಕಿಂತ ಇದು ಉತ್ತಮ, ದನ ಸಾಕಿದರೆ ಎಲ್ಲ ರೀತಿಯಿಂದನೂ.
1: ಈಗ ಇರುವಂತಹ ಒಂದು ಎರಡೋ ನಾಲ್ಕು ಹಸುಗಳನ್ನು ಸಾಕೊಂಡಿದ್ರೆ ಇಡೀ ತೋಟಕ್ಕೆ ಗೊಬ್ಬರ ಮಾಡಬೇಕಿದ್ರೆ ಹೇಗೆ?
0: ಹಾಗೆ ಎರಡು ನಾಲ್ಕು ಇದು ಮಾಡಿಕೊಂಡ್ರೆ ಆಗೋದಿಲ್ಲ. ಏನಾದರೂ ಅಂದರೆ ಒಂದು ಈಗ ಒಂದು 10-20 ಇಟ್ಕೊಂಡ್ರೆ ಇಡೀ ತೋಟಕ್ಕೆ ಅಂದರೆ ನಮಗೆ ಎಷ್ಟು ಎಕರೆ ಇದೆ ಹೇಳೋದ್ರ ಮೇಲೆ ಇರ್ತದೆ. ಕೆಲವು ನಾವು ತರಲೇಬೇಕು. ಇನ್ನು ನಾನು ಗೊಬ್ಬರ ಇದನ್ನು ಮಾಡಿದಾಗ ಅದು ಈ ಗ್ಯಾಸ್ ಪ್ಯಾಂಟ್ ಇಂಥದ್ದೆಲ್ಲ ಮಾಡಿದರೆ ಸ್ವಲ್ಪ ಹೆಚ್ಚಿಗೆ ಮಾಡ್ಬೋದು. ಹಾಂ, ಇಲ್ಲ ಅಂದರೆ ನಾವು ಆವಾಗ ಟೈಮಿಗೆ ಈಗ ಒಣ ತಪ್ಪಲೆ ತಂದು ಅದರ ಮಿಕ್ಸ್ ಮಾಡ್ಬೋದು. ಹಸಿ ಸೊಪ್ಪು ಹಾಕಿ ಅದನ್ನು ಅಂದರೆ ಈಗ ಒಂದು ಲೋಡ್ ಗೊಬ್ಬರ ಆಗ್ತದೆ ಅಂದರೆ ಎರಡು ಮಾಡ್ಕೊಳ್ಬೋದು. ಹಾಗೆ ಮಾಡಿ ಗೊಬ್ಬರವನ್ನು ಜಾಸ್ತಿ ಮಾಡ್ಕೊಳ್ಬೋದು.
1: ಅದೇ
0: ನಾವು ಕೂಡ ಹಾಗೆ ಮಾಡ್ತೇವೆ. ಈಗ ಇದರ ಬೇಸಿಗೆ ಇದರಲ್ಲಿ ತೆರಕು ಅಂತ ಹೇಳ್ತೇವೆ, ಒಣ ತಪ್ಪಲೆ ಅದನ್ನು ತಂದು ಹಾಕ್ತೇವೆ. ಈಗ ಮಳೆಗಾಲದಲ್ಲಿ ಏನೇ ಈಗ ಹೊರಗಿಂದ ಗಿಡ ಇದೆಲ್ಲ ಕಡಿದು ಹಸಿ ಗಿಡವನ್ನು ಹಾಕಿ ಸೊಪ್ಪು ತಂದು ಹಾಕ್ತೇವೆ. ಹಾಗೆ ಮಾಡಿ ಈಗ ಡಬಲ್ ಮಾಡ್ಕೊಳ್ಳೋದು ಗೊಬ್ಬರವನ್ನು.
1: ಎರೆ ಗೊಬ್ಬರದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ನೀವೇನಾದ್ರು ಪ್ರಯತ್ನ ಪಟ್ಟಿದ್ದೀರಾ?

0: ನಾವು ಮಾಡಿದ್ವಿ, ಆದರೆ ನಮ್ಮದು ಅಷ್ಟು ಸಕ್ಸಸ್ ಆಗಿಲ್ಲ. ಹಾಗಾಗಿ ಎಲ್ಲಾದರೂ ಸಿಗೋದನ್ನು ತರೋದು ಈಗ ಅಷ್ಟೇ. ಅಂದರೆ ಈ ನಾವು ಹೂವಿನ ಗಿಡಕ್ಕೆಲ್ಲ ವಿಶೇಷವಾಗಿ ಎರೆಹುಳು ಗೊಬ್ಬರನೇ ಹಾಕ್ತೇವೆ. ಅಂದರೆ
1: ಹೂ ಮತ್ತು ತರಕಾರಿ ಬಗ್ಗೆ ಆಮೇಲೆ ಮಾತನಾಡುವ. ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ನೀವು ಬಾಳೆ ಬೆಳಿಬೋದು, ಕಾಳು ಮೆಣಸು ಬೆಳಿಬೋದು, ಏಲಕ್ಕಿ ಬೆಳಿಬೋದು ಅಂತೆಲ್ಲ ಹೇಳಿದಿರಿ, ಈ ಬಗ್ಗೆ ಹೇಳಿ. ಈಗ ಕಾಳು ಮೆಣಸಿನ ಒಂದು ನಿರ್ವಹಣೆ ಅಂದರೆ ಏನು ಮಾಡಬೇಕು?
0: ಕಾಳು ಮೆಣಸಿನ ನಿರ್ವಹಣೆ ಅಂದರೆ ಅದು ಕಾಲಕಾಲಕ್ಕೆ ಅದಕ್ಕೂ ಕೂಡ ಔಷಧಿ ಇದನ್ನು ಉಪಯೋಗ ಮಾಡಬೇಕಾಗ್ತದೆ. ನಾವು ಈಗ ತೋಟಕ್ಕೆ ಏನು ಸಿಂಪಡಣೆ ಮಾಡ್ತೇವೆ ಔಷಧಿ, ಅಡಿಕೆ ಗಿಡಕ್ಕೆ, ಅಡಿಕೆಗೆ ಈಗ ಟೈಮಿಗೆ ಕೊಳೆ ರೋಗ ಇದು ಬರೋ ಟೈಮಿಗೆ ಸಿಂಪಡಣೆ ಮಾಡ್ತಾಗೆ ಅದು, ಹಾಂ, ಮಳೆಗಾಲದಲ್ಲಿ ಅದಕ್ಕೂ ಕೂಡ ಅದನ್ನೇ ನಾವು ವಿಶೇಷವಾಗಿ ಮೈಲು ತುತ್ತ ಅಂತ ಹೇಳ್ತೇವಲ್ಲ, ಅದು ಮತ್ತು ಸುಣ್ಣ, ಹಾಂ, ಅದನ್ನು ಹಾಕಿ ಅದಕ್ಕೆ ಮಾಡಬೇಕು, ಸಿಂಪಡಣೆ ಮಾಡಬೇಕು. ಇನ್ನು ಅದು ಎಲೆಗಳೆಲ್ಲ ಒಣಗಿ ಕೊಳೆತು ಹಿಂಗೆ ಅದನ್ನೆಲ್ಲ ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಇನ್ನು ಗೊಬ್ಬರ ಅಂದರೆ ಅಡಿಕೆ ಗಿಡಕ್ಕೆ ಹಾಕಿದ್ದೆ ಅದಕ್ಕೆ ಅದು ತಗೊಳ್ತದೆ, ಅದಕ್ಕೆ ಅಂತ ಬೇರೆ ಏನೂ ಬೇಕಾಗೋದಿಲ್ಲ.
1: ಕಾಳುಮೆಣಸು ಬಳ್ಳಿ ಇರುವಂಥ ಒಂದು ಅಡಿಕೆ ಮರಕ್ಕೆ ಸ್ವಲ್ಪ ಜಾಸ್ತಿ ಗೊಬ್ಬರ ಕೊಡೋದಿಲ್ಲ?
0: ಹಾಗಂತ ಇಲ್ಲ, ನಾವು ಎಲ್ಲ ಅಂದರೆ ಎಲ್ಲ ಅಡಿಕೆ ಗಿಡಕ್ಕೂ ಸಾಧಾರಣವಾಗಿ ಇಟ್ಕೊಳ್ತಾರೆ, ಅದೇ ಪ್ರಮಾಣದಲ್ಲಿ ಒಂದೇ ಪ್ರಮಾಣದಲ್ಲಿ ಹಾಕ್ತಾ ಹೋಗ್ತಾರೆ. ಹಿಂಗೆ
1: ಏಲಕ್ಕಿಗೆ ಆದರೆ
0: ಏಲಕ್ಕಿಗೆ ನಾವು ಸ್ವಲ್ಪ ಕೊಡಬೇಕಾಗ್ತದೆ, ಅದು ಕಸೆ ಬಿಡು ಟೈಮಿಗೆ ಸ್ವಲ್ಪ ಅದನ್ನು ಕೈ ಆಡಿಸಿ ಎಲ್ಲ ಮೇಲುಗಡೆ ಇದು ಮಾಡಿ ಏನಾದ್ರು ಕಸ ಗಿಸ ಇದ್ದಿದ್ದೆಲ್ಲ ತೆಗೆದು ಅದು ಸ್ವಲ್ಪ ಒಂದು ಸ್ಟ್ಯಾಂಡ್ ಥರ ಮಾಡಿಕೊಟ್ರೆ ಒಳ್ಳೆಯದು. ಅಂದರೆ ನಾಲ್ಕು ಮೂಲೆ ಚೌಕಾಕಾರದಲ್ಲಿ ಸ್ಟ್ಯಾಂಡ್ ಮಾಡಿ ಕಸೆಗಳನ್ನೆಲ್ಲ ಮೇಲೆ ಎತ್ತಿ ಕೊಟ್ಟರೆ ಒಳ್ಳೆಯದು. ಆ ಥರ ಮಾಡಿ ಅದಕ್ಕೂ ಸ್ವಲ್ಪ ಮಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗ್ತದೆ. ಅದಕ್ಕೆ ಎರೆಹುಳು ಗೊಬ್ಬರ ಅಥವಾ ಸಗಣಿ ಗೊಬ್ಬರ ಇದನ್ನೇ ಬಳಸ್ತೇವೆ ನಾವು.
1: ಈ ಏಲಕ್ಕಿ ಸಾಮಾನ್ಯವಾಗಿ ಹಣ್ಣು ಬರುವಂಥದ್ದು ಮಳೆಗಾಲದಲ್ಲಿ?
0: ಹಾಂ, ಅದು ಹೌದು. ಅಂದರೆ ಇನ್ನೂ ಸ್ವಲ್ಪ ದಿವಸ ಹೋಗ್ಬೋದು, ಅಂದರೆ ಒಂದೊಂದೇ ಮಣ್ಣಿನ ಇದರ, ಹಾಂ, ಸ್ವಲ್ಪ ಜಾಸ್ತಿ ಕಡಿಮೆ ಆಗ್ತದೆ. ಈಗ ಸ್ವಲ್ಪ ಎಳೆ ಏಲಕ್ಕಿ ಈಗ ಆಗಿದೆ, ಇನ್ನೊಂದು ತಿಂಗಳ ಹೋಗ್ಬೋದು. ಮಳೆಗಾಲದಲ್ಲಿ ಸ್ವಲ್ಪ ಅದನ್ನು ಇದು ಮಾಡಲಿಕ್ಕೆ ಒಣಸ್ಲಿಕ್ಕೆ ಅದಕ್ಕೆ ಕಷ್ಟ, ಅದು ಡ್ರೈಯರ್ ಅದು ಇದೇನಾದರೂ ಇಟ್ಕೊಂಡು ಮಾಡಬೇಕಾಗ್ತದೆ.
1: ಇವು ವಿಶೇಷವಾಗಿ ಈಗ ಏಲಕ್ಕಿ ಹಣ್ಣುಗಳನ್ನು ತಿನ್ನುವಂಥ ಈಗ ಮುಳ್ಳಹಂದಿನೋ ಅಥವಾ ಬೇರೆ ಸಮಸ್ಯೆಗಳು ಬರೋದಿಲ್ವ?
0: ಅದು ಭಾಳ ಇದೆ. ಅಂದರೆ ಒಂದು ಸಣ್ಣ ಥರ ಕುರ್ಲಿ ಏಡಿ ಅಂತೇವೆ ಅದು, ಹಾಂ, ಮತ್ತು ಈ ಹಾವು ಅದೆಲ್ಲ
1: ಹಾವು ತಿಂತದೆ ಏಲಕ್ಕಿ.
0: ನಾವು ಒಳನಾಡಿ ಭಾಷೆಯಲ್ಲಿ ಕೆರೆ ಹಾವು ಅಂತ ಹೇಳ್ತೇವೆ. ಅದು ಸಣ್ಣ ತೂತು ಮಾಡಿ ಒಳಗಿನ ಬೀಜವನ್ನೆಲ್ಲ ತಿಂದುಬಿಡ್ತದೆ, ಹಾಂ, ಪೊಳ್ಳಾಗಿರ್ತದೆ ಅದು. ಅದಕ್ಕೆ ಏಲಕ್ಕಿಗೆ ಕೂಡ ಬಾಧೆ ಬಹಳ ಇದೆ, ಆದರೆ ನಾವು ಅದನ್ನು ಮೇಂಟೈನ್ ಮಾಡಬೇಕು ಸ್ವಲ್ಪ.
1: ಹೇಗೆ ಮಾಡೋದು ಮೇಂಟೈನ್?
0: ಹೇಗೆ ಮಾಡೋದು ಅಂದರೆ ಈಗ ಏಡಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಆದರೂ ಸ್ವಲ್ಪ ಏನಾದರೂ ಒಂದು ಔಷಧಿ ಅಥವಾ ಏನಾದರೂ ಒಂದು ಅಲ್ಲಿ ಅವರಿಗೆ ಸ್ವಲ್ಪ ಹಾವಿಗೆ ಸ್ವಲ್ಪ ಹೆದರಿಕೆ ಆಗುವಂಗೆ ಏನಾದರೂ ಬಟ್ಟೆ ಗಿಟ್ಟೆ ಕಟ್ಟಿ ಆ ಥರ ಮಾಡಿ ಇಟ್ಕೊಳ್ಬೇಕು.
1: ಮೆಷ್ ಏನಾದರೂ ಹಾಕ್ಲಿಕ್ಕೆ
0: ಇಲ್ಲ, ಅದು ಬಲೆ ಟೈಪ್ ಹಾಕೋದಂದ್ರೆ ನಾವು ತೋಟದಲ್ಲೇ ಅದು ಇದು ಮಾಡೋದಾದ್ರಿಂದ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಾಡಬಹುದು ಅಷ್ಟೇ.
1: ಸರ್, ಈಗ ಅಡಿಕೆಯಲ್ಲಿ ವಿಶೇಷವಾಗಿ ಕೊಳೆ ರೋಗದ ನಿರ್ವಹಣೆಗಾಗಿ ನೀವು ಬೋರ್ಡೋ ಸಿಂಪರಣೆ ಮಾಡ್ತೀರಿ ಅಂತ ಹೇಳಿದಿರಿ, ಆ ಬೋರ್ಡೋ ಸಿಂಪರಣೆ ಕಾಲಕಾಲಕ್ಕೆ ಸರಿಯಾಗಿ ಆಗ್ತಾ ಇದೆಯೋ ಅಥವಾ ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ತದ?
0: ಕಾಲಕಾಲಕ್ಕೆ ಆಗ್ತಾ ಇದೆ. ಅಂದರೆ ನಮಗೆ ಸ್ವಲ್ಪ ಕೂಲಿ ಕೆಲಸದವ್ರ ಅಭಾವದಿಂದ ಹೆಚ್ಚು ಕಡಿಮೆ ಆಗ್ತದೆ ಒಂದೊಂದ್ಸಲ
1: ಮಳೆ ಕೂಡ,
0: ಮಳೆ, ಹಾಂ, ಫಸ್ಟಿಗೆ ಮಳೆ ಇಲ್ಲ ಅಂತೇಳಿ ನಾವು ಬಿಟ್ಕೊಳ್ಳೋದು, ಆಮೇಲೆ ಸಡನ್ನಾಗಿ ಮಳೆ ಪ್ರಾರಂಭ ಆದರೆ ನಮಗೆ ಔಷಧಿ ಸಿಂಪಡಣೆಗೆ ಅವಕಾಶವೇ ಸಿಗುವುದಿಲ್ಲ. ಈಗ ಕಳೆದ ವರ್ಷ ಎಲ್ಲ ಹಾಗೆ ಆಯಿತು, ಕೊಳೆ ರೋಗ ಸ್ವಲ್ಪ ಜಾಸ್ತಿನೇ ನಮಗೊಂದಿಸಿ ಇದರಲ್ಲಿ ಎಲ್ಲ ಕಡೆಯೂ ಕೊಳೆ ಜಾಸ್ತಿ ಆಯಿತು. ಹಾಗಾಗಿ ಈ ಸಲ ಸ್ವಲ್ಪ ಜನ ಎಚ್ಚೆತ್ಕೊಂಡಿದ್ದಾರೆ, ಮೇಲೆ ಅಷ್ಟಿಗೆ ಎಲ್ಲ ಔಷಧಿ ಸಿಂಪಡಣೆ ಮಾಡಿದ್ದಾರೆ.
1: ಮೇಲೆ ಮಳೆ ಬಂದಿದೆ,
0: ಮೇದಲ್ಲಿ ಬಂದರೆ ಸ್ವಲ್ಪ ಆ ಟೈಮಿಗೆ ಇದು ಮಾಡಿಕೊಂಡಿದ್ದಾರೆ. ತಿಂಗಳಿಗೆ ಒಂದು ಸಲ, ತಿಂಗಳ ಅಂದರೆ 28 ದಿವಸಕ್ಕೆ ಶುರು ಮಾಡೋದೇ. ಮಳೆ ಬಂದರೆ ಸ್ವಲ್ಪ ಕಷ್ಟ ಆಗ್ತದೆ, ಕೊಳೆ ಈಗ 2-3 ವರ್ಷ ಆಯಿತು ಎಲ್ಲರೂ ಕೊಳೆ ಅನುಭವಿಸ್ತಾ ಇದ್ದಾರೆ.
1: ಆಮೇಲೆ ಈಗ ಅಡಿಕೆ ತೋಟದ ಒಳಗಡೆ ಈ ಬಾಳೆ ಗಿಡಗಳನ್ನು ನಿರ್ವಹಣೆ ಅಂದರೆ ಏನೇನು ಮಾಡಬೇಕು?
0: ಅದಕ್ಕೆ ವಿಶೇಷ ಏನು ಕೆಲಸ ಇಲ್ಲ, ಬಾಳೆ ಗಿಡ ಸರಿಯಾಗಿ ನಾವು ಹಚ್ಕೊಂಡ್ರೆ ನಿರ್ವಹಣೆಗೆ ಅಂತ ಏನು ವಿಶೇಷ ಇಲ್ಲ. ಸ್ವಲ್ಪ ಮಂಗಗಳ ಕಾಟ ಒಂದು ಬಿಟ್ಟರೆ, ಮಂಗ ಹಂದಿ ಈ ಥರದ ಕಾಟ ಬಿಟ್ಟರೆ ಬಾಳೆ ಗಿಡಕ್ಕೆ ನಿರ್ವಹಣೆ ಅಂತೇನು ವಿಶೇಷ ಕೆಲಸ ಇಲ್ಲ. ಬಾಳೆ
1: ಸ್ಪ್ರಿಂಕ್ಲರ್ ನೀರು ಹಾಕುವಾಗ ತೊಂದರೆ ಆಗೋದಿಲ್ವ?
0: ಹಾಂ, ಅದಾಗ್ತದೆ, ಆದರೆ ಸ್ವಲ್ಪ ಡಿಫ್ರೆನ್ಸ್ ಭಾಳ ಇಟ್ಕೋಬಾರ್ದು. ಇನ್ನು ಭಾಳ ಬಂದರೆ ಇಲ್ಲ, ಬಾಳೆ ಗಿಡ ಭಾಳ ದೊಡ್ಡ ಹಿಂಡಾದಾಗ ಅದನ್ನು ತೆಗಿಬೇಕು, ಇಲ್ಲಾಂದರೆ ಗೊನೆ ಜಕ್ಕು ಬರಲಿಕ್ಕೆ ಸಣ್ಣ ಸಣ್ಣ ಬರಲಿಕ್ಕೆ ಆಗ್ತದೆ. ಹಾಗಾಗಿ ಅದನ್ನು ಸ್ವಲ್ಪ ಕಡಿಮೆನೇ ಇಟ್ಕೊಳ್ಬೇಕು.
1: ಆಮೇಲೆ ಈಗ ಅಡಿಕೆಯ ಕೊಯ್ಲು ಮತ್ತು ಸಂಸ್ಕರಣೆ ಬಗ್ಗೆ ಹೇಳಿ, ಇಲ್ಲ ಚಾಲಿ ಮಾಡುವಂಥದ್ದು, ಒಣಗಿಸುವಂಥದ್ದು ಅಥವಾ ಬೇಯಿಸುವಂಥದ್ದು?

0: ಅಂದರೆ ನಾವೀಗ ಅಕ್ಟೋಬರ್ ನವಂಬರ್ದಲ್ಲಿ ಹಣ್ಣಾಗ್ತಾ ಬರ್ತದೆ, ಆವಾಗ ನಾವು ಹಸಿ ಅಡಿಕೆಯನ್ನು ಅಂದರೆ ಕಾಯಿ ಅಡಿಕೆ ಅಂತೇವೆ ಅದನ್ನು ತೆಗೆದು ಸುಲಿದು ಬೇಯಿಸಿ ಕೆಂಪಡಿಕೆ ಮಾಡೋದು. ಅದರ ಜೊತೆ ಅಡಿಕೆ ತೆಗಿಬೇಕಾದ್ರೆ ಈಗ ಹಣ್ಣಾಗಿದ್ದನ್ನು ತೆಗೆದು ಅದನ್ನು ಬಿಳಿ ಅಡಿಕೆ ಚಾಲಿ ಅಡಿಕೆ ಮಾಡ್ತೀವಿ. ಇನ್ನು ಇದನ್ನು ಬಣದ ಅಡಿಕೆಯನ್ನು ಬೇಯಿಸಿ ಒಣಸಿ ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ. ಮತ್ತು ಅಡಿಕೆ ಅದನ್ನು ಅಂದರೆ ಈಗ ಚಾಲಿಯನ್ನು ನಾವು 1 ಕ್ವಿಂಟಲ್ ಮಾಡೋದು, ಕೆಂಪಡಿಕೆಯನ್ನು 75 ಕೆಜಿ ಆಗ್ತದೆ. ಅಂದರೆ ಅಷ್ಟು ಸ್ವಲ್ಪ ಕಡಿಮೆ ಬರ್ತದೆ, ಆದರೂ ಸ್ವಲ್ಪ ಜಾಸ್ತಿ ರೇಟ್ ಜಾಸ್ತಿ ಅಂತೇಳಿ ಅದನ್ನೇ ಮಾಡ್ತೇವೆ ನಾವು. ಅಂದರೆ ಎರಡು ಸಮಾನವಾಗಿ ಇಟ್ಕೊಳ್ತೇವೆ, ಚಾಲಿ ಮತ್ತು ಬಣ್ಣ. ನಾವು ಅಂದರೆ ಯಾವುದೇ ಒಂದು ಜಾಸ್ತಿ ಮಾಡ್ಕೊಳ್ಳೋದಿಲ್ಲ, ಅಂದರೆ ರೇಟ್ ಡಿಫ್ರೆನ್ಸ್ ಇರೋದರಿಂದ ಈಗ ಚಾಲಿಗೆ ರೇಟ್ ಬರ್ತದೆಯೋ ಬಣ್ಣಕ್ಕೆ ರೇಟ್ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಎರಡನ್ನು ಸರಿ ಸಮಾನವಾಗಿ ಮಾಡ್ಕೊಂಡು ಹೋಗ್ತೇವೆ.
1: ಅಡಿಕೆಯಲ್ಲಿ ಕೊಯ್ಲು ಮಾಡಿದ ನಂತರದ ನಿರ್ವಹಣೆ ಅಂತಂದರೆ ಅದನ್ನು ಅಳತಿಗೆ ಸ್ಟಾಕ್ ಇಡುವಂಥ ಒಂದು ಪದ್ಧತಿ ಇದೆಯೋ ಅಥವಾ ನೇರವಾಗಿ ಮಾರಾಟ ಮಾಡ್ತೀರಾ?
0: ಇಲ್ಲ, ನಾವು ಸ್ಟಾಕ್ ಇಡ್ತೇವೆ. ಅಂದರೆ ಚಾಲಿ ಅಂದರೆ ಚಾಲಿ ಅನ್ನೋದು ಸುಲಿದಾದ ಮೇಲೆ ಅದನ್ನು ಬೇರೆ ಬೇರೆ ಕ್ವಾಲಿಟಿ ಮಾಡ್ತಾರೆ. ಅಂದರೆ ಕೊಳೆ ಬೇರೆ, ಬಿಳಿ ಗೋಟು ಬೇರೆ, ಅದರಲ್ಲಿ ಮತ್ತು ಸೆಕೆಂಡ್ ಬೇರೆ, ಫಸ್ಟ್ ಕ್ಲಾಸ್ ಬೇರೆ. ಆ ಥರ ಮಾಡಿ ಗೋಟು ಕೊಳೆ ಮತ್ತು ಈ ಸೆಕೆಂಡ್ ಇದ್ದಿದ್ದನ್ನೆಲ್ಲ ಕೊಟ್ಟು ಬಿಡ್ತೇವೆ. ಅದು ಭಾಳ ದಿವಸ ಇಟ್ಕೊಳ್ಳಿಕ್ಕೆ ಕಷ್ಟ. ಈ ಫಸ್ಟ್ ಅಂತ ಚಾಲಿ ಮಾಡಿದ್ದನ್ನು ಇಟ್ಕೊಳ್ತೇವೆ ನಾವು. ಅದು ಯಾವಾಗ ರೇಟ್ ಬರ್ತದೆ ಅಂತ ನೋಡಿ ಕೊಡೋದು. ಇನ್ನು ಬಣ್ಣದ ಅಡಿಕೆಯಲ್ಲೂ ಹಾಗೆ, ಅದು ಕೆಂಪದ ಬೆಟ್ಟೆ ಅಂತ ಹೇಳ್ತೇವೆ, ಅದು ಕೊಳೆ ಅದು ಹಾಳಾಗ್ತದೆ ಅಂತಲ್ಲ, ಅದನ್ನೆಲ್ಲ ಸ್ವಲ್ಪ ಮೊದಲೇ ಕೊಟ್ಕೊಳ್ತಾರೆ. ಈಗ ಫಸ್ಟ್ ಅಡಿಕೆ ಮಾತ್ರ ಇಟ್ಕೊಳ್ಳೋದು. ಅದು ನಾವು ಕೆಲವೊಂದು ಸಲ ನಾವು ಮನೆಯಲ್ಲೇ ಇಟ್ಕೊಳ್ತೇವೆ, ಕೆಲವೊಂದ್ಸಲ ಮಾರ್ಕೆಟಿಗೆ ತಗೊಂಡೋಗಿಡ್ತೇವೆ ಅಲ್ಲಿ.
1: ಆಮೇಲೆ ಅಡಿಕೆ ತೋಟದಲ್ಲಿ ನೀರಿನ ನಿರ್ವಹಣೆ ಎಲ್ಲ ಹೇಗೆ? 4-5 ದಿವಸಕ್ಕೆ ಒಂದ್ಸಲ ನೀರು ಕೊಡಬೇಕು ಅಥವಾ ಆ ಮಣ್ಣಿನ ಒಂದು ತೇವಾಂಶವನ್ನು ನೋಡಿಕೊಂಡು ಕೊಡುವಂಥದ್ದು ಹೇಗೆ?
0: ಅದು ಮಣ್ಣಿನ ತೇವಾಂಶ ನೋಡ್ಕೊಳ್ಬೇಕಾದ್ರೆ ಅಂದರೆ ಕೆಲವು ಇದರಲ್ಲಿ ನಮ್ಮದು ತೋಟದಲ್ಲೂ ಹೌದು, ಅಡಿತಂಗ್ಳು ಅಂತ ಹೇಳ್ತೇವೆ, ಅದು ಫುಲ್ ಒಣಗೋದೇ ಇಲ್ಲ. ಅದು ಅಲ್ಲಿ ಸ್ವಲ್ಪ ಕಡಿಮೆ ಕೊಡಬೇಕಾಗ್ತದೆ. ಅಂದರೆ ಇಲ್ಲಾಂದರೆ ಮಳೆಗಾಲದಲ್ಲಿ ಕೊಳೆ ಜಾಸ್ತಿ, ಇಲ್ಲಾಂದರೆ ನಾವು ಬೇಸಿಗೆಯಲ್ಲೂ ನಾವು ನೀರು ಕೊಡ್ತಾನೆ ಉಳಿದ್ರೆ ಅಲ್ಲಿ ಕೊಳೆ ಜಾಸ್ತಿ ಬರ್ತದೆ. ಇನ್ನು ಸ್ವಲ್ಪ ಗುಡ್ಡ ಪ್ರದೇಶ, ಒಣ ಭೂಮಿ ಇದ್ದಲ್ಲಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋತೇವೆ. ಈಗ ಇಲ್ಲಿ ಕೊಟ್ಟಿವೆ ಅಂದರೆ ಇನ್ನು ಇಲ್ಲಿ ಮುಗಿದ ಮೇಲೆ ಮುಂದಿನ ಆಚೆ ಕಡೆ ಹಿಂಗೆ ಮಾಡಿಕೊಂಡು 15 ದಿವಸಕ್ಕೆ ಒಂದ್ಸಲ ಅಲ್ಲಿ ಬರಲೇಬೇಕು. ಇದಕ್ಕೆ
1: ಹೇಗೆ 15 ದಿವಸಕ್ಕೆ ಒಂದ್ಸಲ ಕೊಟ್ಟರೆ ಸಾಕು? ಹಾಂ,
0: ಸಾಕಾಗ್ತದೆ. 15 ದಿವಸಕ್ಕೆ ಒಂದ್ಸಲ ಕೊಟ್ಟರೆ ಸಾಕು. ಅಂದರೆ ಒಂದು ಕಡೆ ಕೊಟ್ಟರೆ 1 ದಿವಸ, ಅಂದರೆ ಈಗ ಎಲ್ಲ ಕಡೆ ಸ್ಪಿಂಕ್ಲರ್ ಅಲ್ಲ, ಅಲ್ಲಿ 1 ದಿವಸ ಅಲ್ಲಿ ಕಂಟಿನ್ಯೂ ಅಲ್ಲೇ ಇಡೋದು, ಚೇಂಜ್ ಮಾಡೋದಿಲ್ಲ. ಇವತ್ತು ಇಲ್ಲಿ, ಮುಂದೆ 3ನೇ ದಿವಸ ಮತ್ತೊಂದು ಕಡೆ, ಹೆಂಗೆ ಹಾಗೆ ಮಾಡ್ತಾ.
1: ಈಗ ಕೃಷಿಯಲ್ಲಿ ಯಾಂತ್ರೀಕರಣದ ಒಂದು ಸಾಧ್ಯತೆಯ ಬಗ್ಗೆ ಹೇಳಿ. ಈಗ ನಿಮ್ಮ ತೋಟದಲ್ಲಿ ಬೇರೆ ಬೇರೆ ಯಂತ್ರಗಳ ಬಳಕೆ ಆಗ್ತಾ ಇದೆ. ಯಂತ್ರ ಅಂದರೆ ದೊಡ್ಡ ದೊಡ್ಡ ಯಂತ್ರಗಳು ಅಂತಲ್ಲ, ಒಂದು ಕಾರ್ಬನ್ ಫೈಬರ್ ದೋಟಿ ಆಗ್ಬೋದು, ಕಳೆ ಕೊಚ್ಚುವ ಯಂತ್ರ ಆಗ್ಬೋದು, ಇದರ ಬಳಕೆಯಲ್ಲಿ ಆಗ್ತಾ ಇದೆಯಾ?
0: ಹಾಂ, ಕಳೆ ಮಿಷನ್ ಉಪಯೋಗಿಸ್ತೇವೆ. ಇನ್ನು ಡೋಟಿ ಅಂತ ಈಗ ಅಡಿಕೆ ಕೊಯ್ಲಿಕ್ಕೆ ಬಂದಿದೆ, ಅದನ್ನು ಉಪಯೋಗಿಸ್ತೇವೆ. ಇನ್ನು ಈಗ ಔಷಧಿ ಸಿಂಪರಣೆಗೂ ಮಿಷನ್ ಬಂದಿದೆ. ಅದು ಈಗ ಒಂದು ಮಿಷನ್ ಇಟ್ಕೊಂಡ್ರೆ ಇಬ್ಬರು ಔಷಧಿ ಸಿಂಪರಣೆ ಮಾಡ್ಬೋದು. ಆ ಥರ ಅದನ್ನು ಮಿಷನ್ ಇಟ್ಕೊಂಡಿದ್ದೇವೆ. ಥೋಡೆ ಮತ್ತೆ ಯಾವುದಂತ ದೊಡ್ಡ ಮಿಷನ್ ಏನಿಲ್ಲ.
1: ಇಂಥ ಯಂತ್ರಗಳು ಬಂದ ನಂತರ ನಿಮ್ಮ ಕೃಷಿ ಎಷ್ಟರ ಮಟ್ಟಿಗೆ ಸುಲಭ ಆಗಿದೆ?
0: ಸುಲಭ ಅಂದರೆ ಮೊದಲೆಲ್ಲ ಇದು ಔಷಧಿ ಸಿಂಪಡಣೆ ಮಾಡಬೇಕಾದ್ರೆ ಒಬ್ಬರು ಹಿಡ್ಕೊಂಡು ಅದನ್ನು ಪಂಪ್ ಹಾಕ್ತಾ ಇರಬೇಕಾಗ್ತಿತ್ತು. ಹಾಂ, ವೈರ್ ಎಳಿಲಿಕ್ಕೆ ಬೇಕು, ಅಂಥದ್ದೇನಿಲ್ಲ. ಸವಲತ್ತು ಆಗ್ತದೆ ಅದರಿಂದ ಈ ಮಿಷನ್ ಇದಾಗಲಿ. ಇನ್ನು ಅಡಿಕೆ ಕೊಯ್ಲಿಕ್ಕೆ ಅವ್ರು ಬರಲಿಲ್ಲ ಅಂದರೂ ರೂಢಿ ಮಾಡಿಕೊಂಡ್ರೆ ಮನೆಯಲ್ಲಿ ನಾವೇ ಆದರೂ ಮಾಡ್ಕೊಳ್ಬೋದು.
1: ಮಳೆಗಾಲದಲ್ಲಿ ಕೂಡ ಮರ ಹತ್ತಬೇಕಾಗಿಲ್ಲ, ಕೆಳಗಿನಲ್ಲೇ ಸಿಂಪಡಣೆ ಮಾಡಬಹುದು.
0: ಹೌದೌದು, ಮಳೆಗಾಲದಲ್ಲಿ ಅವಶ್ಯಕತೆ ಇಲ್ಲ. ಈಗೆಲ್ಲ ಮರ ಹತ್ತೋರು ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಸ್ವಲ್ಪ ಎಲ್ಲ ಬಿದ್ದುಕೊಂಡಿದ್ದಾಗೆ ಮರ ಹತ್ತೋರು ಸಿಗೋದು ಕಷ್ಟ. ಈಗ ಮರ ಹತ್ತುವಂಥ ಕೆಲಸ ಇರೋದಿಲ್ಲ ಮಿಷನರಿಯಿಂದ.
1: ಆಮೇಲೆ ಈಗ ಹೂವಿನ ಕೃಷಿ ಮತ್ತು ತರಕಾರಿ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿರಿ, ಈ ಬಗ್ಗೆ ಹೇಳಿ.
0: ಹೂವಿನ ಕೃಷಿ ಅಂದರೆ ನಾವು ಹೂವನ್ನು ಬೆಳಿತೇವೆ, ಗುಲಾಬಿ ವಿಶೇಷವಾಗಿ. ಗುಲಾಬಿ ನಮ್ಮದು ಜಾಸ್ತಿ, ಹಾಗಂತ ಅದು ಮಾರಾಟಕ್ಕಲ್ಲ, ನಮಗೆ ನೋಡಿ ಖುಷಿ ಪಡಲಿಕ್ಕೆ ಅಂತ ಮಾಡ್ಕೊಳ್ತೇವೆ. ಅದಕ್ಕೂ ಹಾಗೆ, ಅದಕ್ಕೆ ನೀರು ಗೊಬ್ಬರ ಸ್ವಲ್ಪ ಜಾಸ್ತಿ ಬೇಕು. 2 ತಿಂಗಳ 3 ತಿಂಗಳ ಹಿಂಗೆ ಒಂದು ಸಲ ಎರೆಹುಳು ಗೊಬ್ಬರ ಮತ್ತು ಸಗಣಿ ಗೊಬ್ಬರ ಹಾಕ್ತೇವೆ ನಾವು. ಅದು ಭಾಳ ಹಾಕೋದಲ್ಲ, ಸ್ವಲ್ಪ ಅಂದರೆ ಸಗಣಿ ಗೊಬ್ಬರ ಅಂದರೆ 1-2 ಕೆಜಿ, ಎರೆಹುಳು ಗೊಬ್ಬರ ಅಂದರೆ 1.5 ಕೆಜಿನೂ ಇಲ್ಲ, 1/2 ಕೆಜಿ ಅಷ್ಟು ಕೊಡೋದು. 3 ತಿಂಗಳಿಗೆ ಒಂದು ಸಲ ಕೊಡಲೇಬೇಕು, 4 ದಿವಸಕ್ಕೆ ಒಂದು ಸಲ ನೀರು ಹಾಕಬೇಕು. ಸ್ವಲ್ಪ ಬಿಸಿಲು ಜಾಸ್ತಿ ಬೇಕು. ಮತ್ತು ಈ ಹೂವಿನ ಗಿಡ ಹೌದು, ತರಕಾರಿನೂ ಹೌದು. ಈಗ ನಾವಲ್ಲಿ ಮಾಡಿದ್ವಿ ನೋಡ್ತಾ ಕುಂತ್ವಿ ಅಂದರೆ ಅದಾಗೋದಿಲ್ಲ. ಅದು

0: ದಿವಸಕ್ಕೆ ಒಂದು ಸಲ ಆದರೂ ಹೋಗಿ ಅದನ್ನೆಲ್ಲ ಮುಟ್ಟಿ ಸ್ವಲ್ಪ ನೋಡಿ ಅಲ್ಲಿ ಅಡ್ಡಾಡಿ ಬರಬೇಕು. ಅಷ್ಟಾದರೆ ಹೂವು ಫುಲ್ಲಾಗ್ತದೆ. ಈಗ ಸಿಟಿಯೊಳಗೆಲ್ಲ ಇವರು ನರ್ಸರಿಯಲ್ಲಿ ಏನು ಔಷಧಿ ಸಿಂಪಡಣೆ ಮಾಡಿ ಹೂವನ್ನು ಬೆಳೆಸ್ತಾರಂತೆ, 15 ದಿವಸಕ್ಕೆ ಬರ್ತದೆ ಇದು ಹಾಕಿದರೆ ಅಂತ ಹೇಳ್ತಾರೆ. ನಾವು ಆ ಥರ ಅಲ್ಲ, ನಾವೇ ಹೋಗಿ ಅದನ್ನು ಮುಟ್ಟಿ ಎಲ್ಲ ಇದು ನೋಡಿ ನೀರು ಬಿಟ್ಟು ಈ ಥರ ಮಾಡಿ ಹೂವನ್ನು ಬೆಳೆಸ್ತೇವೆ. ಅದನ್ನು ನಮ್ಮ ಖುಷಿಗೋಸ್ಕರ ಮಾಡ್ಕೊಂಡು.
1: ಈಗ ಗುಲಾಬಿ ಆಗ್ಬೋದು ಅಥವಾ ಬೇರೆ ಬೇರೆ ಹೂವಿನ ಗಿಡಗಳಾಗ್ಬೋದು, ಇದರಲ್ಲಿ ಕೀಟ ಮತ್ತು ರೋಗಗಳು ಏನೇನು ಬರ್ತವೆ ಮತ್ತು ನಿರ್ವಹಣೆ ಎಲ್ಲ ಮಾಡೋದು ಹೇಗೆ?
0: ಕೀಟ ಅಂದರೆ ಅದಕ್ಕೆ ಬರ್ತದೆ, ಈ ಎಲೆ ಎಲ್ಲ ಸುರುಳಿ ಆಗಿಬಿಡ್ತದೆ ಒಂಥರ ಹುಳ ಇದಾಗಿ. ಇನ್ನು ಹುಳ ತಿನ್ನೋದು ಇದು ಜಾಸ್ತಿ. ಇನ್ನು ಬೇರು ಬೇರಿಗೂ ಬರ್ತದೆ ಒಮ್ಮೊಮ್ಮೆ ಬೇರು ಕೊಳೆ. ಅದಕ್ಕೆಲ್ಲ ನಾವೇನು ಮಾಡ್ತೇವೆ, ಈಗ ಎಲೆಗೆ ಬಂದಿದ್ದಕ್ಕೆ ಈಗ ನಮ್ಮದು ಕಟ್ಟಿಗೆ ಒಲೆಯಲ್ಲಿ ಬೂದಿ ಇರ್ತದಲ್ಲ, ಆ ಬೂದಿಯನ್ನು ಸಿಂಪಡಣೆ ಮಾಡ್ತೇವೆ. ಇನ್ನು ಬೇರು ಕೊಳೆ ಇದಕ್ಕೆ ಈ ಗೋಮೂತ್ರವನ್ನು ಹಾಕೋದು, ಅಂದರೆ ಒಂದು ತಂಬಿಗೆ ಗೋಮೂತ್ರ ಇದ್ದರೆ ಅದು ಒಂದು ಬಕೆಟ್, ಅಂದರೆ ಒಂದು ಅದ ಒಂದು ದೊಡ್ಡ ಬಕೆಟಲ್ಲಿ ಒಂದು ಬಕೆಟ್ ಮಾಡ್ಕೋಬೇಕು. ಅದನ್ನು ಆ ಗೋಮೂತ್ರವನ್ನು ಹಾಕಿದರೆ ಸ್ವಲ್ಪ ಕಂಟ್ರೋಲ್ ಆಗ್ತದೆ ಬೇರು ಕೊಳೆ. ಅದು ಈ ಮಳೆ ಜಾಸ್ತಿಯಾಗಿ ಸ್ವಲ್ಪ ಬಿಸಿಲು ಬಿದ್ದ ಕೂಡ ಬೇರು ಕೊಳೆ ಬರೋದು ಜಾಸ್ತಿ ಹೂವಿನ ಗಿಡಕ್ಕೆ, ಆ ಟೈಮಿಗೆ ಅದನ್ನು ಉಪಯೋಗಿಸ್ತೇವೆ.
1: ಈಗ ನೆಲದಲ್ಲಿ ಅಂದರೆ ಸಾಲು ಮಾಡಿ ನೀವು ತರಕಾರಿ ಬೆಳೆಯುವಂಥದ್ದು ಅಥವಾ ಗ್ರೋ ಬ್ಯಾಗ್ ಅಂತ ಹೇಳ್ತಿರಲ್ಲ ಅಂಥದ್ರಲ್ಲಿ ಬೆಳಿತೀರಾ?
0: ಇಲ್ಲ, ನಮ್ಮದು ನೆಲದ ಮೇಲೆ ಬೆಳೆಯೋದು, ಇದು ಮಡಿ ಮಾಡಿಕೊಂಡು. ಹಾಂ, ಸ್ವಲ್ಪ ಈಗ ಮೇಲೆ ಅಷ್ಟಕ್ಕೆ ಮಾಡ್ಕೊಬಿಡ್ತೇವೆ, ಅಂದರೆ ಮಳೆ ಬಂದಮೇಲೆ ಮಣ್ಣೆಲ್ಲ ರಾಡಿ ಆಗಿಬಿಡ್ತದಲ್ಲ, ಆ ಥರ ಮಾಡಿಕೊಂಡು. ಈಗ ಈಗೆಲ್ಲ ಬಳ್ಳಿ ಸೌತೆ ಈ ಸೋಡಿಗೆ ಅಂತ ಹೇಳ್ತೇವಲ್ಲ, ಅದೆಲ್ಲ ಈಗ ಸ್ವಲ್ಪ ಬಳ್ಳಿ ದೊಡ್ಡ ದೊಡ್ಡ ಆಗಿರ್ತದೆ. ಇನ್ನು ಇದು ಗಣೇಶ ಚೌತಿ ಆ ಟೈಮಿಗೆ ನಮಗೆಲ್ಲ ಬೆಳೆ ಸಿಗ್ತದೆ ಅದು ತರಕಾರಿದು. ಇನ್ನು ಬೇಸಿಗೆಯಲ್ಲಿ ಸ್ವಲ್ಪ ಅಗಲ ಇದು ಮಾಡಿಕೊಂಡು ಆ ಥರ ಮಾಡಿ ಮಾಡ್ತೇವೆ.
1: ಹಾಗಲಕಾಯಿ ಬೆಂಡೆ ಬದನೆ ಎಲ್ಲ ಮಾಡ್ತೇವೆ.
0: ಹಾಂ, ಎಲ್ಲ ಹಾಗಲಕಾಯಿ, ಇನ್ನು ಮೊಗೆ ಮತ್ತು ಟೊಮೆಟೊ ಬದನೆಕಾಯಿ ಅದು ಸಾಧಾರಣ ಹಳ್ಳಿಯಲ್ಲಿ ಆಗುವಂಥದ್ದನ್ನೆಲ್ಲ ಬೆಳಿತೇವೆ. ಇನ್ನು ಈ ಗೆಡ್ಡೆ ಗೆಣಸು ಬೆಳೆಯೋದು ಕಡಿಮೆ.
1: ಪೇಟೆಯಿಂದ ದುಡ್ಡು ಕೊಟ್ಟು ತರುವಂತಹ ತರಕಾರಿಗೂ ನೀವು ಬೆಳೆಸಿರುವಂತಹ ತರಕಾರಿಗೂ ಏನು ವ್ಯತ್ಯಾಸ ಕಾಣ್ತದೆ, ಏನು ಖುಷಿ ಕಾಣ್ತದೆ?
0: ನಾವು ಬೆಳೆದಿದ್ದು ನಾವು ಗಿಡದಿಂದ ತಂದು ಕೂಡಲೇ ಅದನ್ನು ಅಡುಗೆ ಮಾಡ್ಬೋದು, ಎಲ್ಲಿ ಫ್ರಿಜ್ಜಲ್ಲಿ ಇಡೋದು ಇದು ಅಂಥ ಸಮಸ್ಯೆ ಇಲ್ಲ. ಇನ್ನು ಪೇಟೆ ತರಕಾರಿಯಲ್ಲಿ ಸಾಕಷ್ಟು ಔಷಧಿಗಳ ಸಿಂಪಡಣೆ ಇರ್ತದೆ, ನಾವು ಅದನ್ನು ನಿಜವಾಗಿ ವಿಷ ನಾವು ಸೇವಿಸಿದಷ್ಟೇ ಇದೆ ಅದು. ಆದರೆ ಅನಿವಾರ್ಯದಲ್ಲಿ ಒಮ್ಮೊಮ್ಮೆ ತರಬೇಕಾಗ್ತದೆ, ಎಲ್ಲರಿಗೂ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಇದು. ಆದರೆ ಆದಷ್ಟು ನಾವು ನಮ್ಮ ತೋಟದಲ್ಲಿ ಇರುವಂಥ ಸೊಪ್ಪುಗಳನ್ನೇ ಈಗ ತಂಬಳಿ ಚಟ್ನಿ ಅಂಥದ್ದನ್ನು ಮಾಡ್ಕೊಳ್ಬೋದು, ತೋಟದಲ್ಲಿ ಸಾಕಷ್ಟು ಇರ್ತದೆ ಅದು, ನಾವು ಮಾಡಬೇಕಂತಿಲ್ಲ, ಅದೇ ಆಗಿರ್ತದೆ. ತರಕಾರಿ ಬೆಳಿಲಿಕ್ಕೆ ಆಗದಿದ್ದವ್ರಿಗೆ ಕೂಡ ನಮ್ಮ ತೋಟದಲ್ಲಿ ಇರುವಂಥದ್ದೇ ಸೊಪ್ಪುಗಳನ್ನು ಬಳಸಿ ಮಾಡ್ಕೊಳ್ಬೋದು. ಆದಷ್ಟು ಪೇಟೆ ತರಕಾರಿ ಕಡಿಮೆ ಮಾಡಬೇಕು, ಅವರಿಗೂ ಅವರು ರೈತರೇ, ಅವರಿಗೂ ಅದರಿಂದ ಜೀವನೋಪಾಯ ಆಗಬೇಕು ನಿಜ. ಆದರೆ ಈಗ ಔಷಧಿ ಸಿಂಪಡಣೆ ಮಾಡೋದು ಅವರಿಗೂ ಕೂಡ ಅನಿವಾರ್ಯ ಆಗ್ಬೋದು ಈ ಕೀಟ ಈಗಿನ ಇದರಲ್ಲಿ ಭಾಳ ಜಾಸ್ತಿ ಆದ್ದರಿಂದ. ಆದರೆ ನಾವು ಈಗ ಸಿಟಿಯಲ್ಲಿದ್ದವರಿಗೆ ಅದು ಅನಿವಾರ್ಯ, ಹಳ್ಳಿಗಳಲ್ಲಿದ್ದವರಿಗೆ ಪೇಟೆ ತರಕಾರಿ ಅನಿವಾರ್ಯ ಅಲ್ಲ. ಆದರೂ ಈಗ ಕೆಲವೊಬ್ಬರು ಮಾಡುವಂಥ ಇದು ಕಡಿಮೆ ಉದಾಸೀನದಿಂದ ತಗೊಂಡು ತಿಂತಾರೆ. ಆದರೆ ನಮ್ಮ ಹಳ್ಳಿಯಲ್ಲಿ ನಾವು ಬೆಳೆದು ತಿನ್ನೋ ತರಕಾರಿ ಎಷ್ಟು ರುಚಿ ಮತ್ತು ಖುಷಿ ಅದರಲ್ಲಿ ಸಿಗೋದಿಲ್ಲ.
1: ಕೃಷಿಯ ಜೊತೆ ಜೊತೆಗೆ ನೀವು ಮಹಿಳಾ ಸಂಘಟನೆಯಲ್ಲಿ ಕೂಡ ಸಕ್ರಿಯವಾಗಿದ್ದೀರಿ, ಈ ಬಗ್ಗೆ ಹೇಳಿ.
0: ಮಹಿಳಾ ಸಂಘಟನೆಯಲ್ಲಿ ಬಹಳ ಏನಿಲ್ಲ, ಅಲ್ಪ ಸ್ವಲ್ಪ ಎಲ್ಲಾದರೂ ಭಜನೆ ಅಥವಾ ಈಗ ತಾಳಮದ್ದಲೆ ಒಂದು ಈಗ ಹೀಗೆ ಇದು ಮಾಡ್ತಾ ಇದ್ದೇವೆ ಈಗ ಸ್ವಲ್ಪ ಮಟ್ಟಿಗೆ. ಬಿಟ್ಟರೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಉಂಟು, ಆದರೆ ಮುಂದೆ ಹೋಗಿಲ್ಲ ಇನ್ನು, ಮನೆಯಲ್ಲೇ ಕೂತ್ಕೊಂಡು ಇದು ಮಾಡೋದಷ್ಟೇ. ಆದರೆ ನೋಡೋದು ಕೇಳೋದು ಆ ಥರ ಇದು ಮಾಡೋದು. ಇನ್ನು ವಿಶೇಷವಾಗಿ ಅಂದರೆ ಹೂವಿನ ಗಿಡದ ಬಗ್ಗೆ ನಾನು ಹೆಚ್ಚು ಆಸಕ್ತಿ.
1: ಒಂದು ಹಾಡು ಹಾಡ್ಬೋದು ಯಾವ್ದಾದ್ರು?

0: ಅನಾಗಿ ಮಾಡು ಹರಿಯೇ. ನಿನ್ನೊರತು ಪೊರೆವ ವರ ನಾನರಿಯೇ ಹರಿಯೇ.
1: ಬಹಳ ಸಂತೋಷ ರಾಧಾ ದಾನಗೀರಿಯವರೇ. ಕೃಷಿಯನ್ನು ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ರಿ, ಕೂಡು ಕುಟುಂಬ ಅಂತ ಹೇಳಿದ್ರಿ. ಇಂಥ ಒಂದು ವ್ಯವಸ್ಥೆಯಲ್ಲಿ ಕೃಷಿಯನ್ನು ನೋಡ್ಕೊಳ್ಳುವಂಥದ್ದು ಕೂಡ ಒಂದು ಸವಾಲು. ಈ ಸವಾಲನ್ನು ಮೆಟ್ಟಿ ನಿಂತುಕೊಂಡು ನೀವು ಕೃಷಿಯನ್ನು ಮಾಡ್ತಾ ಇದ್ರಿ, ಜೊತೆಗೆ ಹವ್ಯಾಸವಾಗಿ ಒಂದು ಭಜನಾ ಮಂಡಳಿ ಆಗ್ಬೋದು ಅಥವಾ ಒಂದು ತರಕಾರಿ ಹೂವಿನ ಕೃಷಿ ಆಗ್ಬೋದು, ಇದನ್ನು ಕೂಡ ಮುಂದುವರಿಸ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಧನ್ಯವಾದ.
2: ಇದುವರೆಗೂ ಮಿಶ್ರ ಕೃಷಿ ಕುರಿತು ಜೊಯಿಡಾ ಕುಂದದ ರಾಧಾ ದಾಂಗೀರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ಪ್ರಸಾದ್.
3: ಪೊಲೀಸ್?
4: ಮಿಸ್ ಸೀಮಾ?
3: ಹೌದು.
4: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
3: ಯಾಕೆ ಆದ್ರೆ ನಾನು
4: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
3: ಡಿಜಿಟಲ್ ಅರೆಸ್ಟ್?
4: 1,00,000 ಕೊಡಿ, ಬಚಾವಾಗ್ತೀರಾ.
3: ಅಷ್ಟೊಂದ್ ಹಣ?
4: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
3: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
5: ಹಲೋ ಮಮ್ಮ.
3: ಹಾಯ್.
6: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಇದುವರೆಗೂ ಜನಪದ ಸಂಗೀತದಲ್ಲಿ ದೇವಕ್ಕ ಮತ್ತು ಸಂಗಡಗರಿಂದ ಕೋಲಾಟದ ಪದಗಳನ್ನು ಕೇಳಿದಿರಿ.
1: ಮಳೆ ಬಂದಾಗ ನೀರು ವೇಗವಾಗಿ ಹರಿದು ಹೋದರೆ ಅದು ಕೇವಲ ನೀರಲ್ಲ, ಜೊತೆಗೆ ಭೂಮಿಯ ಫಲವತ್ತಾದ ಮಣ್ಣನ್ನು ಕೊಚ್ಚಿಕೊಂಡು ಹೋಗುತ್ತದೆ.

ಹರಿಯುವ ನೀರನ್ನು ಹಾಗೆ ಬಿಡಬೇಡಿ. ಸಣ್ಣ ಸಣ್ಣ ಅಡ್ಡಕಟ್ಟೆ ಬದುಗಳು ಮತ್ತು ಇಂಗು ಗುಂಡಿಗಳನ್ನು ನಿರ್ಮಿಸಿ ವ್ಯರ್ಥವಾಗಿ ಹರಿಯುವ ನೀರನ್ನು ತಡೆಯೊಡ್ಡಿದರೆ ಇದೇ ನೀರು ನೆಲದ ಗರ್ಭಕ್ಕೆ ಜೀವ ಜಲವ ನೀಡುತ್ತದೆ, ಒಣಗಿದ ಭೂಮಿಗೆ ತಂಪನ್ನು ತರುತ್ತದೆ.

ಓಡುವ ನೀರನ್ನು ನಡೆಸೋಣ, ನಡೆಯುವ ನೀರನ್ನು ನಿಲ್ಲಿಸೋಣ. ನಿಂತ ಜಲವನ್ನು ನೆಲದೊಡಲಿಗೆ ಇಂಗಿಸಿ ನಾಳಿನ ಪೀಳಿಗೆಗೆ ಜೀವ ಜಲವ ಉಳಿಸೋಣ.

0: ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ
1: ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
2: ಆಕಾಶವಾಣಿ ಕಾರವಾರ, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35ಕ್ಕೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೇ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವ ಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಲ್ಲಿ ಇಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ವಾರ್ತೆಗಳ ವಿವರ: ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಹಾರ್ಮೋಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನ ಮತ್ತು ವಾಣಿಜ್ಯ ಸಂಚಾರಕ್ಕೆ ಕರೆ ನೀಡಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಜಾಗತಿಕ ಆರ್ಥಿಕತೆ ಮತ್ತು ಇಂಧನ ಭದ್ರತೆ ದೃಷ್ಟಿಯಿಂದ ಈ ಜಲಮಾರ್ಗದ ಸುರಕ್ಷತೆ ಪ್ರಮುಖವಾಗಿದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು, ಈ ಪ್ರತಿಭಟನೆಗಳು ಪಾಕಿಸ್ತಾನದ ದಶಕಗಳ ದುರಾಡಳಿತ ಮತ್ತು ಮೂಲಭೂತ ಹಕ್ಕುಗಳ ನಿರಾಕರಣೆಯ ನೇರ ಫಲವಾಗಿದೆ ಎಂದು ತಿಳಿಸಿದ್ದಾರೆ. ಹರ್ಮುಜ್ ಜಲಸಂಧಿಯ ಮೂಲಕ ಹಾದುಹೋಗುತ್ತಿದ್ದ ಎಂಟಿ ಅಲ್ ಬಹಿಯ ಮತ್ತು ಎಂಟಿ ಮೊಂಬಾಸ ಎಂಬ ಎರಡು ವಾಣಿಜ್ಯ ಹಡಗುಗಳ ಮೇಲೆ ಇಂದು ನಡೆಯಲಿರುವಂತಹ ದಾಳಿಗೆ ಸಂಬಂಧಿಸಿದಂತೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿರುವಂತಹ ಇರಾನ್ ರಾಯಭಾರಿ ಕಚೇರಿಯ ಉಪಮುಖ್ಯಸ್ಥರನ್ನು ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಕರೆಸಲಾಗಿದ್ದು ದಾಳಿಯ ವಿರುದ್ದ ತೀವ್ರ ಪ್ರತಿಭಟನೆ ದಾಖಲಿಸಲಾಗಿದೆ. ದಾಳಿಗೆ ಒಳಗಾದಂತಹ ಎರಡು ಹಡಗುಗಳಲ್ಲಿದ್ದಂತಹ 46 ಸಿಬ್ಬಂದಿ ಪೈಕಿ 30 ಮಂದಿ ಭಾರತೀಯ ನಾವಿಕರಾಗಿದ್ದಾರೆ. ಈ ಪೈಕಿ ಎಂಟಿ ಅಲ್ ಬಹಿಯ ಹಡಗಿನಲ್ಲಿದ್ದಂತಹ 12 ಭಾರತೀಯರಲ್ಲಿ ಒಬ್ಬರು ಮೃತಪಟ್ಟಿದ್ದು ಮತ್ತೊಬ್ಬರು ಗಾಯಗೊಂಡಿದ್ದಾರೆ. ಇನ್ನು ಎಂಟಿ ಮೊಂಬಾಸ ಹಡಗಿನಲ್ಲಿದ್ದಂತಹ 18 ಭಾರತೀಯರಲ್ಲಿ 9 ಮಂದಿ ಗಾಯಗೊಂಡಿದ್ದು ಇವರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಯುಎಇನಲ್ಲಿ ಇರುವಂತಹ ಭಾರತೀಯ ರಾಯಭಾರ ಕಚೇರಿ ಬಾಧಿತ ನಾವಿಕರಿಗೆ ಅಗತ್ಯ ನೆರವು ನೀಡಲು ಅಲ್ಲಿನ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಪಶ್ಚಿಮ ಏಷ್ಯಾ ವಲಯದಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನಕ್ಕೆ ಅಡ್ಡಿಪಡಿಸುವ ಇಂತಹ ಹಿಂಸಾಚಾರವನ್ನು ತಕ್ಷಣವೇ ನಿಲ್ಲಿಸಿ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಮರಳುವಂತೆ ಭಾರತ ಕರೆ ನೀಡಿದೆ. ಕೃತಕ ಬುದ್ದಿಮತ್ತೆ ಮತ್ತು ಯುವ ಜನತೆಯ ಕೌಶಲ್ಯವನ್ನು ಪರಿಣಾಮಕಾರಿಯಾಗಿ ಹೆಚ್ಚಿಸಬಲ್ಲದು ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ತಿಳಿಸಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದಂತಹ ಬ್ರಿಕ್ಸ್ ವ್ಯಾಪಾರ ಒಕ್ಕೂಟ ವೇದಿಕೆಯ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಜಾರಿಯಲ್ಲಿರುವಂತಹ ಸರ್ಕಾರದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳು ಹಾಗೂ ಸ್ಕಿಲ್ ಇಂಡಿಯಾ ಮಿಷನ್ ಅಡಿ ಹಮ್ಮಿಕೊಳ್ಳಲಾಗಿರುವಂತಹ ಕಾರ್ಯಕ್ರಮಗಳ ಕುರಿತು ಮಾಹಿತಿ ಹಂಚಿಕೊಂಡರು. ಪ್ರಸ್ತುತ ದೇಶದಾದ್ಯಂತ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನಗಳು ಭಾರಿ ಬದಲಾವಣೆಗಳನ್ನು ತರುತ್ತಿದೆ. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ಬಳಸಬೇಕು ಎಂದು ಕರೆ ನೀಡಿದ್ದಾರೆ. ತಂತ್ರಜ್ಞಾನದ ಬದಲಾವಣೆಯಿಂದ ಉದ್ಯೋಗ ನಷ್ಟವಾಗುವ ಭೀತಿಯಿಂದ ಹೊರಬಂದು ತಮ್ಮ ಕೌಶಲ್ಯಗಳನ್ನು ಕಾರ್ಮಿಕರು ನವೀಕರಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಅವರು, ಬ್ರಿಕ್ಸ್ ರಾಷ್ಟಗಳ ನಡುವಿನ ಪರಸ್ಪರ ಸಹಕಾರ ಎಲ್ಲರ ಜಂಟಿ ಬೆಳವಣಿಗೆಗೆ ಪೂರಕವಾಗಲಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಹೈದರಾಬಾದ್ನ ಸನತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಇಂದು 211 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಅತ್ಯಾಧುನಿಕ ಹೊರರೋಗಿ ವಿಭಾಗದ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಇದೇ ವೇಳೆ ಅವರು, ದೇಶದಾದ್ಯಂತ 650 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಇತರೆ 6 ಇಎಸ್ಐಸಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಭೂಸ್ವಾಮ್ಯದ ಸಂಪೂರ್ಣ ಪ್ರಕ್ರಿಯೆಯನ್ನು ನಿರ್ವಹಿಸಲು ರೈಲ್ ಭೂಮಿ ಪೋರ್ಟಲ್ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ರೈಲ್ವೆಯ ಆಧುನೀಕರಣದ ಗುರಿಯೊಂದಿಗೆ ಕೈಗೊಳ್ಳಲಾಗಿರುವ ಸುಧಾರಣೆಗಳ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ನಿರ್ಮಾಣ ವಲಯದಲ್ಲಿ ಸಚಿವಾಲಯ ಹಲವು ಸುಧಾರಣೆಗಳನ್ನು ತಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ರಸಗೊಬ್ಬರಗಳ ಸಾಗಣೆಗೆ ಸಾಂಪ್ರದಾಯಿಕ ಮುಚ್ಚಿದ ವ್ಯಾಗನ್ಗಳ ಬದಲಾಗಿ ಇನ್ಮುಂದೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾದಂತಹ ಕಂಟೈನರ್ಗಳನ್ನು ಬಳಸಲು ಅನುಮತಿ ನೀಡುವ ಪ್ರಮುಖ ನೀತಿ ಸುಧಾರಣೆಗಳನ್ನು ಸಚಿವರು ಪ್ರಕಟಿಸಿದರು. ಪ್ರಸ್ತುತ ದೇಶದ ಒಟ್ಟು ರಸಗೊಬ್ಬರ ಸಾಗಣೆಯಲ್ಲಿ ರೈಲ್ವೆ ಇಲಾಖೆಯು 85% ಸಿಂಹ ಪಾಲು ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಆಯೋಜನೆ ಮಾಡಲಾಗಿರುವಂತಹ 13 ದಿನಗಳ ಬೈಕ್ ಸಾಹಸ ಯಾತ್ರೆ ಶೌರ್ಯ ವಿಜಯ್ ಯಾತ್ರೆಗೆ ನವದೆಹಲಿಯ ರಾಷ್ಟೀಯ ಯುದ್ಧ ಸ್ಮಾರಕದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದವರು, ಈ ಯಾತ್ರೆ ಯುವ ಜನರಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸಲಿದೆ. 1999 ಕಾರ್ಗಿಲ್ ಯುದ್ಧದ ಗೆಲುವು ದೇಶದ ಅಖಂಡತೆ ಮತ್ತು ಗೌರವದ ಮೇಲಿನ ಯಾವುದೇ ಆಕ್ರಮಣಕ್ಕೆ ಭಾರತ ನೀಡುವ ಪ್ರಬಲ ಉತ್ತರದ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ಒಂದು ಯಾತ್ರೆ ಒಂದು ರಾಷ್ಟ ಒಂದು ಸಲಾಮು ಘೋಷವಾಕ್ಯದಡಿ ಹೊರಟಿರುವಂತಹ 28 ಸವಾರರ ತಂಡ 1900 ಕಿಲೋಮೀಟರ್ ಕ್ರಮಿಸಿ ಇದೇ 26ರಂದು ಲಡಾಖ್ನ ಡ್ರಾಸ್ನಲ್ಲಿರುವಂತಹ ಕಾರ್ಗಿಲ್ ಯುದ್ಧ ಸ್ಮಾರಕ ತಲುಪಲಿದೆ. ಭಾರತ ಮತ್ತು ಯುಕೆ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದ್ದು, ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂದು ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಇದು ದೇಶದ ವ್ಯಾಪಾರ ಇತಿಹಾಸದ ಪ್ರಮುಖ ಮೈಲಿಗಲ್ಲು ಎಂದು ಅವರು ಬಣ್ಣಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಈ ಒಪ್ಪಂದ ಸುಂಕಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ಭಾರತದ ಕೃಷಿ ಮತ್ತು ಡೈರಿ ವಲಯಗಳಿಗೆ ರಕ್ಷಣೆ ಒದಗಿಸಲಿದೆ. ಅಲ್ಲದೆ ಡಿಜಿಟಲ್ ವ್ಯಾಪಾರ, ಎಂಎಸ್ಎಂಇ ಮತ್ತು ಪರಿಸರ ಕ್ಷೇತ್ರಗಳಲ್ಲೂ ಇದು ಒಳಗೊಂಡಿದೆ ಎಂದು ಹೇಳಿದ್ದಾರೆ. ವಿಶೇಷವಾಗಿ ದ್ವಿಗುಣ ಕೊಡುಗೆ ಸಮಾವೇಶ ವ್ಯವಸ್ಥೆಯಡಿ ಯುಕೆಗೆ ತಾತ್ಕಾಲಿಕವಾಗಿ ತೆರಳುವ ಭಾರತೀಯ ವೃತ್ತಿಪರರು ಅಲ್ಲಿ ಸಾಮಾಜಿಕ ಭದ್ರತಾ ವಂತಿಕೆ ಪಾವತಿಸುವುದರಿಂದ ವಿನಾಯಿತಿ ಪಡೆಯಲಿದ್ದಾರೆ. ಈ ಒಪ್ಪಂದದಿಂದ ದೇಶದ ರೈತರು, ಸಣ್ಣ ಉದ್ಯಮಗಳು ಹಾಗೂ ಕಡಲ ಆಹಾರ ರಫ್ತುದಾರರಿಗೆ ಹೊಸ ಜಾಗತಿಕ ಅವಕಾಶಗಳು ಮುಕ್ತವಾಗಲಿವೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಮಾಲ್ಡೀವ್ಸ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕಾ ಯೋಜನೆಗಳಿಗೆ ಪ್ರಮುಖ ಉತ್ತೇಜನವಾಗಿ ಉಭಯ ರಾಷ್ಟಗಳ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಮೊದಲ ಸುತ್ತಿನ ಮಾತುಕತೆಗಳು ಯಶಸ್ವಿಯಾಗಿ ಸಂಪನ್ನಗೊಂಡಿವೆ. ಕಳೆದ ಒಂದು ವಾರದಲ್ಲಿ ವರ್ಚುವಲ್ ಮಾದರಿಯಲ್ಲಿ ಮಾತುಕತೆಗಳು ನಡೆದಿವೆ. ಚರ್ಚೆಯ ಸಂದರ್ಭದಲ್ಲಿ ಉಭಯ ರಾಷ್ಟಗಳು ವಿವಿಧ ವ್ಯಾಪಾರ ವಿಷಯಗಳಲ್ಲಿ ಪ್ರಗತಿ ಸಾಧಿಸಿದ್ದು ಹಲವು ಪ್ರಮುಖ ಅಂಶಗಳ ಕುರಿತು ಒಮ್ಮತಕ್ಕೆ ಬಂದಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ದೇಶದ ಆಹಾರ ಧಾನ್ಯ ಸಂಗ್ರಹಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯಲ್ಲಿ ಉದ್ದೇಶಿತ ಸಂಗ್ರಹಣಾ ನೀತಿ ಮತ್ತು ಖಾಸಗಿ ಉದ್ಯಮಿಗಳ ಖಾತರಿ ಯೋಜನೆಯ ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಹರಿಯಾಣ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇನ್ನು 10 ದಿನಗಳ ಕಾಲ ವಿಸ್ತರಿಸಿದೆ. ಉಭಯ ರಾಜ್ಯಗಳಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು 24ರವರೆಗೆ ಮನೆ ಮನೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಈ ಹಿಂದೆ ಇವತ್ತಿನವರೆಗೆ ಮಾತ್ರ ಈ ಪ್ರಕ್ರಿಯೆಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲನೆಯ ಸೆಮಿಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಫ್ರಾನ್ಸ್ ತನ್ನ ಸತತ 3ನೇ ಫಿಫಾ ವಿಶ್ವಕಪ್ ಫೈನಲ್ಗೇರಲು ಕಣಕ್ಕೆ ಇಳಿಯುತ್ತಿದ್ದರೆ ಸ್ಪೇನ್ 2010ರಲ್ಲಿ ಟ್ರೋಫಿ ಗೆದ್ದ ನಂತರದ ಚೊಚ್ಚಲ ವಿಶ್ವಕಪ್ ಫೈನಲ್ಗೇರುವ ವಿಶ್ವಾಸದಲ್ಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ನಲ್ಲಿ ನಡೆಯುತ್ತಿರುವಂತಹ ಭಾರತ ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ಮೊದಲನೆಯ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 47.5 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 258 ರನ್ ಗಳಿಸಿ ಭಾರತಕ್ಕೆ 259 ರನ್ಗಳ ಗುರಿಯನ್ನು ನೀಡಿದೆ. ಭಾರತ ತಂಡವನ್ನು ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದು ಹಿರಿಯ ಅನುಭವಿ ಆಟಗಾರರಾದಂತಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಉಪಸ್ಥಿತಿ ತಂಡಕ್ಕೆ ಪ್ರಮುಖ ಉತ್ತೇಜನವಾಗಿದೆ. ಈ ಉಭಯ ಆಟಗಾರರು ಟಿ20 ಮತ್ತು ಟೆಸ್ಟ್ ಮಾದರಿಗಳಿಂದ ಈಗಾಗಲೇ ನಿವೃತ್ತಿಯನ್ನು ಘೋಷಿಸಿದ್ದು ಕೇವಲ ಏಕದಿನ ಮಾದರಿ ಪಂದ್ಯಗಳಲ್ಲಿ ಭಾರತದ ಪರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಣಕ್ಕೆ ಇಳಿಯುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವ ಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಿಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟ್ರೀಯ

0: ದಿನ ಕ್ರಿಕೆಟ್ ಸರಣಿ ಮೊದಲನೆಯ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಯುವ ಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ, ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ.
2: ಆಕಾಶವಾಣಿ ಕಾರವಾರ. ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ. ಮೊದಲಿಗೆ ಕೇಳಿ ಚಿತ್ರ ಸಿಂಗ್ ಹಾಡಿರುವ ಗಜಲ್.
1: ಸೆಮಿಫೈನಲ್ನಿಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟ್ರೀಯ ಏಕದಿನ

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಇನ್ನು ಮುಂದೆ ಕೇಳಿ ಜಗಜೀತ್ ಸಿಂಗ್ ಹಾಡಿರುವ ಗಜಲ್.
2: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ.

ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಕಂಠಸಿರಿಗಳಲ್ಲಿ ಹೊಸ ಬೆಳಕು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕುವೆಂಪು ಅವರ ಗೀತರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿತ್ತು.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ,
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇಂದಿನ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಎಸ್ ಜಾನಕಿ ಅಮ್ಮನವರು 1957 ಅವರ 19ನೇ ವಯಸ್ಸಿನಲ್ಲಿ ತಮಿಳಿನ ವಿಧಿಯಿನ್ ವಿಳಯಾಟ್ಟು ಚಿತ್ರದ ಮೂಲಕ ಹಿನ್ನೆಲೆ ಗಾಯಕಿಯಾಗಿ ವೃತ್ತಿ ಜೀವನವನ್ನು ಆರಂಭಿಸಿದರು. ಅದೇ ವರ್ಷದಲ್ಲಿ 6 ಭಾಷೆಗಳಲ್ಲಿ ಹಾಡಿದಂತಹ ಅಪರೂಪದ ಸಾಧನೆ ಮಾಡಿದ್ರು. ಮುಂದೆ ಕನ್ನಡ, ಮಲಯಾಳಂ, ತಮಿಳು, ತೆಲುಗು, ಹಿಂದಿ ಸೇರಿದಂತೆ ಭಾರತದ ಹಲವು ಭಾಷೆಗಳಲ್ಲಿ 1000+ ಹಾಡುಗಳನ್ನು ಹಾಡ್ತಾ ದೇಶದ ಅಗ್ರಗಣ್ಯ ಹಿನ್ನೆಲೆ ಗಾಯಕಿಯಾಗಿ ಬೆಳೆದ್ರು. ಬರೀ ಭಾರತೀಯ ಭಾಷೆಗಳಷ್ಟೇ ಅಲ್ಲ, ಜಪಾನೀಸ್, ಇಂಗ್ಲಿಷ್, ಜರ್ಮನ್, ಸಿಂಹಳ ಅನೇಕ ಭಾಷೆಗಳಲ್ಲೂ ಅವರು ಅನೇಕ ಹಾಡುಗಳನ್ನು ಹಾಡಿದ್ದಾರೆ.

0: 1978ರಲ್ಲಿ ತೆರೆಕಂಡಂತಹ ಸಿಂಗಾಪುರ್ನಲ್ಲಿ ರಾಜಾಕುಳ್ಳ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಚಾಣಕ್ಯವರ ಕಂಠಸ್ವರಗಳಲ್ಲಿ ಈ ಗೀತೆ ಮೂಡಿಬಂತು. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು.
1: ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ರಾಮಾಚಾರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದವರು ಹಂಸಲೇಖ.
1: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದ

0: ದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
1: ಕಾಯಕ ಕೈಲಾಸ ಅನುದಿನ ಉಲ್ಲಾಸ, ಈ ಶ್ರಮ ಸಾಹಸ ನಾಳೆಗೆ ಸಂತಸ, ದುಡಿಯೋಣ ಬನ್ನಿರಿ.
2: 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇಂದಿನ ಕಾರ್ಯಕ್ರಮದಲ್ಲಿ ಎಸ್ ಚಾಣಕ್ಯ ಅಮ್ಮನವರ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ದಕ್ಷಿಣ ಭಾರತದ ಕೋಗಿಲೆ ಎಂದೇ ಪ್ರಸಿದ್ದರಾದ ಎಸ್ ಚಾಣಕ್ಯವರ ಸಂಗೀತ ಪಯಣ ಭಾರತೀಯ ಸಿನಿ ಸಂಗೀತದ ಸುವರ್ಣ ಅಧ್ಯಾಯ. 1957 ತಮಿಳು ಚಿತ್ರದ ಮೂಲಕ ಹಿನ್ನೆಲೆ ಗಾಯನವನ್ನು ಆರಂಭಿಸಿದಂತಹ ಎಸ್ ಚಾಣಕ್ಯವರು 6 ದಶಕಗಳ ಕಾಲ 20 ಹೆಚ್ಚು ಭಾಷೆಗಳಲ್ಲಿ 48,000 ಅಧಿಕ ಹಾಡುಗಳನ್ನು ಹಾಡಿ ಸಂಗೀತ ಲೋಕವನ್ನು ಶ್ರೀಮಂತಗೊಳಿಸಿದಂತಹ ಕೀರ್ತಿ ಎಸ್ ಚಾಣಕ್ಯವರಿಗೆ ಸಲ್ಲುತ್ತೆ.

ಎಸ್ ಜಾನಕಿಯವರ ದನಿಯಲ್ಲಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ಇಳಯರಾಜ ಅವರ ಸಂಗೀತವಿತ್ತು. ಇಪ್ಪತ್ತಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000 ಹೆಚ್ಚು ಹಾಡುಗಳಿಗೆ ಧ್ವನಿಯಾದವರು ಎಸ್ ಜಾನಕಿಯವರು. ಭಾಷೆ ಯಾವುದೇ ಇರಲಿ, ಅದಕ್ಕೆ ಜೀವ ತುಂಬುವ ಅವರ ವಿಶಿಷ್ಟ ಶೈಲಿ ಹಾಗೂ ಗಾಯನದಲ್ಲಿನಂಥ ಭಾವನಾತ್ಮಕ ತೀವ್ರತೆಯಿಂದಾಗಿ ಅವರು ಅಭಿವ್ಯಕ್ತಿ ಮತ್ತು ಸಮನ್ವಯತೆಯ ರಾಣಿಯಂತೆಯೇ ಆರಾಧಿಸಲ್ಪಟ್ಟವರು ಎಸ್ ಜಾನಕಿಯಮ್ಮ.

ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಹೇಮಾವತಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಎಲ್ ವೈದ್ಯನಾಥನ್ ಅವರ ಸಂಗೀತವಿತ್ತು. ಸಿರಿಗಂಧ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿಯವರ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಕನ್ನಡದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡಿರುವಂತಹ ಎಸ್ ಜಾನಕಿಯವರು 4 ರಾಷ್ಟೀಯ ಪ್ರಶಸ್ತಿಗಳು ಮತ್ತು ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳ ಸುಮಾರು 33 ರಾಜ್ಯ ಪ್ರಶಸ್ತಿಗಳು ಸೇರಿದಂತೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿಗಳು ಅನೇಕ ಗೌರವಗಳಿಗೆ ಪಾತ್ರರಾಗಿದ್ದರು. ಸಂಗೀತ ಕ್ಷೇತ್ರಕ್ಕೆ ಅವರು ನೀಡಿದಂತಹ ಅಪಾರ ಕೊಡುಗೆಗಾಗಿ ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು. ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿತ್ತು. 2014 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿತ್ತು.

ಆಕಾಶವಾಣಿ ಕಾರವಾರ ಕನ್ನಡ ಚಿತ್ರಗೀತೆಗಳು ಕೇಳಿ. ಎಸ್ ಜಾನಕಿ ಹಾಡಿರುವ ಗಾಳಿ ಮಾತು ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರವರ ಸಂಗೀತವಿದೆ.

ಕೆಲವರೇ ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:45 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಇನ್ನುಮುಂದೆ ಕೇಳಿ ಲತಾ ಮಂಗೇಶ್ಕರ್ ಹಾಗೂ ಉದಿತ್ ನಾರಾಯಣ್ ಹಾಡಿರುವ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರದ ಗೀತೆ. ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಜತಿನ್ ಲಲಿತ್ ಅವರ ಸಂಗೀತವಿದೆ.

ಈಗ ಕೇಳಿ ಅಲ್ಕಾಯಾಗ್ನಿಕ್, ಅನುರಾಧ ಪೌಡ್ವಾಲ್, ಹರಿಹರನ್ ಮತ್ತು ಸಂಗಡಿಗರು ಹಾಡಿದ ಹಮ್ ಸಾಥ್ ಸಾಥ್ ಹೇ ಚಿತ್ರದ ಗೀತೆ. ರಾಜ್ ಕಿರಣ್ ಅವರ ಸಾಹಿತ್ಯಕ್ಕೆ ರಾಮ್ ಲಕ್ಷ್ಮಣ್ ಅವರ ಸಂಗೀತವಿದೆ.

ಕೆಳುವರೆ ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮನಿ ಟಾಕ್, ನಂತರ ಮಂಥನ್ ಪ್ರಸಾರವಾಗುವುದು.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಮಯ 10 ಗಂಟೆ. ಆಕಾಶವಾಣಿ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರಿಂದ ಮ್ಯಾಂಡೋಲಿನ್ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ವಯೋಲಿನ್ ಕೃತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್. ಮೊದಲಿಗೆ ತೇರತಿಯಗ ರಾದ ಗೌರಿ ಪಂತುವರಾಳಿ ರಾಗ ಆದಿತಾಳದಲ್ಲಿದೆ, ತ್ಯಾಗರಾಜರ ರಚನೆ.

ಗೌರಿ ಪಂತುವರಾಳಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆಯನ್ನು ಕೇಳಿದಿರಿ. ಈಗ ವಿನಾಯಕ ಹಂಸಧ್ವನಿ ರಾಗ ಆದಿತಾಳದಲ್ಲಿ ರಾಮಕೃಷ್ಣ ಭಾಗವತರ ರಚನೆ.

ಹಂಸಧ್ವನಿ ರಾಗ ಆದಿತಾಳದಲ್ಲಿ ರಾಮಕೃಷ್ಣ ಭಾಗವತರ ರಚನೆಯನ್ನು ಕೇಳಿದಿರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರಿಂದ ಮ್ಯಾಂಡೋಲಿನ್ ವಾದನವನ್ನು ಆಲಿಸುತ್ತಿರುವಿರಿ. ವಾಯೊಲಿನ್ ಕೃತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್. ಇನ್ನು ಮುಂದೆ ಕೇಳೋಣ ಎವರಿತೋ ಮಾನವತಿ ರಾಗ ಆದಿತಾಳದಲ್ಲಿದೆ, ತ್ಯಾಗರಾಜರ ರಚನೆ.

ಮಾನವತಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಸಭಾಪತಿ ಅಭೋಗಿ ರಾಗ ರೂಪಕ ತಾಳದಲ್ಲಿದೆ ಗೋಪಾಲಕೃಷ್ಣ ಭಾರತಿಯವರ ರಚನೆ.

ಅಭೋಗಿ ರಾಗ ರೂಪಕ ತಾಳದಲ್ಲಿ ಗೋಪಾಲಕೃಷ್ಣ ಭಾರತಿಯವರ ರಚನೆಯನ್ನು ಕೇಳಿದಿರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರಿಂದ ಮ್ಯಾಂಡೋಲಿನ್ ವಾದನವನ್ನು ಇದುವರೆಗೂ ಆಲಿಸಿದಿರಿ. ವಾಯೊಲಿನ್ ಕೃತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 10:30. ಈಗ ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಗೀತ ಚಂದ್ರಿಕೆ

ರಾಜ್ಕುಮಾರ್ ರಾಠೋಡ್ ಹಾಗೂ ಲತಾ ಮಂಗೇಶ್ಕರ್ ಅವರ ಕಂಠಸಿರಿಗಳಲ್ಲಿ ಕೇಳ್ತಾ ಇದ್ದೀರಾ ವೀರ್ ಜಾರಾ ಚಿತ್ರದ ಗೀತೆಯನ್ನು. ಜಾವೇದ್ ಅಖ್ತರ್ ಅವರ ಗೀತ ರಚನೆಗೆ ಮದನ್ ಮೋಹನ್ ಅವರ ಸಂಗೀತವಿದೆ.

ಸುಶೀಲ ಹಾಗೂ ವಾಣಿ ಜಯರಾಮ್ ಅವರ ಕಂಠಸಿರಿಗಳಲ್ಲಿ ಕೇಳ್ತಾ ಇದ್ರ ಎರಡು ರೇಖೆಗಳು ಚಿತ್ರದ ಗೀತೆಯನ್ನು. ಆರ್ ಎನ್ ಜಯಗೋಪಾಲ್ ಅವರ ಗೀತರಚನೆಗೆ ಎಂಎಸ್ ವಿಶ್ವನಾಥನ್ ಅವರ ಸಂಗೀತವಿದೆ.

ಈಗ ಮುಂದಿನ ಗೀತೆ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಕಂಠಸರಿಗಳಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಗೀತರಚನೆಗೆ ಇಳೆಯರಾಜ ಅವರ ಸಂಗೀತವಿದೆ.

ಗೀತ ಚಂದ್ರಿಕೆ ಕಾರ್ಯಕ್ರಮದ ಕೊನೆಯ ಗೀತೆ ಪ್ರೀತ್ಸೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಹರಿಹರನ್ ಹಾಗೂ ಅನುರಾಧ ಪೌಡ್ವಾಲ್. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.